1.8 MHz ಕಂಪನಾಂಕಗಳ ಮೇಲೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸ್ವಿ ಅಕ್ಟೋಬರ್ ತಿಂಗಳ 15 ತಾರೀಕು ಗುರುವಾರ. ನಮ್ಮ ನಿಲಯದ ಮೊದಲ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಶುಭ ಮುಂಜಾವಿನ ಶುಭ ನಮಸ್ಕಾರಗಳು. ಸಮಯ 5:59 ನಿಮಿಷ.

ಆತ್ಮೀಯ ಶ್ರೋತೃಗಳೇ, ಇದು ನಿಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:20. ಇದೀಗ ಕೇಳಿ ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಪ್ರಾಯೋಜಿತ ದಸರಾ ಗೀತಾರಾಧನಾ, ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಸ್ಥೆ ಮೈಸೂರು. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಮೂಡಿಬರುವುದು. ಇಂದಿನ ಚಿಂತನ ಕೆಟಿ ಶ್ರೀಮತಿ ಅವರಿಂದ. 6:35 ರೈತರಿಗೆ ಸಲಹೆಗಳು. 6:40 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಇಂದು. ಕಾರ್ಯಕ್ರಮದ ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು. 6:50 ಜಾನಪದ ಸಂಗೀತ. 7:00 ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಇಂದು ಮುಂಜಾನೆ 7:15 ಭಾವಗೀತೆಗಳನ್ನು ಕೇಳುವಿರಿ. 7:30 ಸೇವಾ ಮಾಹಿತಿ. 7:45 ಹಾಗೂ ಇಂದು ಮುಂಜಾನೆ 9:45 ಚಿತ್ರಗೀತೆಗಳು ಪ್ರಸಾರಗೊಳ್ಳಲಿವೆ. ಇಂದು ಮುಂಜಾನೆ 8:30 ಚಜ್ಜಿ ರೊಟ್ಟಿ ಚವಳಿಕಾಯಿ ಸರಣಿ ಕಾರ್ಯಕ್ರಮದ ಮರುಪ್ರಸಾರ. ಆನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್ ಪ್ರಸಾರವಾಗುವುದು. ಇಂದು ಮುಂಜಾನೆ 9:00 ಮೈಸೂರು ವೃತ್ತಾಂತ ರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರುವುದು. ಇಂದು ಮುಂಜಾನೆ 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಸರ್ಕಾರದ ಸಾರ್ವಜನಿಕ ಸೇವೆಯಲ್ಲಿ ತಮ್ಮ 25 ಪೂರ್ಣಗೊಳಿಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮ. ನವರಾತ್ರಿಯ ಸಂದರ್ಭದಲ್ಲಿ ಭದ್ರಾವತಿಯ ಶ್ರೀರಾಮ ಭಜನಾ ಮಂಡಳಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ನಿರ್ವಹಣೆ. ನಂದನ್ ಕುಮಾರ್ ಎಲ್ವೋ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ. ಹೆಣ್ಣು ಮಕ್ಕಳ PCOD ಮತ್ತು PCOS ಸಮಸ್ಯೆಗೆ ಕಾರಣ ಹಾಗೂ

ಪರಿಹಾರಗಳು. ಈ ಕುರಿತು ಕಲಬುರಗಿಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಸುಜಾತಾ ಸುಬೇದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, 1:20 ಚಿತ್ರಗೀತೆಗಳನ್ನು ಕೇಳುವಿರಿ. 2:40 ಸ್ನೇಹ ಭಾರತಿ, 3 ಗಂಟೆಗೆ ಗುಲ್ಮೊಹರ್. ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಬಹುದು.

ಇನ್ನು ನಿಲಯದ ನಮ್ಮ ಇಂದಿನ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ಇಂದು ಸಂಜೆ ಐದು ಗಂಟೆಗೆ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ, ಆರು ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವಿರಿ. ಆರು ಗಂಟೆ ಹತ್ತು ನಿಮಿಷಕ್ಕೆ ಎಂದಿನಂತೆ ಛಜ್ಜಿ ರೊಟ್ಟಿ ಚವಳಿಕಾಯಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಜಿಲ್ಲಾ ವಾರ್ತಾಪತ್ರ, ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ, ಆರು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ, ಕೃಷಿ ವಸ್ತುಗಳ ಸಂಗ್ರಹಾಲಯಗಳು ಈ ಕುರಿತು ಡಾಕ್ಟರ್ ಪ್ರಹ್ಲಾದ್ ಭಟ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮಂತ್ರಾಲಯ, ಭಾರತ ಸರ್ಕಾರ. ನಂತರ ಜಾನಪದ ಸಂಗೀತ ಕೇಳುವಿರಿ. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಚಿತ್ರಗೀತೆಗಳು, ರಾತ್ರಿ ಎಂಟು ಗಂಟೆಗೆ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೆ ನಿಲಯದಿಂದ ಈ ದಿನ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನೀಗ ಸರಿಯಾಗಿ ಆರು ಗಂಟೆ ಐದು ನಿಮಿಷಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ವಾರ್ತೆ, ನಂತರ ಆರು ಗಂಟೆ ಹತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ದಸರಾ ಗೀತಾರಾಧನ ಮೂಡಿಬರುವುದು.

ದೇವಿ ದುರ್ಗಮವಾದದ್ದನ್ನು ಸುಗಮಗೊಳಿಸುವುದಲ್ಲದೆ ಭವವನ್ನು ದಾಟಲು ದಾರಿಯನ್ನು ತೋರುವವಳು. ಅವಳು ಕಾಯುವವಳು, ಶಕ್ತಿ ಕೊಡುವವಳು, ಆಪತ್ತನ್ನು ನಿವಾರಿಸುವವಳು. ಈ ವಿಶ್ವ ಚೈತನ್ಯವನ್ನೇ ದೇವಿ, ಜಗನ್ಮಾತೆ, ಆದಿಪರಾಶಕ್ತಿ, ಅಂಬೆ, ದುರ್ಗೆ, ಭವಾನಿ, ಲಲಿತೆ, ರಾಜೇಶ್ವರಿ ಮುಂತಾದ ಅನೇಕ ನಾಮಗಳಲ್ಲಿ ಆರಾಧಿಸಲಾಗುತ್ತದೆ. ಅವಳು ಸಕಲ ದೇವದೇವತೆಗಳಿಗೂ ಶಕ್ತಿಯನ್ನು ಕೊಡುವ ಪರಮಶಕ್ತಿ. ನೀವೀಗ ಕೇಳುವ ಈ ರಚನೆ ಮಾ ದುರ್ಗೆಯನ್ನು ಪಾಪವನ್ನು ಸಂಹರಿಸಿ ದುಃಖವನ್ನು ದೂರ ಮಾಡುವವಳೆಂದು ಸ್ತುತಿಸುತ್ತದೆ. ಪಂಡಿತ್ ರವಿಕಿರಣ್ ಮಣಿಪಾಲ ಅವರ ರಚನೆಯಿದು. ದುರ್ಗೆ ಮಾ ಭವಾನಿ, ಹಾಡಿದ್ದಾರೆ ಶ್ರೀಮತಿ ದೇವಿ.

0: ಐದನೆಯ ದಿನದ ಅಧಿದೇವತೆ ಸ್ಕಂದಮಾತ. ಭಗವಾನ್ ಸ್ಕಂದನ ತಾಯಿಯಾದ್ದರಿಂದ ಈಕೆಯನ್ನು ಸ್ಕಂದಮಾತ ಎನ್ನಲಾಗಿದೆ. ನಾಲ್ಕು ಭುಜಗಳನ್ನು ಹೊಂದಿದ ಈಕೆಯ ವಿಗ್ರಹದಲ್ಲಿ ಬಾಲಸ್ಕಂದನು ಆಕೆಯ ತೊಡೆಯಲ್ಲಿ ಕೂತಿರುವನು.
1: ಸ್ವಾತಿ ತಿರುನಾಳ್ ಅವರು ರಚಿಸಿದ ಸರೋರುಹಾಸನ ಜಾಯೆ ಎಂಬ ಕೃತಿ ಶಕ್ತಿ ಸ್ವರೂಪಿಣಿ ತಾಯಿಯನ್ನು ಕೊಂಡಾಡುತ್ತದೆ. ಪಿ ಸುರಭಿ ಈ ರಚನೆಯನ್ನು ಹಾಡಿದ್ದಾರೆ.

0: ಪ್ರತಿದಿನ ಉಪಾಸಕನ ಮನಸ್ಸು ವಿಶುದ್ಧ ಚಕ್ರದಲ್ಲಿ ನೆಲೆಸುತ್ತದೆ. ಆತನ ಮನಸ್ಸು ಎಲ್ಲಾ ಲೌಕಿಕ ಸಾಂಸಾರಿಕ ಮಾಯಿಕ ಬಂಧನಗಳಿಂದ ಮುಕ್ತವಾಗಿ ಪದ್ಮಾಸನ ಸ್ಕಂದಮಾತೆಯ ಸ್ವರೂಪದಲ್ಲಿ ತಲ್ಲೀನವಾಗುತ್ತದೆ.
1: ಚಕ್ರಾಧೀಶ್ವರಿ ತಾಯಿಯ ಸ್ತುತಿ ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರು ರಚಿಸಿದ ಕೃತಿಯ ಮೂಲಕ ಈಗ ಕೇಳೋಣ. ಶ್ರೀಚಕ್ರರಾಜನಿಲೆಯೇ ಹಾಡಿದ್ದಾರೆ ಎಂಆರ್ ಸುಧಾ.

0: ಕರ್ನಾಟಕಿ ಸಂಗೀತದಲ್ಲಿ ಭಕ್ತಿಯೇ ಕೃತಿ ರಚನೆಯ ಜೀವಾಳ. ಮಹಾನ್ ವಾಗ್ಗೇಯಕಾರರು ಸಂಗೀತವನ್ನು ಕೇವಲ ಒಂದು ಕಲೆಯೆಂದು ಕಾಣದೆ ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿಯಾದ ಸಾಧನೆ ಎಂದು ಭಾವಿಸಿದರು. ಅವರ ಕೃತಿಗಳಲ್ಲಿ ತಾತ್ವಿಕ ಚಿಂತನೆ, ಆಗಮ ಪುರಾಣಗಳ ಉಲ್ಲೇಖಗಳು, ದೈವಿ ಪ್ರತೀಕಗಳು ಹಾಗೂ ಕಾವ್ಯ ಸೌಂದರ್ಯ ಒಂದಕ್ಕೊಂದು ಬೆರೆತದ್ದು ಕಾಣಿಸುತ್ತವೆ.
1: ದೇವಿ ವೈಭವ ದಸರಾ ವಿಶೇಷ ಗೀತಾರಾಧನಾ ಕೇಳಿದಿರಿ. ರಚನೆ ಹಾಗೂ ನಿರೂಪಣೆ ಪಿ ಶ್ರೀಮತಿ ದೇವಿ. ವಾದ್ಯ ಸಹಕಾರ ಕೊಳಲು ಸ್ಮಿತಾ ಶ್ರೀಕಿರಣ್ ಹಾಗೂ ಬಾಲಸುಬ್ರಹ್ಮಣ್ಯ ಭಾರದ್ವಾಜ್. ವಯೋಲಿನ್ ಪೃಥ್ವಿ ಭಾಸ್ಕರ್ ಹಾಗೂ ಎಸ್ ಎ ದಿವ್ಯಶ್ರೀ. ವೀಣೆ ಪಿ ಸುರಭಿ. ಹಾರ್ಮೋನಿಯಂ ವೀರಭದ್ರಯ್ಯ ಹಿರೇಮಠ್. ಮೃದಂಗ ತುಮಕೂರು ಬಿ ರವಿಶಂಕರ್, ಎಚ್ ಎಲ್ ಶಿವಶಂಕರ ಸ್ವಾಮಿ ಹಾಗೂ ನಂದನ್ ಕಶ್ಯಪ್. ತಬಲ ಭೀಮಾಶಂಕರ್ ಬಿದನೂರ್. ಘಟ ಎಸ್ ಮಂಜುನಾಥ್ ಹಾಗೂ ಎಂಆರ್ ಮಂಜುನಾಥ್. ಸಹ ನಿರೂಪಣೆ ಹಾಗೂ ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಜಿ ಶಾಂತಕುಮಾರ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು

0: ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು,
1: ಜಿ ತ್ರಿಬಲ ಸಿಂಹ ಸುಬ್ಬಮಹಾಲಕ್ಷ್ಮಿ ಪ್ರಥಮ ದರ್ಜೆ ಕಾಲೇಜು.
2: ಕಾಮರ್ಸ್ ಮತ್ತು ಐಟಿ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಉದ್ಯೋಗ ಸಜ್ಜಿತ ವೃತ್ತಿಪರರನ್ನು ರೂಪಿಸಲು ಬದ್ಧವಾಗಿದೆ.
1: ಸಿಎ ಸಿಎಂಎ ಯುಎಸ್ ತರಬೇತಿಯೊಂದಿಗೆ ಬಿಸಿಎ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ತರಬೇತಿ ನೀಡಲಾಗುತ್ತಿದೆ.
2: ಇಲ್ಲಿನ ಬಿಸಿಎ ವಿದ್ಯಾರ್ಥಿಗಳಿಗೆ ಐಟಿ ಉದ್ಯಮದ ಅತ್ಯುತ್ತಮ ಪ್ಯಾಕೇಜ್ಗಳು ದೊರೆಯುತ್ತಿವೆ.
1: ಎಂಟರ್ಪ್ರಿನರ್ಶಿಪ್ ಟ್ರೈನಿಂಗ್ ಹಾಗೂ ಅವಕಾಶಗಳನ್ನು ನೀಡಲಾಗುತ್ತಿದೆ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ದಸರಾ ಚಿಂತನ ಕೆಟಿ ಶ್ರೀಮತಿ ಅವರಿಂದ.
2: ನವರಾತ್ರಿಯ 5ನೇ ದಿನವಿಂದು ಶ್ರದ್ಧಾಭಕ್ತಿಗಳಿಂದ ಜನರು ದೇವಿಯನ್ನು ಸ್ಕಂದಮಾತೆಯೆಂದು ಪೂಜಿಸುತ್ತಾರೆ. ಓಂ ಸ್ಕಂದಮಾತಾಯೈ ನಮಃ. ಸಿಂಹಾಸನಗತ ನಿತ್ಯಂ ಪದ್ಮಾಶಯತಗತದ್ವಯ. ಶುಭದಾಸ್ತು ಸದಾದೇವಿ ಸ್ಕಂದಮಾತಾ ಯಶಸ್ವಿನಿ. ಶರನ್ನವರಾತ್ರಿಯ 5ನೇ ದಿನ ಜಗತ್ ಕಲ್ಯಾಣ ರೂಪಿಣಿಯಾಗಿ ಸ್ಕಂದಮಾತೆಯು ಮಗನಾದ ಕಾರ್ತಿಕೇಯ ಅಥವಾ ಸ್ಕಂದನನ್ನು ತೊಡೆಯಲ್ಲಿ ಕುಳ್ಳಿರಿಸಿಕೊಂಡ ರೂಪ ಅತ್ಯಂತ ಪವಿತ್ರವೂ ಅದ್ಭುತವೂ ಆದದ್ದು ಎಂದು ಹೇಳಲಾಗಿದೆ. ತಾಯಿಯ ವಾತ್ಸಲ್ಯ, ಕರುಣೆ ಮತ್ತು ಶಕ್ತಿಯ ಪ್ರತೀಕವಾಗಿದ್ದಾಳೆ. ಇಂದು ದೇವಿಯ ಬದಲಾದ ರೂಪವನ್ನು ನಾವು ಕಾಣಬಹುದು. ಅವಳು ತನ್ನ ಆಯುಧವನ್ನು ಕೆಳಗಿಟ್ಟು ಮಗುವನ್ನು ಒಪ್ಪಿಕೊಳ್ಳುತ್ತಾಳೆ. ಸ್ಕಂದ ಎಂದರೆ ಕುಮಾರಸ್ವಾಮಿ, ಕಾರ್ತಿಕೇಯ ಇವನ ತಾಯಿಯೇ ಸ್ಕಂದಮಾತೆ ಅರ್ಥಾತ್ ಪಾರ್ವತೀದೇವಿ. ಈಕೆಯು ಚತುರ್ಭುಜಧಾರಿಯಾಗಿದ್ದು ಎರಡು ಕೈಗಳಲ್ಲಿ ಪದ್ಮವನ್ನು ಹಿಡಿದಿರುತ್ತಾಳೆ. ಒಂದು ಕೈಯಲ್ಲಿ ತನ್ನ ಕಂದನಾದ ಸ್ಕಂದನನ್ನು ಹಿಡಿದು ಮತ್ತೊಂದು ಹಸ್ತದಿಂದ ಜನರನ್ನು ಅನುಗ್ರಹಿಸುತ್ತಾಳೆ. ಸಿಂಹವಾಹಿನಿಯು ಮಡಿಲಲ್ಲಿ ಮಗುವನ್ನು ಕೂಡಿಸಿಕೊಂಡವಳು, ಆದ್ದರಿಂದ ಪದ್ಮಾಸನಾದೇವಿ ಎಂದೂ ಕರೆಯಲ್ಪಡುತ್ತಾಳೆ. ಈಕೆಯ ಮೈಬಣ್ಣವು ಶುಭ್ರ ಬಿಳಿ ಅಥವಾ ತಿಳಿ ಹಳದಿ ಬಣ್ಣದಿಂದ ಕೂಡಿದ್ದು ದೈವಿಕ ಶಾಂತಿಯನ್ನು ಇದು ಸೂಚಿಸುತ್ತದೆ. ಇಂದು ಹಳದಿ ಬಣ್ಣದ ಬಟ್ಟೆ ಧರಿಸುವುದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಬಾಳೆಹಣ್ಣು ದೇವಿಗೆ ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದ ಮಾಡಿದ ಸಿಹಿ ತಿಂಡಿಗಳು, ಕೇಸರಿ ಖೀರ್ ಮತ್ತು ಪಾಯಸವನ್ನು ಆಕೆಗೆ ಅರ್ಪಿಸಲಾಗುತ್ತದೆ. ಅಸಹಜವಾದ ವರವನ್ನು ಪಡೆದು ಜಗತ್ತಿಗೆ ಕಷ್ಟ ಕೊಡುತ್ತಿದ್ದ ರಕ್ಕಸ ತಾರಕಾಸುರನನ್ನು ಸಂಹರಿಸಲು ಜನಿಸಿದವನೇ ಸ್ಕಂದ. ತನ್ನ ಪುಟ್ಟ ಕಂದನನ್ನು ಯುದ್ಧಭೂಮಿಗೆ ಕಳುಹಿಸುವ ಈಕೆ ದೇಶ ಮತ್ತು ಧರ್ಮಕ್ಕಿಂತ ತನ್ನ ಮಗ ದೊಡ್ಡವನಲ್ಲ ಎಂಬ ಸಂದೇಶವನ್ನು ನೀಡುತ್ತಾ ತ್ಯಾಗದ ಸಂಕೇತವಾಗಿ ಕಂಡುಬರುತ್ತಾಳೆ. ಸ್ಕಂದಮಾತೆಯನ್ನು ಪೂಜಿಸಿದರೆ ದ್ವಿಗುಣ ಫಲ ಪ್ರಾಪ್ತಿಯಾಗುವುದೆಂದೂ, ತಾಯಿಯ ಆಶೀರ್ವಾದದ ಜೊತೆಗೆ ಆಕೆಯ ತೊಡೆಯ ಮೇಲಿರುವ ಬುದ್ಧಿವಂತಿಕೆಯ ದೇವನಾದ ಬಾಲ ಕಾರ್ತಿಕೇಯನ ಆರಾಧನೆಯೂ ಜೊತೆಯಾಗಿಯೇ ನಡೆಯುವುದರಿಂದ ಭಕ್ತರಿಗೆ ದೊರೆಯುವ ಫಲ ದುಪ್ಪಟ್ಟಾಗುತ್ತದೆ ಎನ್ನಲಾಗಿದೆ. ಈ ದಿನದ ಮಂತ್ರ ಓಂ ದೇವಿ ಸ್ಕಂದಮಾತಾಯೈ ನಮಃ. ಇದನ್ನು 108 ಬಾರಿ ಜಪಿಸಿದರೆ ಮನೆಯಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ತೊಂದರೆಗಳು, ವಿದ್ಯಾಭ್ಯಾಸದ ಅಡಚಣೆಗಳು ನಿವಾರಣೆಯಾಗುತ್ತವೆ. ಸ್ಕಂದಮಾತೆಯನ್ನು ಶ್ರದ್ಧಾಭಕ್ತಿಗಳಿಂದ ಆರಾಧಿಸಿದವರಿಗೆ ಸಂತಾನಭಾಗ್ಯ ದೊರೆಯುತ್ತದೆ ಎಂಬ ನಂಬಿಕೆಯೂ ಇದೆ. ಪುರಾಣಗಳ ಪ್ರಕಾರ ತಾಯಿ ಮನಸ್ಸಿನ ಸಂಕೇತ. ನವರಾತ್ರಿಯ ಎಲ್ಲ ಅವತಾರಗಳಲ್ಲಿ ತಾಯಿ ಮಗುವನ್ನು ಹಿಡಿದಿರುವುದು ಈ ಅವತಾರದಲ್ಲಿ ಮಾತ್ರ. ಇದು ವಾತ್ಸಲ್ಯ, ಮಮತೆ, ರಕ್ಷಣೆಯ ಸಂಕೇತ. ತಾಯಿ ಕೇವಲ ಶಕ್ತಿ ಮಾತ್ರವಲ್ಲ, ಪ್ರೀತಿಯ ಕಡಲು ಎಂಬ ಸಂದೇಶವಿದೆ. ಈಕೆ ಸೌರಮಂಡಲದ ಅಧಿಷ್ಠಾತ್ರಿ ದೇವತೆ. ಇವಳ ಆರಾಧನೆಯಿಂದ ಮನದ ಕ್ಲೇಶ ನಾಶವಾಗುತ್ತದೆ. ಇದು ಜ್ಞಾನ ಮತ್ತು ಮೋಕ್ಷದ ದಿನ ಕೂಡ. ಇಂದು ಈಕೆಯನ್ನು ಪೂಜಿಸಿದರೆ ಬುದ್ಧಿಶಕ್ತಿ ಹೆಚ್ಚಿ ಅಜ್ಞಾನ ದೂರವಾಗುತ್ತದೆ. ಯೋಗಶಾಸ್ತ್ರದ ಪ್ರಕಾರ ನಮ್ಮ ಗಂಟಲಿನಲ್ಲಿರುವ ವಿಶುದ್ಧಿ ಚಕ್ರವು ಜಾಗೃತಗೊಂಡು ಮಾತು ಮಧುರವೂ, ಸ್ಪಷ್ಟವೂ ಮತ್ತು ಸತ್ಯವೂ ಆಗುತ್ತದೆ ಎನ್ನಲಾಗುತ್ತದೆ. ನಾವು ನಮ್ಮ ಸ್ವಾರ್ಥವನ್ನು ಬಿಟ್ಟು ಸಮಾಜಕ್ಕಾಗಿ, ದೇಶಕ್ಕಾಗಿ ಬದುಕಬೇಕು ಎನ್ನುವ ಸಂದೇಶವೂ ಇಲ್ಲಿದೆ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ.
1: ಇದುವರೆಗೂ ಕೆಟಿ ಶ್ರೀಮತಿ ಅವರಿಂದ ದಸರಾ ಚಿಂತನ ಕೇಳಿದಿರಿ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:35:30. ಇದೀಗ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆಗಳು.
1: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ತಮಗೆಲ್ಲ ಗೊತ್ತಿರುವಾಗೆ ಈಗ ನಮ್ಮ ಹಿಂಗಾರು ಹಂಗಾಮು ಸ್ಟಾರ್ಟ್ ಆಗಿದೆ. ಸೊ ಜೋಳವನ್ನು ರೈತರೀಗ ಬಿತ್ತನೆಗೆ ಸ್ಟಾರ್ಟ್ ಮಾಡಬಹುದು. 15 ಅಕ್ಟೋಬರ್ 15 ಜೋಳ ಬಿತ್ತಲು ಒಂದು ಸ್ವಿಂಗ್ ವಿಂಡೋ ಅಂತ ಹೇಳ್ತೀವಿ ನಾವು, ಬಿತ್ತನೆ ಸಮಯ 1 ತಿಂಗಳವರೆಗೆ. ಇನ್ಫ್ಯಾಕ್ಟ್ ನೀವು 15 ಅಕ್ಟೋಬರ್ ನಂತರನೂ ನೀವು ಜೋಳ ಬಿತ್ತಬಹುದು. ಬಟ್ ಅವಾಗ ಏನು ಸಮಸ್ಯೆ ಅಂದರೆ ರೈತರಿಗೆ ಸ್ವಲ್ಪ ಸುಳಿ ನೊಣದ ಬಾಧೆ ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ. ಆಮೇಲೆ ಬಿತ್ತನೆಗೆ ಬೇಕಾಗುವಂಥ ಬೀಜ, ಸೊ ನಿಮಗೆ 3 ಕೆಜಿ 1 ಎಕರೆಗೆ ಬಿತ್ತನೆ ಬೀಜ ಬೇಕು. ಆಮೇಲೆ ಜೋಳ ಬಿತ್ತುವವರು ಈ ವರ್ಷ ದಯವಿಟ್ಟು ಕ್ಯಾಲ್ಸಿಯಂ ಕ್ಲೋರೈಡ್ ಅಂದರೆ ಸುಣ್ಣದ ತಿಳಿ ನೀರಲ್ಲಿ ಅಂದರೆ 1 ಲೀಟರಿಗೆ 15 ಗ್ರಾಮ್ನಷ್ಟು ಸುಣ್ಣ ಹಾಕಿ ಆ ಬಂದಂಥ ನೀರಿನಲ್ಲಿ ಜೋಳವನ್ನು 1-2 ತಾಸುವರೆಗೆ ನೆನೆ ಹಾಕಿ ಆಮೇಲೆ ಅದನ್ನು ಹೊರಗಡೆ ತೆಗೆದು ಒಂದು ಪ್ಲಾಸ್ಟಿಕ್ ಮೇಲೆ ಹರಡಿ ನೆರಳಿನಲ್ಲಿ ಒಣಗಿಸಿ ತದನಂತರ ಇದಕ್ಕೆ ಗಂಧಕ 1 ಕೆಜಿ ಬೀಜಕ್ಕೆ 2 ಗ್ರಾಮ್, ಅಜೋಸ್ಪಿರ್ಲಮ್, PSB, ಆಮೇಲೆ ಟ್ರೈಕೋಡರ್ಮಾ, ಸೊ ಇವೆಲ್ಲ 10 ಗ್ರಾಮ್ವರೆಗೆ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆಗೆ ಉಪಯೋಗಿಸಬೇಕು. ಸೊ ಬಿತ್ತನೆಯ ಅಂತರ 2 ಫೀಟ್ ಇರಬೇಕು, ಸಾಲಿನಿಂದ ಸಾಲಿಗೆ 2 ಫೂಟ್, ಸಸಿಯಿಂದ ಸಸಿಗೆ 15 ಸೆಂಟಿಮೀಟರ್ ಅಂದರೆ 1 ಚೋಟಿ ಅಂತ ಹೇಳ್ತೀವಿ ನಾವು. ಸೊ ಇಟ್ಟು ಬಿತ್ತನೆ ಮಾಡಬೇಕು. ಬಿತ್ತನೆಯಾದ ನಂತರ ನೀವು 1 ಕಸ ತೆಗಿಬೇಕಾಗ್ತದೆ. ಕಸ ತೆಗೆದು 3-4 ಎಡೆ ಮಾಡ್ಕೋಬೇಕು. ಈ ಹೊಡಿ ಬರುವವರಿಗೆ ಎಡೆ ಹೊಡೆದ್ರೆ ಭಾಳಷ್ಟು ಉತ್ತಮ. ಇದರಿಂದ ತೇವಾಂಶ ಸಂರಕ್ಷಣೆ ಆಗ್ತದೆ, ಕಸದ ಸಮಸ್ಯೆ ಇರಲ್ಲ, ಮತ್ತು ಗಿಡಗಳು ಸಣ್ಣ ಗುಂಜಿವೇರು ಹರಿತದೆ ಅಂತ ಹೇಳ್ತೀವಿ ನಾವು. ಅದರಿಂದ ಇನ್ನಷ್ಟು ಬೆಳವಣಿಗೆ ಆಗಿ ಗಿಡ ಭಾಳ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಸೊ ಇದರಲ್ಲಿ ಬರುವಂಥ ರೋಗ ಮತ್ತು ಕೀಟಗಳ ಬಗ್ಗೆ ನಿಮಗೆ ಮಾಹಿತಿ ನೀಡಲಿಕ್ಕೆ ಮೊದಲೇದಾಗಿ ಸುಳಿ ನೊಣದ ಬಾಧೆ ಇದಕ್ಕೆ ಬಾಧಿಸಬಹುದು. ಸುಳಿ ನೊಣದ ಬಾಧೆಗೆ ನೀವು 1 ಇಮ್ಡಾ 1/2 ml 1 ಲೀಟರ್ ನೀರಿಗೆ ಹಾಕಿ ಸುಳಿಯಲ್ಲಿ ಸ್ವಲ್ಪ ಸ್ಪ್ರೇ ಮಾಡಿದರೆ ಇದು ಹತೋಟಿಗೆ ಬರ್ತದೆ. ಎರಡನೇದು FAW ಅಂಥೇಳಿ, ಫಾಲ್ ಆರ್ಮಿ ವರ್ಮ್ ಅಂತ ಬರ್ತದೆ. ಸೊ ಇದಕ್ಕೇನದಲ್ರಿ, ಇಮಾಮೆಕ್ಟಿನ್ ಬೆಂಜೋಯ್ಟ್ 4 ಲೀಟರ್ ನೀರಿಗೆ 1 ಗ್ರಾಮ್ ಹಾಕಿ ಇದನ್ನು ಸಹ ಸುಳಿಯಲ್ಲಿ ಬೀಳುವ ಹಾಗೆ ಸಿಂಪಡಣೆ ಮಾಡಬೇಕು. ರೋಗಕ್ಕೆ ಬಂದರೆ ನಿಮಗೆ ಸಾಧಾರಣವಾಗಿ ಎಲೆ ಮಚ್ಚೆ ರೋಗ ಅಥವಾ ಇದ್ದಲು ಕೊಳೆರಿಗೆ ಇವೆರಡೇ ಸಮಸ್ಯೆ. ಇದ್ದಲು ಕೊಳೆ ನಿರ್ವಹಣೆಗಾಗಿ ನಾವು ಆಲ್ರೆಡಿ ಟ್ರೈಕೋಡರ್ಮಾ ಬೀಜೋಪಚಾರ ಮಾಡಿರ್ತೇವೆ, ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ ಕೆಲವು ಹೊಸ ತಳಿಗಳು ಬಂದಿದ್ದಾವೆ, CSV 29.6. ಸೊ ಇದಕ್ಕೆ ಇದ್ದಲ ತಳಿ ರೋಗ ನಿರೋಧಕ ಶಕ್ತಿ ಇದೆ. BJV 44 ಇದಕ್ಕೂ ಸಹ ಇದ್ದಲ ಕೊಳೆ ರೋಗದ ನಿರೋಧಕ ಶಕ್ತಿ ಇದೆ. ಇವುಗಳನ್ನು ರೈತರು ಉಪಯೋಗಿಸಬಹುದು. ಸೊ ಇಳುವರಿ ಸುಮಾರು 5-6 ಕ್ವಿಂಟಲ್ ಪ್ರತಿ ಎಕರೆಗೆ ನಮ್ಮ ಜಿಲ್ಲೆಯಲ್ಲಿ ಸರಾಸರಿ ಇಳುವರಿ ಬರುವುದು. ಮತ್ತು ಇದರ ಜೊತೆಗೆ ನಮಗೆ ಒಂದು ಜೋಳದಲ್ಲಿ ಇನ್ನೊಂದು ಹೆಚ್ಚಿನ ಆದಾಯ ಕೊಡುವಂಥದ್ದಪ್ಪ ಅಂದರೆ ಮೇವು ಅಂದರೆ ಕಣಿಕೆ. ಇದು ನಮ್ಮಲ್ಲಿರುವಂಥ ಪ್ರಾಣಿ ಸಂಕುಲಕ್ಕೂ ಉಪಯೋಗಿಸ್ತೇವೆ ನಾವು ಇದು ಮೇವಾಗಿ. ಮತ್ತು ಈ ಹೊಲದ ಬದುವಿನಲ್ಲಿ ದಂಡಿಗೆ ಏನದ ನಮ್ಮಲ್ಲಿ ಕೆಲವು ಸರ್ತಿ ತೆನೆ ಹಾಕಲ್ಲ ಅವು ಕೆಲವು ಜೋಳ. ಸೊ ಅಂಥವನ್ನು ನಾವು ಹಸಿ ಮೇವಾಗಿ ದನಗಳಿಗೆ ಉಪಯೋಗ ಮಾಡ್ಕೋಬೋದು. ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ 9448973685 ಇದಕ್ಕೆ ಸಂಪರ್ಕ ಮಾಡಬಹುದು. ಮತ್ತೊಮ್ಮೆ ಎಲ್ಲರಿಗೆ ನಮಸ್ಕಾರ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:40 ಇನ್ನೀಗ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಇಂದು ಮೂಡಿಬರಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು.

0: ಸಮಯ 6:40 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
2: ನೀವು ಸಿಲೆಬಸ್ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
3: ದಿನಾಂಕ 15 ಬೆಳಗ್ಗೆ 7 ಮೈಸೂರು ರಂಗಾಚಾರ್ಯ ಪುರಭವನದ ಆವರಣದಿಂದ ಪಾರಂಪರಿಕ ನಡಿಗೆ ಪ್ರಾರಂಭವಾಗಲಿದೆ.
4: ಬೆಳಗ್ಗೆ 10:30 ಬಿಎಂ ಶ್ರೀ ಸಭಾಂಗಣ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿಶ್ವವಿದ್ಯಾನಿಲಯ, ಇಲ್ಲಿ ಚಿಗುರು ಕವಿಗೋಷ್ಠಿ ಉದ್ಘಾಟನೆಗೊಳ್ಳಲಿದೆ.
3: ಇದಕ್ಕೆ ಮುಂಚಿತವಾಗಿ ಲಕ್ಷ್ಮೀರಾಮ್ ಮತ್ತು ತಂಡದವರಿಂದ ಕವಿ ಕಾವ್ಯಗಾನ ಬೆಳಗ್ಗೆ 9:00, ಮಧ್ಯಾಹ್ನ 2:30 ಕಾಡಿನ ಕೊಳಲು ಕುವೆಂಪು ಗೀತೆಗಳ ನೃತ್ಯ ರೂಪಕ ಪ್ರಸ್ತುತಪಡಿಸುವವರು ಬೆಂಗಳೂರಿನ ಮನೋಜ್ಞ ನೃತ್ಯ ಅಕಾಡೆಮಿ ಹಾಗೂ ಮಂಡ್ಯದ ಜನಧನಿ ಸಾಂಸ್ಕೃತಿಕ ಸಂಘಟನೆಯ ಸದಸ್ಯರು.
4: ಸಂಜೆ 6:00 ಉತ್ತನಹಳ್ಳಿಯ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನದ ಸಮೀಪ ಯುವ ದಸರಾ ಕಾರ್ಯಕ್ರಮದ ಅಂಗವಾಗಿ ಹಿನ್ನೆಲೆ ಗಾಯಕರಾದ ಸಿದ್ ಶ್ರೀರಾಮ್ ಅವರ ಕಾರ್ಯಕ್ರಮ ಆಯೋಜಿತವಾಗಿದೆ.
3: ಯೋಗ ದಸರಾದ ಅಂಗವಾಗಿ ಮೈಸೂರು ಹಾಗೂ ನಂಜನಗೂಡಿನ ವಿವಿಧ ಸ್ಥಳಗಳಲ್ಲಿ ಯೋಗಚಾರಣ ಹಾಗೂ ದುರ್ಗಾ ನಮಸ್ಕಾರ ಕಾರ್ಯಕ್ರಮ ಆಯೋಜಿತವಾಗಿದೆ.
4: ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ಆಯೋಜಿತವಾಗಿರುವ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಸಾಹಿತಿಗಳೊಂದಿಗೆ ಸೆಲ್ಫಿ ಕಾರ್ಯಕ್ರಮದಲ್ಲಿ ಇಂದು ಭಾಗವಹಿಸಲಿರುವ ಸಾಹಿತಿಗಳು ಪ್ರೊಫೆಸರ್ ಕೃಷ್ಣಮೂರ್ತಿ ಬಿಳಿಗೆರೆ, ಶ್ರೀ ಅಗ್ರಹಾರ ಕೃಷ್ಣಮೂರ್ತಿ ಮತ್ತು ಶ್ರೀಮತಿ ಕವಿತಾ ಕುಸಗಲ್. ಶ್ರೀ ಸಬ್ಬನಹಳ್ಳಿ ರಾಜು ಮತ್ತು ತಂಡದವರಿಂದ ಜನಪದ ಗೀತೆಗಳ ಗಾಯನವಿದೆ. ಪ್ರತಿದಿನ ಬೆಳಿಗ್ಗೆ 11:30 ವಿವಿಧ ಪುಸ್ತಕಗಳ ಬಿಡುಗಡೆ ಹಾಗೂ ಸಂಜೆ 4:30 ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕವಿತೆ ವಾಚಿಸಿ ಗಿಡ ಗಿಟ್ಟಿಸಿ ಎಂಬ ನೂತನ ಕಾರ್ಯಕ್ರಮವೂ ಕೂಡ ಇದೆ.
3: ಮೈಸೂರು ಬೊಂಬೆ ರಂಗಮಂದಿರದ ವತಿಯಿಂದ ನಡೆಯುತ್ತಿರುವ ಮೈಸೂರು ದಸರಾ ವಿಶೇಷ ಬೊಂಬೆಯಾಟ 2026 ಅಂಗವಾಗಿ ಇಂದು ಸಂಜೆ 6:00 ಶ್ರೀಕೃಷ್ಣ ತುಲಾಭಾರ ಪ್ರಸಂಗ ಏರ್ಪಾಟಾಗಿದೆ. ನಿರ್ದೇಶಕರು ಎಂಆರ್ ರಂಗನಾಥ ರಾವ್.
4: ನವರಾತ್ರಿ ರಂಗೋತ್ಸವದ ಅಂಗವಾಗಿ ಮೈಸೂರಿನ ರಂಗಾಯಣದ ಭೂಮಿಗೀತದಲ್ಲಿ ಸಂಜೆ 6:30 ಸಹಜ ರಂಗ ನಿರಂತರ ಮೈಸೂರು ತಂಡದವರಿಂದ ದರಾ ಬೇಂದ್ರೆ ವಿರಚಿತ ನಾಟಕ ಜಾತ್ರೆ ಪ್ರದರ್ಶನಗೊಳ್ಳಲಿದೆ.
3: ಕುಪ್ಪಣ್ಣ ಪಾರ್ಕ್ ಹಾಗೂ ಲಿಂಗಾಮುಧಿ ಸಸ್ಯಶಾಸ್ತ್ರೀಯ ತೋಟದಲ್ಲಿ ಆಯೋಜಿತವಾಗಿರುವ ಪುಷ್ಪಮೇಳ ಮತ್ತು ಸಸ್ಯ ತೋಟ ಭೇಟಿ ಕಾರ್ಯಕ್ರಮದಲ್ಲಿ ಶಾಲಾ ಸಮವಸ್ತ್ರ ಧರಿಸಿ ಬರುವ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವನ್ನು ಬೆಳಗ್ಗೆ 9:00 ಮಧ್ಯಾಹ್ನ 1:00, 6 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶವನ್ನು ನೀಡಲಾಗಿದೆ.
4: ಇಂದು ಸಂಜೆ 7:00 ಮೈಸೂರು ಅರಮನೆ ವೇದಿಕೆಯಲ್ಲಿ ಸ್ಟಾಕ್ಯಾಟೋ ಫ್ಲೆಶ್ಲಿ ಬ್ರೀವ್ಡ್ ಅವರಿಂದ ಇಂಡಿಯನ್ ಕಂಟೆಂಪರರಿ ಫ್ಯೂಷನ್ ಏರ್ಪಡಿಸಲಾಗಿದೆ.

ದಿನಾಂಕ 15ರಂದು ಅರಮನೆ ವೇದಿಕೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಮಧ್ಯಾಹ್ನ 3:30ಕ್ಕೆ ಮೈಸೂರಿನ ಡಿ ನಾದ ಕ್ರಿಯೇಷನ್ಸ್ನ ಶ್ರೀ ಸಿದ್ದೇಶ್ವರ ಮತ್ತು ತಂಡದವರಿಂದ ಜನಪದ ಗೀತೆ. ಸಂಜೆ 4:15ಕ್ಕೆ ಡಾಕ್ಟರ್ ಶ್ರುತಿರಂಜನಿ ಎಂಟಿ ಹಾಗೂ ಬಿಂದು ಮಾಲಿನಿ ಎಂಟಿ ಮತ್ತು ತಂಡದವರಿಂದ ಕರ್ನಾಟಕ ಶಾಸ್ತ್ರೀಯ ದ್ವಂದ್ವ ಗಾಯನವಿದೆ.

ಸಂಜೆ 6 ಗಂಟೆಗೆ ಬೆಂಗಳೂರಿನ ಉಪ್ಕಾರ್ ಕಲ್ಚರಲ್ ಅಕಾಡೆಮಿ ಟ್ರಸ್ಟ್ನ ಶ್ರೀ ಟಿ ರಾಜಾರಾಮ್ ಮತ್ತು ತಂಡದವರಿಂದ ಸುಗಮ ಸಂಗೀತವಿದೆ. ರಾತ್ರಿ 8:30 ಗಂಟೆಗೆ ವಿಶೇಷ ಆಹ್ವಾನಿತ ಕೇರಳ ರಾಜ್ಯದ ನೃತ್ಯ ಕಾರ್ಯಕ್ರಮವಿದೆ. ಜಗನ್ಮೋಹನ ಅರಮನೆ ವೇದಿಕೆಯಲ್ಲಿ ಸಂಜೆ 5 ಗಂಟೆಗೆ ಮೈಸೂರಿನ ಗಿರೀಶ್ ಬಿ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ವಾದನ, ಸಂಜೆ 5:30 ಗಂಟೆಗೆ ಬೆಂಗಳೂರಿನ ಸೂರ್ಯ ಆರ್ಟ್ಸ್ ಇಂಟರ್ನ್ಯಾಷನಲ್ನ ನಂದಾ ಮತ್ತು ತಂಡದವರಿಂದ ನೃತ್ಯ ರೂಪಕ ಮಾಯಾದೀಪ, ಸಂಜೆ 6:30 ಗಂಟೆಗೆ ಬಾಗಲಕೋಟೆಯ ಡಾಕ್ಟರ್ ಪಂಡಿತ ಶ್ರೀಕಾಂತ ಚಿಮಲ್ ಮತ್ತು ತಂಡದವರಿಂದ ಹಿಂದೂಸ್ತಾನಿ ಸಂಗೀತ, ರಾತ್ರಿ 7 ಗಂಟೆಗೆ ಮೈಸೂರಿನ ಶುಭಾಷಿಣಿ ಕಲಾ ತಂಡದ ವತಿಯಿಂದ ವಾದ್ಯ ಸಂಗೀತ, ರಾತ್ರಿ 8:30 ಗಂಟೆಗೆ ಸುಬ್ರಹ್ಮಣ್ಯ ಚಿಟ್ಟಾಣಿ ಮತ್ತು ತಂಡದವರಿಂದ ಯಕ್ಷಗಾನ ಪ್ರಸಂಗ, ಶ್ರೀರಾಮ ದರ್ಶನ.

0: ಕರ್ನಾಟಕ ಕಲಾಮಂದಿರ ವೇದಿಕೆಯಲ್ಲಿ ಸಂಜೆ 4:15 ಬಿಎನ್ ಸಂಜೀವ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ವಾದನ, 4:45 ಬೆಂಗಳೂರಿನ ನವಭಾರತಿ ನೃತ್ಯ ಯೋಗ ಮತ್ತು ಸಂಗೀತ ಅಕಾಡೆಮಿಯ ವಿದುಷಿ ಭಾರತಿ ಹೆಗಡೆ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ, ರಾತ್ರಿ 7:30 ವಿಜಯನಗರದ ರೀನಾ ನಂದನ್ ಮತ್ತು ತಂಡದವರಿಂದ ಸುಗಮ ಸಂಗೀತ, ರಾತ್ರಿ 8:30 ಬಾಗಲಕೋಟೆಯ ಡಿ ನಾಗರಾಜ ಮತ್ತು ತಂಡದವರಿಂದ ಬಯಲಾಟ. ಗಾನಭಾರತಿ ವೇದಿಕೆಯಲ್ಲಿ 4:30 ಮಂಡ್ಯದ ಶ್ರೀ ವಿನಾಯಕ ಮಹಿಳಾ ಕೋಲಾಟ ತಂಡದವರಿಂದ ಮಹಿಳಾ ಕೋಲಾಟ, 4:45 ಕೊಪ್ಪಳ ಜಿಲ್ಲೆಯ ಹನುಮಂತ್ ನರೇಗಲ್ ಮತ್ತು ತಂಡದವರಿಂದ ವಚನದಾಸ ತತ್ವವೈಭವ, 5:30 ವಿಜಯನಗರದ ಕೆ ಶಾರದ ಮತ್ತು ತಂಡದವರಿಂದ ಸುಗಮ ಸಂಗೀತ, ಬೆಂಗಳೂರಿನ ಯುಕ್ತ ಕಿರಣ್ ಮತ್ತು ತಂಡದವರಿಂದ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮ 6:30, ಮೈಸೂರಿನ ನವೀನ ಟಿಎಸ್ ಮತ್ತು ತಂಡದವರಿಂದ ಭಜನೆ ಕಾರ್ಯಕ್ರಮವನ್ನು ರಾತ್ರಿ 7:30 ನೀವು ವೀಕ್ಷಿಸಬಹುದು. ರಾತ್ರಿ 8:30 ಕಲಬುರಗಿಯ ಡಾಕ್ಟರ್ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ ಕುಕನೂರ ಮತ್ತು ತಂಡದವರಿಂದ ಹಿಂದೂಸ್ತಾನಿ ಸಂಗೀತವಿದೆ. ನಾದಬ್ರಹ್ಮ ಸಂಗೀತ ಸಭಾ ವೇದಿಕೆಯಲ್ಲಿ 5:00 ಮಂಡ್ಯದ ಎಂಎನ್ ಗಿರೀಶ್ ಮತ್ತು ತಂಡದವರಿಂದ ನಾಗಸ್ವರ ವಾದನ, 5:30 ಬೆಂಗಳೂರು ದಕ್ಷಿಣ ಜಿಲ್ಲೆಯ ಶ್ರೀ ಚಾಮರಾಜ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ, 6:30 ಮೈಸೂರಿನ ಪ್ರಜ್ಞಾ ಎಜುಕೇಷನ್ ಅಂಡ್ ಕಲ್ಚರಲ್ ಟ್ರಸ್ಟ್ನವರಿಂದ ಸುಗಮ ಸಂಗೀತ, ರಾತ್ರಿ 7:30 ಚಂದಾಪುರದ ಶ್ರೀ ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಗವಾಯಿಗಳ ಸೇವಾ ಸಂಘದ ವತಿಯಿಂದ ಲಘುಶಾಸ್ತ್ರೀಯ ಸಂಗೀತ, ರಾತ್ರಿ 8:30 ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸೌಮ್ಯ ಬಿಕೆ ಮತ್ತು ತಂಡದವರಿಂದ ಸಮೂಹ ನೃತ್ಯ. ಚಿಕ್ಕ ಗಡಿಯಾರ ವೇದಿಕೆಯಲ್ಲಿ 5:00 ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ಜನಪದ ಕಲಾ ತಂಡದವರಿಂದ ಡೊಳ್ಳು ಕುಣಿತ, 5:00 ಬಾಗಲಕೋಟೆಯ ಪ್ರಭುಲಿಂಗೇಶ್ವರ ಭಜನಾ ಮಂಡಳಿಯ ಈರಪ್ಪ ಗುರುಲಿಂಗಪ್ಪ ಅಥಣ ಅವರಿಂದ ಜನಪದ ತತ್ವಮೇಳ, 6:00 ಚಾಮರಾಜನಗರ ಜಿಲ್ಲಾ ಸೋಬಾನೆ ಪದ ಕಲಾವಿದರಿಂದ ಸೋಬಾನೆ ಪದಗಳು, ರಾತ್ರಿ 7:30 ಬಾಗಲಕೋಟೆ ಜಿಲ್ಲೆಯ ಹಿಪ್ಪರಗಿಯ ಶ್ರೀ ಚನ್ನ ಸಂಗಮೇಶ್ವರ ಕಲಾ ಮತ್ತು ಸಾಂಸ್ಕೃತಿಕ ಸಂಘದವರಿಂದ ಭಜನೆ ಹಾಗೂ ಜನಪದ ಗೀತೆಗಳು, ರಾತ್ರಿ 8:00 ಮೈಸೂರಿನ ಸಮಾಗಮ ಸಾಂಸ್ಕೃತಿಕ ತಂಡದ ರಾಹುಲ್ ಕುಂಬರಹಳ್ಳಿಯವರಿಂದ ಭಾವಗೀತೆಗಳು. ಶ್ರೀಕಂಠೇಶ್ವರ ದೇವಸ್ಥಾನ ನಂಜನಗೂಡು ಇಲ್ಲಿನ ವೇದಿಕೆಯಲ್ಲಿ 5:00 ಬೆಳಗಾವಿಯ ಶ್ರೀ ಬಸವೇಶ್ವರ ಭಜನಾ ಮಂಡಳಿಯ ಬಸವರಾಜಗ ಬಬಲಿ ಮತ್ತು ತಂಡದವರಿಂದ ಹರಿದಾಸರ ಭಜನೆ ಮತ್ತು ವಚನ ಪದಗಳು, 5:00 ರಾಯಚೂರಿನ ಶ್ರೀ ಶರಣಬಸವ ಹಳ್ಳಿ ಮತ್ತು ತಂಡದವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, 6:00 ಧಾರವಾಡದ ಜೈ ಭವಾನಿ ಆರ್ಎನ್ ಮತ್ತು ತಂಡದವರಿಂದ ಸುಗಮ ಸಂಗೀತ, ರಾತ್ರಿ 7:00 ಮೈಸೂರಿನ ಸಿಂಚನ ಸಿಒ ಮತ್ತು ತಂಡದವರಿಂದ ರಂಗಗೀತೆಗಳು, ರಾತ್ರಿ 8:00 ಮೈಸೂರಿನ ಶ್ರೀ ಮಹಾದೇಶ್ವರ ಕಲಾಸಂಘದ ಬಿಕೆ ದಿನೇಶ್ ಮತ್ತು ತಂಡದವರಿಂದ ಸಾಮಾಜಿಕ ನಾಟಕ ಕಿತಾಪತಿ ಗಂಡ. ಪುರಭವನ ವೇದಿಕೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗಿವೆ. 9:15 ಮೈಸೂರಿನ ಗೀತಾ ಮೊಂಟಾಡ್ಕ ಮತ್ತು ತಂಡದವರಿಂದ ರಂಗಗೀತೆಗಳು, 10:00 ಧಾರವಾಡದ ಜಾನಪದ ಸಂಶೋಧನಾ ಕೇಂದ್ರದ ಕಲಾವಿದರಿಂದ ಪೌರಾಣಿಕ ನಾಟಕ ಶ್ರೀಕೃಷ್ಣ ಪಾರಿಜಾತ, 3:00 ಬೆಂಗಳೂರಿನ ಶ್ರೀ ಬಾಳೇಶ್ವರ ಕೃಪಾ ನಾಟ್ಯ ಸಂಘದ ವತಿಯಿಂದ ಸಾಮಾಜಿಕ ನಾಟಕ ಚನ್ನಪ್ಪ ಚನ್ನೇಗೌಡ, 6:00 ಮಂಡ್ಯ ಜಿಲ್ಲೆಯ ಅಂಕನಾಥೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ಬಿ ಬಸವರಾಜಪ್ಪ ಮತ್ತು ತಂಡದವರಿಂದ ನಾಟಕ ಭೃಗುವಿನ ಗರ್ವಭಂಗ. ಕಿರುರಂಗಮಂದಿರ ವೇದಿಕೆಯಲ್ಲಿ 5:00 ದಕ್ಷಿಣ ಕನ್ನಡದ ರಾಣಿ ಪುಷ್ಪಲತಾ ದೇವಿ ಮತ್ತು ತಂಡದವರಿಂದ ಮಂಗಳೂರು ಮಾತೆಯರ ಕನ್ನಡ ಧಾರತಿ ಗೀತಗಾಯನ, 6:00 ಮೈಸೂರಿನ ಪರಿವರ್ತನ ರಂಗ ಸಮಾಜದ ಎಸ್ಆರ್ ರಮೇಶ್ ಮತ್ತು ತಂಡದವರಿಂದ ನಾಟಕ ಒಥೆಲೋ. ರಮಾಗೋವಿಂದ ರಂಗಮಂದಿರ ವೇದಿಕೆಯಲ್ಲಿ 5:00 ದಾವಣಗೆರೆಯ ಶ್ರೀ ಬಸವೇಶ್ವರ ವೀರಗಾಸೆ ಜಾನಪದ ಕಲಾತಂಡದ ಉಮೇಶ ಎಆರ್ ಮತ್ತು ತಂಡದವರಿಂದ ವೀರಗಾಸೆ, 5:00 ಬೆಂಗಳೂರಿನ ಸುಷ್ಮಾ ವಿ ಮತ್ತು ತಂಡದವರಿಂದ ಸಮೂಹ ಶಾಸ್ತ್ರೀಯ ನೃತ್ಯ, ಪುತ್ತೂರಿನ ವೈಷ್ಣವಿ ನಾಟ್ಯಾಲಯದ ವತಿಯಿಂದ ಭರತನಾಟ್ಯ ಕಾರ್ಯಕ್ರಮ 6:00, ರಾತ್ರಿ 7:00 ಮೈಸೂರಿನ ಮೈಮ್ ಟೀಮ್ನ ಗೌತಮ್ ಬಿಪಿ ಮತ್ತು ತಂಡದವರಿಂದ ನಾಟಕ ಗೂಡಿನೊಳಗಿನ ಹಾಡು. ನಟನ ರಂಗಮಂದಿರದಲ್ಲಿ 6:00 ನಾಟಕ ರಶೋಮನ್ ಪ್ರಸ್ತುತಪಡಿಸಲಿದ್ದಾರೆ ಬೆಂಗಳೂರಿನ ಸಂಚಾರಿ ರಂಗತಂಡದ ಮಂಗಳಾ ಮತ್ತು ತಂಡದವರು.
1: ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಆರ್

0: ಲೋಕೇಶ್ವರಿ ನಿರ್ಮಾಣ ಬಿ ದಿಗ್ವಿಜಯ್ ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು
1: ನಿಮ್ಮ ಕರಿಯರ್ ಜರ್ನಿ ಸ್ಟಾರ್ಟ್ ಮಾಡೋಕೆ ರೆಡಿ ಇದ್ದೀರಾ
2: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಿನ ಗೋಕುಲಂ ಥರ್ಡ್ ಸ್ಟೇಜ್ ನಲ್ಲಿ ಎಂಟೆಕ್ ಅಡ್ಮಿಷನ್ಸ್ ಓಪನ್
1: ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಎಂಟೆಕ್ ಕೋರ್ಸಸ್ ಗೆ ಅಡ್ಮಿಷನ್ಸ್ ಓಪನ್ ಇದೆ
2: ಇನ್ನಷ್ಟು ಮಾಹಿತಿಗಾಗಿ ವಿವಿಸಿಇ ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರಿಗೆ ಭೇಟಿ ನೀಡಿ ಅಥವಾ vvce.ac.in ವಿಸಿಟ್ ಮಾಡಿ

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:50. ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇಂದಿನ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೂಟಬಾಳದ ಶಂಕರಪ್ಪ ರಾಮಪ್ಪ ಸಂಕಣ್ಣವರ್ ಹಾಗೂ ಸಂಗಡಿಗರಿಂದ ಲಾವಣಿ ಪದ

ಒಕ್ಕಲಿಗ ಎಡೆಸಬೇಕೆಂದ ಎಡದಿಂದ ಒಕ್ಕಲಿಗ ಬೆಳೆಸಿ ಬರುವ ತನಕ ಕೇಳ್ರಿ ಬೆಳೆಸಿ ಬರುವ ತನಕ.

0: ಹೊಲ ಉಕ್ಕಿನ ಕುಡುಗೋಲ ಕ್ಯಾಕಿ ಹೊಡಹೊಡದ ಕೊಯ್ದಾರು ಕೆರಿ ಕ್ಯಾಕಿ ಹೊಡಹೊಡದ.
1: ಇದುವರೆಗೆ ಪ್ರಸಾರವಾದ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೂಟಬಾಳದ ಶಂಕರಪ್ಪ, ರಾಮಪ್ಪ ಸಂಕಣ್ಣವರ್ ಹಾಗೂ ಸಂಗಡಿಗರಿಂದ ಲಾವಣಿ ಪದ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:55 ಕೇಳಿ ಸಂಸ್ಕೃತ ವಾರ್ತೆ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ದೃಶ್ಯ ಶ್ರವ್ಯ ಪರಾಂತರ್ಜಾಲೀಯ ಮಾಧ್ಯಮೇನ ಲಡಾಖ್ ರಾಜ್ಯೆ ಪ್ರಾಯಃ 50-300 ಕೋಟಿ ರೂಪ್ಯಕಾಣಾಂ ಪಂಚ ಪ್ರಮುಖ ವಿಕಾಸ ಪರಿಯೋಜನಾನಾಂ ಉದ್ಘಾಟನಂ ರಾಷ್ಟ್ರಾಯ ಸಮರ್ಪಣಂ ವಿಧಾಷ್ಯತಿ. ಏತಾಸಾಂ ಪರಿಯೋಜನಾನಾಂ ಉದ್ದೇಶ್ಯಂ ಸಂಪರ್ಕ ವ್ಯವಸ್ಥಾಯಾಃ ಸುದೃಢೀಕರಣಂ, ಊರ್ಜಾ ಸಂಬದ್ಧ ಆಧಾರಿತ ಸಂರಚನಾಯಾಃ ಪರಿಷ್ಕರಣಂ, ಸಾಂಸ್ಕೃತಿಕ ವೈಭವಸ್ಯ ಸಂರಕ್ಷಣಂ ತಥಾ ಕ್ಷೇತ್ರೆ ಜಲಸುರಕ್ಷಾಯಾಃ ಸಂವರ್ಧನಂ ಚಾಸ್ತಿ. ಅಸ್ಮಿನ್ ಅವಸರೆ ಪ್ರಧಾನಮಂತ್ರಿ ಏಕಾಂ ಜನಸಭಾಂ ಅಪಿ ಸಂಬೋಧಯಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದಿಲ್ಲ್ಯಾಂ ಅಸ್ಮಿನ್ ವರ್ಷೆ ಆಯೋಜಿತಾಸು ಏಷಿಯಾ ಕ್ರೀಡಾಯಾಃ ಭಾರತೀಯ ಕ್ರೀಡಕದಲಸ್ಯ ಸದಸ್ಯೈಃ ಸಹ ಸಂವಾದಂ ವಿಧಾಷ್ಯತಿ. ಅಸ್ಮಿನ್ನವಸರೆ ಪ್ರಧಾನಮಂತ್ರಿ ಉಪಸ್ಥಿತ ಜನಸಮೂಹಮಪಿ ಸಂಬೋಧಯಿಷ್ಯತಿ. ಅವಧೇಯಂ ಯತ್ ಜಾಪಾನದೇಶಸ್ಯ ಆಯ್ಚಿ ನಾಗೋಯಾ ನಗರೆ ಆಯೋಜಿತಾಸು ಏಷಿಯಾ ಕ್ರೀಡಾಸು ಭಾರತಂ ಪದಕತಾಲಿಕಾಯಾಂ ಚತುರ್ಥಂ ಸ್ಥಾನಂ ಪ್ರಾಪ್ತವತ್. ಭಾರತೇನ ಆಹತ್ಯ 85 ಪದಕಾನಿ ಪ್ರಾಪ್ತಾನಿ. ಯೇಷು 21 ಸ್ವರ್ಣಪದಕಾನಿ, 27 ರಜತಪದಕಾನಿ ತಥಾ 37 ಕಾಂಸ್ಯಪದಕಾನಿ ಚ ಸಮ್ಮಿಲಿತಾನಿ ಸಂತಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣೀತಃ ಪ್ರಸಾರ್ಯತೆ.
3: ಯಾತ್ರಾರತಃ ಅಪಿ ಜಗತ್ ವೃತ್ತಾಂತೇನ ಸಹ ಏಕೀಭೂತಾಃ ತಿಷ್ಠಂತು. ಎಕ್ಸ್ ಪಟಲೇ @AIRNewsAlerts ಇತ್ಯನುಗಚ್ಛಂತು. ಟಿವಿ ಶಬ್ದ ಮಾಧ್ಯಮೇನ ಚ ಆಕಾಶವಾಣಿ ವಾರ್ತಾಃ ಶೃಣವಂತು.
2: ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಅಧ್ಯಕ್ಷತಾಯಾಂ ಕೇಂದ್ರೀಯ ಮಂತ್ರಿಮಂಡಲೇನ 40,000+ 11,00,000 ರೇಲ ಕರ್ಮಚಾರಿಭ್ಯಃ 78 ದಿವಸಾನಾಂ ವೇತನ ಸಮತುಲ್ಯಂ PLB ಇತಿ ಉತ್ಪಾದಕತಾ ಸಂಬದ್ಧ ಪ್ರೋತ್ಸಾಹನ ಧನಂ ಅನುಮೋದಿತಂ. ಮಂತ್ರಿಮಂಡಲಸ್ಯ ಉಪವೇಶನಾನಂತರಂ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ವಾರ್ತಾಹರಾನ್ ಸಂಸೂಚಿತವಾನ್ ಯತ್ ಅಸ್ಯ ಧನಸ್ಯ ವಿತರಣಾಯ ಪ್ರಶಾಸನೇನ 90,000,000 ರೂಪ್ಯತೋಪ್ಯಧಿಕಾ ರಾಶಿ ಆವಂಟಿತಾ ಅಸ್ತಿ. ಕೇಂದ್ರೀಯ ಮಂತ್ರಿಮಂಡಲೇನ ಅಸ್ಮಾದ್ ವರ್ಷಾದಾರಭ್ಯ 5 ವರ್ಷಪರ್ಯಂತಂ ರಾಷ್ಟ್ರೀಯ ಸಾಮಾಜಿಕ ಸಹಾಯತಾ ಕಾರ್ಯಕ್ರಮಸ್ಯ ನಿರಂತರತಾಯೈ ಅನುಮೋದನಂ ಪ್ರದತ್ತಂ. ಅಸ್ಯ ಕಾರ್ಯಕ್ರಮಸ್ಯ ಕೃತೆ 28,000,000,000 ವ್ಯಯಃ ನಿರ್ಧಾರಿತಃ ಅಸ್ತಿ. ಅಸ್ಯ ರಾಷ್ಟ್ರೀಯ ಸಾಮಾಜಿಕ ಸಹಾಯತಾ ಕಾರ್ಯಕ್ರಮಸ್ಯ ನಾಮ ಪರಿವರ್ತ್ಯ ಪ್ರಧಾನಮಂತ್ರಿ ಸಾಮಾಜಿಕ ಸಹಾಯತಾ ಯೋಜನಾ ಇತಿ ಕೃತಮಸ್ತಿ. ಶ್ರೀ ವೈಷ್ಣವಃ ದಿವ್ಯಾಂಗ ಪೆನ್ಷನ್ ಯೋಜನಾ ಇತ್ಯೇತಾಂ ಆಲಕ್ಷ್ಯ ಅವದತ್ ಯತ್
4: दिव्यांग जनों के लिए जो पहले 80% थ्रेशोल्ड था डिसेबिलिटी पेंशन में एलिजिबिलिटी के लिए, उसको आधा करके 40% पर भी अब दिव्यांग पेंशन दिया जाएगा. पहले दिव्यांग पेंशन 18 साल से ऊपर के व्यक्ति को ही दिया जाता था, अब जन्म से ही दिव्यांग जन को पेंशन में कवर किया जाएगा. 27 लाख दिव्यांग जन लाभार्थी होंगे. टोटल लाभार्थियों की संख्या बढ़ के करीब 3,20,00,000 हो जाएगी.
2: ಕೃಷಿ ಕೃಷಕ ಕಲ್ಯಾಣ ವಿಭಾಗ ಅದ್ಯ ನವದಿಲ್ಲ್ಯಾಂ ಅಸ್ಯ ವರ್ಷಸ್ಯ ಮಹಿಳಾ ಕೃಷಕ ದಿವಸಸ್ಯ ರಾಷ್ಟ್ರೀಯ ಸ್ತರೀಯಂ ಕಾರ್ಯಕ್ರಮಸ್ಯ ಆಯೋಜನಂ ಕರಿಷ್ಯತಿ. ಅಸ್ಯ ಆಯೋಜನಸ್ಯ ಉದ್ದೇಶ್ಯಂ ಭಾರತೀಯ

ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ಮುಂಜಾನೆ 7:15 ನಿಲಯದಿಂದ ಭಾವಗೀತೆಗಳು ಪ್ರಸಾರಗೊಳ್ಳಲಿವೆ. ಇಂದು ಮುಂಜಾನೆ 9:00 ಮೈಸೂರು ವೃತ್ತಾಂತ ರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಸರ್ಕಾರದ ಸಾರ್ವಜನಿಕ ಸೇವೆಯಲ್ಲಿ ತಮ್ಮ 25 ವರ್ಷಗಳನ್ನು ಪೂರ್ಣಗೊಳಿಸುತ್ತಿರುವಂತಹ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. 9:45 ಚಿತ್ರಗೀತೆಗಳು ಪ್ರಸಾರಗೊಳ್ಳಲಿವೆ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಭದ್ರಾವತಿಯ ಶ್ರೀರಾಮ ಭಜನಾ ಮಂಡಳಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ನಿರ್ವಹಣೆ, ನಂದನ್ ಕುಮಾರ್ ಎಲ್ವೋ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:02 ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, ನಂತರ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: 7:02 ಈಗ ಕೆಲವು ಪ್ರಕಟಣೆಗಳು. ನಂತರ 7:05ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳ್ಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನ ಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
1: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
0: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
1: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ

0: ವ್ಯಕ್ತಿತ್ವಕ್ಕೆ ಶೋಭೆ.
1: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಕಬ್ಬು ಬೆಳೆಗಾರರ ಸಮಸ್ಯೆಗಳ ಸಮಗ್ರ ಅಧ್ಯಯನ, ಪರಿಹಾರ ಕ್ರಮಗಳ ಶಿಫಾರಸಿಗೆ ಜಂಟಿ ಸಮಿತಿ ರಚಿಸಿದ ಕೇಂದ್ರ ಸರ್ಕಾರ. ಬೆಂಗಳೂರಿಗೆ ಸೀಮಿತವಾಗದೆ ಇತರೆ ಜಿಲ್ಲೆಗಳಲ್ಲೂ ಹೂಡಿಕೆ ಮಾಡಿ, ಝೆಕ್ ಗಣರಾಜ್ಯದ ಉಪಪ್ರಧಾನಿ ನಿಯೋಗಕ್ಕೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಬರ ಪರಿಸ್ಥಿತಿ ಸಮರ್ಥವಾಗಿ ಎದುರಿಸಲು ಸರ್ಕಾರದಿಂದ ಅಗತ್ಯ ಕ್ರಮ, ಕಂದಾಯ ಸಚಿವರ ಹೇಳಿಕೆ. ಮಕ್ಕಳ ಸುರಕ್ಷತೆ, ಭದ್ರ ಹಸನಾದ ಬಾಲ್ಯ ರೂಪಿಸುವುದು ಸರ್ಕಾರದ ಆದ್ಯತೆ, ಗೃಹ ಸಚಿವರ ಭರವಸೆ. ಈಗ ವಾರ್ತೆಗಳ ವಿವರ. ಸಕ್ಕರೆಗೆ ಕನಿಷ್ಠ ಮಾರಾಟ ಬೆಲೆ ಏರಿಸುವುದು, ಪ್ರತಿ ಟನ್ಗೆ 5,500 ರೂಪಾಯಿಗಳಿಂದ 6,000 ರೂಪಾಯಿ ದರ ನಿಗದಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರು ಪುಣೆ ರಾಷ್ಟೀಯ ಹೆದ್ದಾರಿಯಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ನಡೆಸುತ್ತಿದ್ದ ಹೆದ್ದಾರಿ ಅಹೋರಾತ್ರಿ ಬಂದ್ ಪ್ರತಿಭಟನೆ ಹಿಂಪಡೆದು ನಿನ್ನೆ ಹುಬ್ಬಳ್ಳಿಯವರೆಗೆ ಪಾದಯಾತ್ರೆ ನಡೆಸಲಾಯಿತು. ಈ ಮಧ್ಯೆ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಸಮಗ್ರ ಅಧ್ಯಯನ ನಡೆಸಿ ಪರಿಹಾರ ಕ್ರಮಗಳನ್ನು ಶಿಫಾರಸು ಮಾಡಲು ಕೇಂದ್ರ ಸರ್ಕಾರ ನೀತಿ ಆಯೋಗದ ಮಾಜಿ ಸದಸ್ಯ ಪ್ರೊಫೆಸರ್ ರಮೇಶ್ ಚಂದ್ ಅಧ್ಯಕ್ಷತೆಯಲ್ಲಿ ಜಂಟಿ ಸಮಿತಿ ರಚಿಸಿದೆ. ಈ ಕುರಿತು ಪ್ರಕಟಣೆ ನೀಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ದೆಹಲಿಯಲ್ಲಿ ಕಬ್ಬು ಬೆಳೆಗಾರರ ನಿಯೋಗದೊಂದಿಗೆ ನಡೆದ ಉನ್ನತ ಮಟ್ಟದ ಸಭೆಯ 2 ದಿನಗಳಲ್ಲೇ ಕೇಂದ್ರ ಸರ್ಕಾರ ಸಮಿತಿ ರಚಿಸಿ ಕ್ರಮ ಕೈಗೊಂಡಿದ್ದು, ಸಮಿತಿ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿ ರೈತರ ಆತಂಕ ನಿವಾರಣೆ ಹಾಗೂ ಬೇಡಿಕೆಗಳ ಈಡೇರಿಕೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಸಲ್ಲಿಸಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ದೇಶದ ತಂತ್ರಜ್ಞಾನ, ಸಂಶೋಧನೆ ಮತ್ತು ಉದ್ಯಮಶೀಲತೆಯ ಪ್ರಮುಖ ಕೇಂದ್ರವಾಗಿದ್ದು, ರಾಜ್ಯದಲ್ಲಿ ಹೂಡಿಕೆಗೆ ವಿಪುಲ ಅವಕಾಶಗಳಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿಗೆ ಭೇಟಿ ನೀಡಿದ ಝೆಕ್ ಗಣರಾಜ್ಯದ ಉಪಪ್ರಧಾನಮಂತ್ರಿ ಕಾರೆಲ್ ಹಾವ್ಲಿಕ್ ಅವರ ನೇತೃತ್ವದ ನಿಯೋಗವನ್ನುದ್ದೇಶಿಸಿ ಮಾತನಾಡಿದ ಅವರು, ಇನ್ವೆಸ್ಟ್ ಕರ್ನಾಟಕ, ಕರ್ನಾಟಕ ಉದ್ಯೋಗ ಮಿತ್ರ ಮತ್ತು ಏಕಗವಾಕ್ಷಿ ವ್ಯವಸ್ಥೆಯ ಮೂಲಕ ಆಸಕ್ತ ಕಂಪನಿಗಳಿಗೆ ಸೂಕ್ತ ಸ್ಥಳಗಳನ್ನು ಮೌಲ್ಯಮಾಪನ ಮಾಡಲು, ಸಂಬಂಧಿತ ಇಲಾಖೆಗಳೊಂದಿಗೆ ಸಂಪರ್ಕ ಸಾಧಿಸಲು ರಾಜ್ಯ ಸರ್ಕಾರ ಸಹಾಯ ಮಾಡುತ್ತಿದೆ ಎಂದರು. ರಾಜ್ಯದ ಇಂಧನ, ಆಟೋಮೊಬೈಲ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆಗೆ ವಿಫುಲ ಅವಕಾಶಗಳಿದ್ದು, ಬೆಂಗಳೂರಿಗೆ ಸೀಮಿತವಾಗದೆ ಇತರೆ ಜಿಲ್ಲೆಗಳಲ್ಲೂ ಹೂಡಿಕೆ ಮಾಡುವಂತೆ ಮನವಿ ಮಾಡಿದ ಅವರು, ಕರ್ನಾಟಕ ಹಾಗೂ ಜೆಕ್ ಗಣರಾಜ್ಯದ ನಡುವಣ ಬಾಂಧವ್ಯ ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗದೆ ಶೈಕ್ಷಣಿಕ, ಕೌಶಲ ಅಭಿವೃದ್ಧಿ, ಪಾಲುದಾರಿಕೆಯಂಥ ಕ್ಷೇತ್ರಗಳಿಗೂ ವಿಸ್ತರಿಸುವ ಅವಕಾಶಗಳಿವೆ ಎಂದು ಮುಖ್ಯಮಂತ್ರಿ ಹೇಳಿದರು. ರಾಜ್ಯದ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ಸಂಕಷ್ಟದಲ್ಲಿರುವ ರೈತರ ಹಿತ ಕಾಪಾಡಲು ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಈಗಾಗಲೇ 217 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿತ್ತು. ಇದೀಗ ವೈಜ್ಞಾನಿಕ ಮೌಲ್ಯಮಾಪನ ಹಾಗೂ ಸ್ಥಳ ಪರಿಶೀಲನೆಯ ಆಧಾರದಲ್ಲಿ ಹೊಸದಾಗಿ 9 ತಾಲೂಕುಗಳನ್ನು ಬರಪೀಡಿತವೆಂದು ಘೋಷಿಸಿ ಆದೇಶ ಹೊರಡಿಸಲಾಗಿದೆ. ಇದರೊಂದಿಗೆ ರಾಜ್ಯದಲ್ಲಿ ಬರಪೀಡಿತ ತಾಲೂಕುಗಳ ಸಂಖ್ಯೆ 226ಕ್ಕೆ ಏರಿಕೆಯಾಗಿದೆ ಎಂದಿದ್ದಾರೆ. ಬರದಿಂದ ರೈತರ ಜೀವನೋಪಾಯಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದು, ಬೆಳೆಹಾನಿಗೆ ಸೂಕ್ತ ಪರಿಹಾರ ಒದಗಿಸುವುದು ಹಾಗೂ ಗ್ರಾಮೀಣ ಜನರ ಹಿತ ಕಾಯುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಮಕ್ಕಳ ಸುರಕ್ಷತೆ ಮತ್ತು ಪ್ರತಿಯೊಂದು ಮಗುವಿಗೂ ಭದ್ರವಾದ ಹಸನಾದ ಬಾಲ್ಯ ರೂಪಿಸುವುದು ಸರ್ಕಾರದ ಆದ್ಯತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಮಕ್ಕಳನ್ನು ಭಿಕ್ಷಾಟನೆಗೆ ಅಥವಾ ಕಾನೂನುಬಾಹಿರ ಕೆಲಸಗಳಿಗೆ ಬಳಸಿಕೊಳ್ಳುವ ಯಾವುದೇ ಜಾಲಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಮುಂದುವರಿಯಲಿದೆ ಎಂದಿದ್ದಾರೆ.

0: ರಾಜ್ಯಗಳಿಂದ ಅಪ್ರಾಪ್ತ ಮಕ್ಕಳನ್ನು ಕರೆತಂದು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಭಿಕ್ಷಾಟನೆಗೆ ತಳ್ಳುತ್ತಿದ್ದ ಅಮಾನವೀಯ ಜಾಲವನ್ನು ಬೆಂಗಳೂರಿನ ಯಲಹಂಕ ವ್ಯಾಪ್ತಿಯಲ್ಲಿ ಪತ್ತೆ ಹಚ್ಚಿದ ಸಿಸಿಬಿ ಮಹಿಳಾ ಸಂರಕ್ಷಣಾ ದಳ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಂಟಿ ಕಾರ್ಯಾಚರಣೆ ಅತ್ಯಂತ ಶ್ಲಾಘನೀಯ ಎಂದು ಸಚಿವರು ಸಂದೇಶದಲ್ಲಿ ತಿಳಿಸಿದ್ದಾರೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ಕರ್ನಾಟಕ ಪಬ್ಲಿಕ್ ಶಾಲೆಗಳ ಮೂಲಕ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ ತರಲಾಗುತ್ತಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಮಕ್ಕಳ ದಸರಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ 1250 ಕೆಪಿಎಸ್ ಶಾಲೆಗಳನ್ನು ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಕೆಪಿಎಸ್ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ಗುಣಮಟ್ಟದ ಶಿಕ್ಷಣ ಮತ್ತು ಅಗತ್ಯ ಸೌಲಭ್ಯಗಳನ್ನು ಹೊಂದಿರಲಿವೆ ಎಂದು ಸಚಿವರು ಹೇಳಿದರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿ ಹೊರುವ ಜವಾಬ್ದಾರಿಯನ್ನು ಈ ಬಾರಿ ಪ್ರಶಾಂತ್ ಆನೆಗೆ ವಹಿಸಲಾಗಿದೆ. ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಆನೆಗಳ ಆರೋಗ್ಯ ಮತ್ತು ಸಾಮರ್ಥ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿ ಒಟ್ಟು 13 ಆನೆಗಳನ್ನು ಆಯ್ಕೆ ಮಾಡಲಾಗಿದೆ. ಶಾಂತ ಸ್ವಭಾವದ ಪ್ರಶಾಂತ ಆನೆಯು ಅರಣ್ಯಾಧಿಕಾರಿಗಳು ನೀಡಿದ ಎಲ್ಲಾ ತಾಲೀಮುಗಳಲ್ಲೂ ಯಶಸ್ವಿಯಾಗಿ ತೇರ್ಗಡೆಯಾಗಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಅಂಬಾರಿ ಹೊತ್ತು ಸಾಗುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಜಲಜೀವನ್ ಮಿಷನ್ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. 2019 ಆರಂಭಗೊಂಡ ಜಲಜೀವನ್ ಮಿಷನ್ ಯೋಜನೆ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೂ ನಲ್ಲಿಯ ಮೂಲಕ ಶುದ್ಧ ವಿಶ್ವಾಸಾರ್ಹ ಕುಡಿಯುವ ನೀರು ಒದಗಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಯೋಜನೆ ಆರಂಭಗೊಂಡ ಸಮಯದಲ್ಲಿ 3.23 ಕೋಟಿ ಗ್ರಾಮೀಣ ಪ್ರದೇಶದ ಮನೆಗಳಿಗೆ ನಲ್ಲಿ ಸಂಪರ್ಕ ಇತ್ತು. June 2026 ಹೊತ್ತಿಗೆ ಇದು 16 ಕೋಟಿಗೆ ತಲುಪಿದೆ. 7 ವರ್ಷಗಳಲ್ಲಿ 12.6 ಕೋಟಿಯಷ್ಟು ಹೆಚ್ಚಳ ಕಂಡಿದ್ದು, ಈಗ ಈ ಯೋಜನೆಯನ್ನು 2028 ವಿಸ್ತರಿಸಲಾಗಿದೆ. ಗುಣಮಟ್ಟದ ಸೇವೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಈ ಯೋಜನೆಯಡಿ ಹೆಚ್ಚಿನ ಒತ್ತು ನೀಡಲಾಗಿದೆ. ಆದರೆ ಜಲಜೀವನ್ ಮಿಷನ್ ಕೇವಲ ಕೊಳವೆಗಳನ್ನು ಅಳವಡಿಸುವುದಕ್ಕೆ ಸೀಮಿತವಾಗಿಲ್ಲ. ಇದರ ವಿನ್ಯಾಸವು ನೀರಿನ ಮೂಲಗಳ ಮರುಪೂರಣ, ಮಳೆ ನೀರು ಕೊಯ್ಲು, ಬಳಕೆಯಾದ ನೀರು ನಿರ್ವಹಣೆ ಮತ್ತು ಸಂರಕ್ಷಣೆಯನ್ನು ಒಳಗೊಂಡಿದೆ. ಈ ಯೋಜನೆಯಡಿ 5 ಲಕ್ಷಕ್ಕೂ ಹೆಚ್ಚು ಪಾನಿ ಸಮಿತಿಗಳನ್ನು ರಚಿಸಲಾಗಿದ್ದು, ಇದರಲ್ಲಿ ಕನಿಷ್ಠ 50% ಮಹಿಳಾ ಸದಸ್ಯರಿದ್ದಾರೆ. ನೀರಿನ ಗುಣಮಟ್ಟವನ್ನು ಪರೀಕ್ಷಿಸಲು 24.8 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ತರಬೇತಿ ನೀಡಲಾಗಿದೆ. ಇದರ ದೀರ್ಘಕಾಲೀನ ಪರಿಣಾಮವು ಅತ್ಯಂತ ಮಹತ್ವದಾಗಿದ್ದು, ಸಾರ್ವತ್ರಿಕ ನಲ್ಲಿ ನೀರಿನ ಸಂಪರ್ಕವು ಪ್ರತಿದಿನ 5.5 ಕೋಟಿ ಗಂಟೆಗಳ ಸಮಯವನ್ನು ಉಳಿಸಬಲ್ಲದು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಅಂದಾಜಿಸಿದೆ. ಜಲಜೀವನ್ ಮಿಷನ್ ಯೋಜನೆ ಕುಡಿಯುವ ನೀರನ್ನು ದೈನಂದಿನ ಹೊರೆಯಿಂದ ಬದಲಾಯಿಸಿ ಆರೋಗ್ಯ, ಘನತೆ, ಸಮಯ ಮತ್ತು ಅವಕಾಶಗಳ ಭದ್ರ ಬುನಾದಿಯನ್ನಾಗಿ ಪರಿವರ್ತಿಸುತ್ತಿದೆ. ಕ್ಯಾಲಿಫೋರ್ನಿಯಾದ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯ ಪ್ರಕಟಿಸಿರುವ ವಿಶ್ವದ ಶ್ರೇಷ್ಠ ವಿಜ್ಞಾನಿಗಳ ಪಟ್ಟಿಯಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯದ 5 ಪ್ರಾಧ್ಯಾಪಕರು ಸ್ಥಾನ ಪಡೆದಿದ್ದಾರೆ. ಸಂಶೋಧನೆ, ಸಂಶೋಧನಾ ಪ್ರಕಟಣೆಗಳು, ಅವುಗಳ ಮಹತ್ವ ಮತ್ತು ಮೌಲ್ಯಗಳು ಸೇರಿದಂತೆ ಇನ್ನಿತರ ಮಾನದಂಡಗಳನ್ನು ಆಧರಿಸಿ ಈ ಪಟ್ಟಿ ಸಿದ್ಧಪಡಿಸಲಾಗಿದ್ದು, ಗಣಿತಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್

0: ಇಸಿ ಪ್ರಸನ್ನ ಕುಮಾರ್, ಪ್ರೊಫೆಸರ್ ಯುಎಸ್ ಮಹಾಬಲೇಶ್ವರ್, ಪ್ರೊಫೆಸರ್ ಡಿಜಿ ಪ್ರಕಾಶ್ ಮತ್ತು ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಗೋವಿಂದಪ್ಪ ಅವರು ಸತತ 5ನೇ ಬಾರಿ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದರೆ, ಗಣಿತಶಾಸ್ತ್ರ ಅಧ್ಯಯನ ವಿಭಾಗದ ಡಾ ಕೆಎಸ್ ರಘುನಾಥ್ ಈ ಬಾರಿ ಆಯ್ಕೆಯಾಗಿದ್ದಾರೆ ಎಂದು ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿ ರಂಗಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರ ಸಮಸ್ಯೆಗಳ ಸಮಗ್ರ ಅಧ್ಯಯನ, ಪರಿಹಾರ ಕ್ರಮಗಳ ಶಿಫಾರಸಿಗೆ ಜಂಟಿ ಸಮಿತಿ ರಚಿಸಿದ ಕೇಂದ್ರ ಸರ್ಕಾರ. ಬೆಂಗಳೂರಿಗೆ ಸೀಮಿತವಾಗದೆ ಇತರೆ ಜಿಲ್ಲೆಗಳಲ್ಲೂ ಹೂಡಿಕೆ ಮಾಡಿ, ಜೆಕ್ ಗಣರಾಜ್ಯದ ಉಪಪ್ರಧಾನಿ ನಿಯೋಗಕ್ಕೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಬರ ಪರಿಸ್ಥಿತಿ ಸಮರ್ಥವಾಗಿ ಎದುರಿಸಲು ಸರ್ಕಾರದಿಂದ ಅಗತ್ಯ ಕ್ರಮ, ಕಂದಾಯ ಸಚಿವರ ಹೇಳಿಕೆ. ಮಕ್ಕಳ ಸುರಕ್ಷತೆ, ಭದ್ರ ಹಸನಾದ ಬಾಲ್ಯ ರೂಪಿಸುವುದು ಸರ್ಕಾರದ ಆದ್ಯತೆ, ಗೃಹ ಸಚಿವರ ಭರವಸೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 7:45:50. ಇದೀಗ ಕೇಳಿ ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಪುತ್ತೂರು ನರಸಿಂಹನಾಯಕ ಅವರ ಧ್ವನಿಯಲ್ಲಿ ಬಾ ಫಾಲ್ಗುಣ ರವಿ ದರ್ಶನಕ್ಕೆ.

0: ಇದುವರೆಗೆ ಪ್ರಸಾರವಾದ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಪುತ್ತೂರು ನರಸಿಂಹನಾಯಕ, ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಸಂಗಡಿಗರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 7:30:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಆತ್ಮೀಯ ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 9:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 9:30 ಕನ್ನಡ ಭಾರತಿ. ಇದರಲ್ಲಿ ಸಣ್ಣ ಕಥೆ ಶ್ರೀನಿವಾಸ ಜೋಕಟ್ಟೆ ಅವರಿಂದ, ನಂತರ ಕಾವ್ಯಧಾರೆ ಜ್ಯೋತಿ ಮಹದೇವ್ ಅವರಿಂದ. ರಾತ್ರಿ 10:00 ಚರ್ಮರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ HS ಪ್ರಸನ್ನ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶ್ರೀಹಾಳ. ಇದು ಆಕಾಶವಾಣಿ ಜೈಪುರ ಕೇಂದ್ರ. ಇದೀಗ ಸಮಯ 7:34 ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆಯ ನಂತರ ಸರಿಯಾಗಿ 7:35 ರಾಷ್ಟ್ರೀಯ ಕನ್ನಡ ವಾರ್ತೆ ಕೇಳುವಿರಿ.

0: 7:34 ಇನ್ನು ಮುಂದೆ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಕೇಳುವರೆ, ಇದೇ ಶುಕ್ರವಾರ ಅಕ್ಟೋಬರ್ 16 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ತೊಗರಿಬೆಳೆಯಲ್ಲಿ ಆಧುನಿಕ ಉತ್ಪಾದನೆ ತಾಂತ್ರಿಕತೆಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಮುನಿಸ್ವಾಮಿ ಎಸ್ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788 2237 4999 STD code 080 ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 16 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂವಾದ. ಲಡಾಖ್ನಲ್ಲಿ ಇಂದು 5 ಪ್ರಮುಖ ಯೋಜನೆಗಳನ್ನು ರಾಷ್ಟ್ರಕ್ಕೆ ಸಮರ್ಪಿಸಲಿರುವ ಪ್ರಧಾನಿ. ರೈಲ್ವೆ ನೌಕರರಿಗೆ 78 ದಿನಗಳ ವೇತನಕ್ಕೆ ಸಮಾನವಾದ ಬೋನಸ್ ನೀಡಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ. ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮಗಳ ಶಿಫಾರಸಿಗೆ ಕೇಂದ್ರ ಸರ್ಕಾರದ ಸಮಿತಿ ರಚನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿಂದು ಏಷ್ಯನ್ ಗೇಮ್ಸ್ 2026 ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳ ತಂಡದೊಂದಿಗೆ ಸಂವಾದ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿಯವರು ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚಿನ ಪದಕಗಳೊಂದಿಗೆ ಒಟ್ಟು 85 ಪದಕಗಳನ್ನು ಗೆದ್ದು ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡೆದಿತ್ತು. ಏಷ್ಯನ್ ಗೇಮ್ಸ್ನಲ್ಲಿ ಸತತ 2ನೇ ಬಾರಿಗೆ ಅಗ್ರ 5 ರಾಷ್ಟ್ರಗಳ ಪೈಕಿ ಸ್ಥಾನ ಪಡೆಯುವ ಮೂಲಕ ಭಾರತ ವಿವಿಧ ಕ್ರೀಡಾ ವಿಭಾಗಗಳಲ್ಲಿ ಬೆಳೆಯುತ್ತಿರುವ ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ಸಾಬೀತುಪಡಿಸಿತು. ಈ ಕ್ರೀಡಾಕೂಟದಲ್ಲಿ ಭಾರತ ಹಲವು ಗಮನಾರ್ಹ ಸಾಧನೆಗಳನ್ನು ಮಾಡಿದೆ. ಇದರಲ್ಲಿ ರಿಕರ್ವ್ ಆರ್ಚರಿಯಲ್ಲಿನ ಐತಿಹಾಸಿಕ ಪ್ರದರ್ಶನಗಳು, ಒಂದೇ ಆವೃತ್ತಿಯಲ್ಲಿ ಪುರುಷರ ಮತ್ತು ಮಹಿಳೆಯರ ಹಾಕಿ ತಂಡಗಳು ಚಿನ್ನದ ಪದಕ ಗೆದ್ದಿರುವುದು ಹಾಗೂ ಸಾಫ್ಟ್ ಟೆನ್ನಿಸ್ ಮತ್ತು ಮಿಕ್ಸೆಡ್ ಮಾರ್ಷಲ್ ಆರ್ಟ್ಸ್ನಲ್ಲಿ ಚೊಚ್ಚಲ ಪದಕಗಳನ್ನು ಪಡೆದಿರುವುದು ಸೇರಿವೆ. ಮಹಿಳೆಯರ ಟ್ರ್ಯಾಪ್ ಸ್ಪರ್ಧೆಯಲ್ಲಿ ಭಾರತದ ಮೊದಲ ಚಿನ್ನದ ಪದಕ, 28 ವರ್ಷಗಳ ನಂತರ ವೆಯ್ಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ ಪದಕ ಮತ್ತು ಗ್ರೇಕೋ ರೋಮನ್ ಕುಸ್ತಿಯಲ್ಲಿ ಬೆಳ್ಳಿ ಪದಕ ಮುಂತಾದವು ಇತರ ಪ್ರಮುಖ ಸಾಧನೆಗಳಾಗಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಲಡಾಖ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ 5 ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಈ ಯೋಜನೆಗಳು ಸಂಪರ್ಕ ವ್ಯವಸ್ಥೆಯನ್ನು ಬಲಪಡಿಸುವ, ಇಂಧನ ಮೂಲಸೌಕರ್ಯವನ್ನು ಸುಧಾರಿಸುವ, ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವ ಮತ್ತು ಈ ಪ್ರದೇಶದಲ್ಲಿ ನೀರಿನ ಭದ್ರತೆಯನ್ನು ಹೆಚ್ಚಿಸುವ ಗುರಿ ಹೊಂದಿವೆ. ಈ ಸಂದರ್ಭದಲ್ಲಿ ಪ್ರಧಾನಿ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಲೇಹ್ನ ಕುಶೋಕ್ ಬಕುಲಾ ರಿಪುಂಚೆ ವಿಮಾನ ನಿಲ್ದಾಣದಲ್ಲಿ 640 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಹೊಸ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿರುವ 298 ಕಿಲೋಮೀಟರ್ ಉದ್ದದ ನಿಮ್ಮು ಪದಂ ದಾರ್ಚಾ ರಸ್ತೆಯನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಸಣ್ಣ ಜಲವಿದ್ಯುತ್ ಯೋಜನೆ ಮತ್ತು 66 ಕಿಲೋವ್ಯಾಟ್ನ ಡಬಲ್ ಸರ್ಕ್ಯೂಟ್ ದಾ ಹನು ಕಾಲ್ಸಿ ಪ್ರಸರಣ ಮಾರ್ಗವನ್ನು ಅವರು ಉದ್ಘಾಟಿಸಲಿದ್ದಾರೆ. ಲೇಹ್ನ ಸಿಂಧು ಘಾಟ್ನಲ್ಲಿ ಭಾರತದ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನ್ನು ಅವರು ಪ್ರಾಜೆಕ್ಟ್ ಹಿಮ್ ಸರೋವರ ಅಡಿಯಲ್ಲಿ 40 ಹಳ್ಳಿಗಳಲ್ಲಿ ಅಭಿವೃದ್ಧಿಪಡಿಸಲಾದ 40 ಜಲಮೂಲಗಳನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು 11,40,000 ಹೆಚ್ಚು ರೈಲ್ವೆ ನೌಕರರಿಗೆ 78 ದಿನಗಳ ವೇತನಕ್ಕೆ ಸಮಾನವಾದ ಉತ್ಪಾದಕತೆ ಆಧಾರಿತ ಬೋನಸ್ ಪಿಎಲ್ಬಿಯನ್ನು ನೀಡಲು ಅನುಮೋದನೆ ನೀಡಿದೆ. ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಪಾವತಿಗಾಗಿ ಸರ್ಕಾರ 2,009 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಮೀಸಲಿಟ್ಟಿದೆ. ಅರ್ಹ ನೌಕರರೊಬ್ಬರಿಗೆ ಗರಿಷ್ಠ 17,951 ರೂಪಾಯಿಯಷ್ಟು ಬೋನಸ್ ಮೊತ್ತ ಸಿಗಲಿದೆ ಎಂದರು. ಇದರಲ್ಲಿ ಟ್ರ್ಯಾಕ್ ನಿರ್ವಹಣೆ ಮಾಡುವವರು, ಲೋಕೋ ಪೈಲಟ್ಗಳು, ರೈಲು ವ್ಯವಸ್ಥಾಪಕರು, ಸ್ಟೇಷನ್ ಮಾಸ್ಟರ್ಗಳು, ಮೇಲ್ವಿಚಾರಕರು, ತಂತ್ರಜ್ಞರು, ಪಾಯಿಂಟ್ಸ್ಮೆನ್ ಮತ್ತು ಕಚೇರಿ ಸಿಬ್ಬಂದಿ ಸೇರಿದಂತೆ ಗ್ರೂಪ್ ಸಿ ವರ್ಗದ ರೈಲ್ವೆ ನೌಕರರು ಸೇರಿದ್ದಾರೆ. ಅಲ್ಲದೆ 2026-27 2030-31 ಅವಧಿಗೆ ರಾಷ್ಟೀಯ ಸಾಮಾಜಿಕ ನೆರವು ಕಾರ್ಯಕ್ರಮ ಎನ್ಎಸ್ಎಪಿಯನ್ನು ಮುಂದುವರೆಸಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದಕ್ಕಾಗಿ ಒಟ್ಟು 53,428 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ನಿಗದಿಪಡಿಸಲಾಗಿದೆ. ಈ ಯೋಜನೆ ಇನ್ನು ಮುಂದೆ ಪ್ರಧಾನಮಂತ್ರಿ ಸಾಮಾಜಿಕ ಸಹಾಯತಾ ಯೋಜನೆ ಎಂದು ಮರುನಾಮಕರಣಗೊಳ್ಳಲಿದೆ. ಈ ಸಾಮಾಜಿಕ ಭದ್ರತಾ ವಿಸ್ತರಣೆಯ ಮೂಲಕ ದೇಶದ ಎಲ್ಲ 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಒಟ್ಟು 3.2 ಕೋಟಿ ಫಲಾನುಭವಿಗಳಿಗೆ ಅನುಕೂಲವಾಗಲಿದೆ. ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು ಐಡಿಬಿಐ ಬ್ಯಾಂಕ್ನ ಕಾರ್ಯತಂತ್ರದ ಪುನರ್ರಚನೆಗೆ ಅನುಮೋದನೆ ನೀಡಿದೆ. ಇದರ ಅನ್ವಯ ಐಡಿಬಿಐ ಬ್ಯಾಂಕ್ನಲ್ಲಿರುವ 60.72% ಷೇರುಗಳನ್ನು ಕಾರ್ಯತಂತ್ರದ ಖರೀದಿದಾರರಿಗೆ ಮಾರಾಟ ಮಾಡಲು ನಿರ್ಧರಿಸಲಾಗಿದೆ.

0: ಕೆನಡಾ ಮೂಲದ ಫೇರ್ಫ್ಯಾಕ್ಸ್ ಫೈನಾನ್ಷಿಯಲ್ ಹೋಲ್ಡಿಂಗ್ಸ್ ಲಿಮಿಟೆಡ್ ಸಂಸ್ಥೆಯನ್ನು ಈ ಖರೀದಿದಾರರನ್ನಾಗಿ ಆಯ್ಕೆ ಮಾಡಲಾಗಿದೆ. ಫೇರ್ಫ್ಯಾಕ್ಸ್ ಸಂಸ್ಥೆಯು ಒಟ್ಟು 52,878 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತಕ್ಕೆ ಬ್ಯಾಂಕ್ನ 60.72% ಷೇರುಗಳನ್ನು ಖರೀದಿಸಲಿದ್ದು, ಇದರೊಂದಿಗೆ ಬ್ಯಾಂಕ್ನ ನಿಯಂತ್ರಣವನ್ನು ತನ್ನ ಕೈಗೆ ತೆಗೆದುಕೊಳ್ಳಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ಕಬ್ಬು ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಶೀಲಿಸಲು ಮತ್ತು ಅವರ ಆತಂಕಗಳನ್ನು ನಿವಾರಿಸಲು ಸೂಕ್ತ ಕ್ರಮಗಳನ್ನು ಶಿಫಾರಸು ಮಾಡಲು ಕೇಂದ್ರ ಸರ್ಕಾರ ಸಮಿತಿಯೊಂದನ್ನು ರಚಿಸಿದೆ. ನೀತಿ ಆಯೋಗದ ಮಾಜಿ ಸದಸ್ಯ ಪ್ರೊಫೆಸರ್ ರಮೇಶ್ ಚಂದ್ ಈ ಸಮಿತಿಯ ಅಧ್ಯಕ್ಷತೆ ವಹಿಸಲಿದ್ದು, ಕೃಷಿ ಆಯುಕ್ತರು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ಜಂಟಿ ಕಾರ್ಯದರ್ಶಿ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಜಂಟಿ ಕಾರ್ಯದರ್ಶಿ ಸದಸ್ಯರಾಗಿರುತ್ತಾರೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಕಬ್ಬು ಬೆಳೆಗಾರರ ಪ್ರತಿನಿಧಿಗಳು, ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ಹಾಗೂ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರೊಂದಿಗೆ ನಡೆಸಿದ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳ ಹಿನ್ನೆಲೆಯಲ್ಲಿ ಈ ಸಮಿತಿಯನ್ನು ರಚಿಸಲಾಗಿದೆ. ರೈತರ ಪ್ರತಿನಿಧಿಗಳು, ಸಕ್ಕರೆ ಕಾರ್ಖಾನೆಗಳ ಸಂಘಗಳು, ರಾಜ್ಯ ಸರ್ಕಾರಗಳು ಮತ್ತು ಇತರ ತಜ್ಞರು ಸೇರಿದಂತೆ ಎಲ್ಲಾ ಪಾಲುದಾರರೊಂದಿಗೆ ಸಮಿತಿಯು ಸಮಾಲೋಚನೆ ನಡೆಸಲಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ PMJAY ಕುರಿತ ಒಂದು ವರದಿ ಇಲ್ಲಿದೆ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷ ರೂಪಾಯಿವರೆಗೆ ನಗದುರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018 ಪ್ರಾರಂಭವಾದ ಆಯುಷ್ಮಾನ್ ಭಾರತ್ PMJAY ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷ ರೂಪಾಯಿವರೆಗಿನ ನಗದುರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆಯು ಭಾರತದ 40% ಅತ್ಯಂತ ಬಡ ಜನಸಂಖ್ಯೆಯನ್ನು ಗುರಿಯಾಗಿಸಿಕೊಂಡಿದೆ. ಕ್ರಮೇಣ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ. June 2026 ವೇಳೆಗೆ ಇದು 37,413 ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ 1,92,00,000,000 ಮೌಲ್ಯದ 12,69,00,000 ಆಸ್ಪತ್ರೆ ದಾಖಲಾತಿಗಳಿಗೆ ಅನುವು ಮಾಡಿಕೊಟ್ಟಿದೆ. ಇದರ ಪ್ರಭಾವವು ಮಹಿಳೆಯರ ವಿಷಯದಲ್ಲಿ ವಿಶೇಷವಾಗಿ ಗಮನಾರ್ಹವಾಗಿದೆ. ಒಟ್ಟು ಆಯುಷ್ಮಾನ್ ಕಾರ್ಡ್ಗಳಲ್ಲಿ ಸುಮಾರು 49% ಮತ್ತು ಅಧಿಕೃತ ಆಸ್ಪತ್ರೆ ದಾಖಲಾತಿಗಳಲ್ಲಿ ಸುಮಾರು 48% ಮಹಿಳೆಯರೇ ಇದ್ದಾರೆ. ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರನ್ನು ಒಳಗೊಳ್ಳುವಂತೆ ಈ ಯೋಜನೆಯನ್ನು ಮತ್ತಷ್ಟು ವಿಸ್ತರಿಸಲಾಗಿದೆ. ಆಯುಷ್ಮಾನ್ ವಯಾ ವಂದನಾ ಕಾರ್ಡ್ ಆದಾಯದ ಮಿತಿ ಇಲ್ಲದೆ 6 ಕೋಟಿ ಹಿರಿಯ ನಾಗರಿಕರಿಗೆ ವಿಸ್ತರಿಸಲ್ಪಟ್ಟಿದೆ. ಇದು ಭಾರತದ ಹಿರಿಯ ನಾಗರಿಕರಿಗೆ ಆರೋಗ್ಯ ರಕ್ಷಣೆಯ ಭರವಸೆಯನ್ನು ಒದಗಿಸುತ್ತದೆ. ABPMJAY ಯೋಜನೆಯು ಆರೋಗ್ಯ ಸೇವೆಯನ್ನು ಅಗತ್ಯವಿಲ್ಲದಿದ್ದರೆ ಬಿಟ್ಟು ಬಿಡಬಹುದಾದ ವಿಷಯ ಎಂದು ಪರಿಗಣಿಸುವ ಮನಸ್ಥಿತಿಯನ್ನು ಬದಲಾಯಿಸುತ್ತಿದೆ. ಬದಲಾಗಿ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಆರೋಗ್ಯಕರ ಜೀವನದ ಸುಲಭವಾಗಿ ಲಭ್ಯವಿರುವ ಅಡಿಪಾಯವನ್ನಾಗಿ ನೋಡುವಂತೆ ಮಾಡುತ್ತಿದೆ. ಹೈದರಾಬಾದ್ನಲ್ಲಿ ನಿನ್ನೆ ರಾತ್ರಿ ನಡೆದ 4ನೇ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಭಾರತ ತಂಡವನ್ನು 24 ರನ್ಗಳಿಂದ ಸೋಲಿಸಿದೆ. ವೆಸ್ಟ್ ಇಂಡೀಸ್ ಒಡ್ಡಿದ್ದ 248 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಭಾರತ 19.3 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ ಕೇವಲ 223 ರನ್ ಗಳಿಸಲಷ್ಟೇ ಸಾಧ್ಯವಾಗಿ ಸೋಲೊಪ್ಪಿತು. 5 ಪಂದ್ಯಗಳ ಈ ಸರಣಿಯು ಈಗ 2-2 ಸಮಬಲದಲ್ಲಿದೆ. ಸರಣಿಯ ಅಂತಿಮ ಪಂದ್ಯ ಈ ತಿಂಗಳ 17 ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳ

0: ಜೊತೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂವಾದ. ಲಡಾಖ್ನಲ್ಲಿ ಇಂದು 5 ಪ್ರಮುಖ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿರುವ ಪ್ರಧಾನಿ. ರೈಲ್ವೆ ನೌಕರರಿಗೆ 78 ದಿನಗಳ ವೇತನಕ್ಕೆ ಸಮಾನವಾದ ಬೋನಸ್ ನೀಡಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ. ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮಗಳ ಶಿಫಾರಸಿಗೆ ಕೇಂದ್ರ ಸರ್ಕಾರದ ಸಮಿತಿ ರಚನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:45:50. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಎಲ್ಐಸಿ ರವರ ಬಿಮಾ ಕವಚ್, ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ವರ್ಷಗಳವರೆಗಿನ ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
6: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಆತ್ಮೀಯರೇ, ಇದೀಗ ಡಾಕ್ಟರ್ ಎಸ್ ಪಿ ಬಾಲ್ ಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಶ್ರೀ ದಾನಮ್ಮ ದೇವಿ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ.

ಇದುವರೆಗೆ ಪ್ರಸಾರವಾದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಲಯ ಮಾರುತ, ಉಪಾಸನೆ ಹಾಗೂ ಶ್ರೀದಾನಮ್ಮ ದೇವಿ ಚಿತ್ರಗಳಿಂದಾದ ಗೀತೆಗಳನ್ನು ಕೇಳಿದಿರಿ. ಮತ್ತೆ ನಮ್ಮ ಚಿತ್ರಗೀತೆಗಳ ಕಾರ್ಯಕ್ರಮ ಇಂದು ಮುಂಜಾನೆ 9:45. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇದೀಗ ಸಮಯ ಬೆಳಗಿನ 8:00 ಆಗುತ್ತಲಿದೆ. ಸರಿಯಾಗಿ 8:00 ಸಮಾಚಾರ ಪ್ರಭಾತ್, 8:15 ಮಾರ್ನಿಂಗ್ ನ್ಯೂಸ್ ಕೇಳುವಿರಿ ದೆಹಲಿ ಕೇಂದ್ರದಿಂದ.

0: ದಿನಾಯ್ತು ಭೇಟಿಯಾಗಿ. ಕೃಷ್ಣ ಅವ್ರ ಮನೆ ಕಡೆ ಹೋಗೋಣಂತ, ಹಂಗ ನಮ್ಗೆ ಹೊಲಕ್ಕೆ ಹೋಗೋಣಂತ. ಕೃಷ್ಣನ ಕರ್ಕೊಂಡ್ ಹೋದ್ರ ನಮ್ಗೊಂದು ಮಜಾ ಇರತೈತಿ ನೋಡ, ಎಂಟರ್ಟೈನ್ಮೆಂಟ್ ಭಾರಿ ಕೊಡ್ತಾನ ನಮ್ಗೆ.
1: ನಮ್ಮ ಫ್ರೆಂಡ್ಶಿಪ್ದಾಗ ಅವ ಇರ್ಲಿಕ್ಕಂದ್ರೆ ಮಜಾನೇ ಸಿಗೋದಿಲ್ಲ ನೋಡಿ.
2: ಮತ್ತೆ ಹಾಂ ನಡಿ ಹಂಗಾರ ಕೃಷ್ಣ ಅವ್ರ ಮನೆ ಹೋಗಿ ನಡಿ.
3: ಅಡಿಗೆಯ ಮನೆಯಾಗ ಮಡದಿಯ ಸುಳಿವಿಲ್ಲ, ಅಡಿಗೆಯ ಮನೆಯಾಗ ಮಡದಿಯ ಸುಳಿವಿಲ್ಲ, ಊಟ ಬಾಯಿಗೆ ರುಚಿ ಇಲ್ಲ. ಊಟ ಬಾಯಿಗೆ ರುಚಿ ಇಲ್ಲ ಹಡೆದವ ಮಡದಿ ಹೋಗ್ಯಾಳ ತವರಿಗೆ.
4: ನೋಡಲ್ಲಿ ಹೆಂಗ್ ಹೇಳಾಕತ್ತಾನ ಹೆಂಡತಿ ಮ್ಯಾಗ
2: ಅಂದ್ರ ವೈನಿಯರ್ ಮನ್ಯಾಗ ಇದ್ದಂಗಿಲ್ಲ ಅನಸ್ತೈತಿ.
0: ಅವ್ನ್ ಮೋತಿ ನೋಡಿದ್ರೆ ಗೊತ್ತಾಗಿಲ್ಲ ಹೆಂಗ್ ಸಪ್ಲ ಐತಿ ನೋಡ್ ಮೋತಿ. ಒಂದ್
2: ಮೋತಿ ನೋಡಿದ್ರು ಆಯ್ತು, ಮುಂಜಾನೆ ಹತ್ತರ ಮ್ಯಾಲ ಆಗೈತಿ, ಹೊಟ್ಟಿ ಚುರ್ ಚುರ್ ಅನ್ನಕತ್ತಿರ್ಬೇಕು. ವೈನಿಯರ್ ಕರೇನೆ ಅದಾರ ಇಲ್ಲಿ ಹೇಳ ಇಲ್ಲ, ಮನಿ ಒಳಗ ಅದಾರ ಏನ್ ಕರಿಯಲ್ಲ. ಮತ್ತ ಒಳಗಿದ್ರ
3: ಬರೀ ಸುಮಾಕ ಊರಿಗಾರ ಬರಕಾರವ್ರು ಈಗ ಹಬ್ಬಲ ಹಬ್ಬಕ್ಕೆ ಊರಿಗೆ ಬರಕ ಅವ್ರು ಬರೀ ಏನೇ ಈ ಕಡೆ ಬಂದ್ಬಿಟ್ರಿ ನಮ್ ಮನಿ ಕಡೆ ಒಬ್ಬೊಬ್ರಕ
4: ಇವತ್ತ ಸೂಟಿ ಇತ್ತಲ್ಲ ಸುಮ್ಮ ನಮಗೂ ಬ್ಯಾಸರ ಹಾಕತ್ತಿತ್ತ, ಹಿಂಗಾಗಿ ಕೃಷ್ಣ ಕಡೆ ಹೋಗ್ಬರು ಅಂತ ಬಂದಿವಿ.
0: ಅದೇ ನೀನ್ ಕರ್ಕೊಂಡ ನಮ್ಮ ಹೊಲಕ್ಕೆ ಹೋಗೋಣಂತ. ಈ ಮೆಕ್ಕಿತೇನೆ ಆಗೈತೆ ನೋಡು, ಎಲ್ಲರೂ ಸುಟ್ಕೊಂಡ್ ತಿಂದ್ರೆ ಎಷ್ಟು ಮಜಾ ಇರತ್ತಲ್ಲ, ಅದಕ್ಕೆ ನೀನು ಕರ್ಕೊಂಡು ಹೋಗಕ್ ಬಂದಿದ್ದೀವಿ
3: ನೋಡ್ರಿ.
2: ಟೈಮ್ ಮೆಕ್ಕಿತೀನಿ ಸುಟ್ಕೊಂಡು ತಿನ್ನುವಂಗ ಆಗೈತಿ. ಈಗಾರ ಸ್ವಲ್ಪ ಚಳಿ ಒಂಥರ ಚುಮು ಚುಮು ಅನ್ನಾಕತೈತಿ, ಮುಂಜಾನೆ ಸ್ವಲ್ಪ ಬಿಸಿ ಬಿಸಿ ಆದ್ರೆ ಚಲೋ ಆಗಿರ್ತೈತಿ ಸಾಗರ್ ನಡಿ ಹಂಗಂದ್ರ
3: ನೋಡ್ರಿ.
4: ಈಗ ಕೃಷ್ಣ ಎಂತ ಚಂದ ಹಾಡ ಆಡ್ತಿದ್ನಲ್ಲ.
0: ಏ ತೋರ್ ತೋರ್ ಮೆಕ್ಕಿತೀನಿ ತೋರಿ, ಸುಟ್ಟಿವಿ ಚಲೋ ಐತಿ. ಮನ್ಷಾಗ ಎಲ್ಲಾರಿಗೆ ಎರಡೆರಡು ಬರ್ಬೇಕು ನೋಡ ಮಂತೇಶ.
4: ಎಲ್ಲರೂ ಸ್ವಲ್ಪ ಎಳೆದಿದ್ದಂಗೈತಿ ನೋಡೋದು ಕೊಡ ನನಗ.
0: ಏ ಸುಡ್ತೈತಿ ನೋಡು ಕೈಯಾಗ.
2: ಸುಟ್ಟ ನೋಡು ಎಲ್ಲಿ ಬಹಳ ಕರಿ ಆಗಿಲ್ಲ, ಕೆಂಪಾಗಿ ಎಟ್ ಚಂದ ಕಾಣಕತ್ತೈತಿ ನೋಡು, ಮುತ್ತು ಮುತ್ತು ಜೋಡಿಸ್ದಂಗ.
4: ಅಲ್ಲ ಈ ಸುಟ್ಟು ಮೆಕ್ಕಿತಿನ ಜೊತೆ ಕೃಷ್ಣನ್ ಹಾಡಿದ್ರೆ ಎಟ್ ಚಂದ ಆಕತ್ತಲ್ಲ.
2: ಹಾ ಜನಪದೊಳಗೆ ಎತ್ತಿದ ಕೈ
4: ಸಾಲಾಗಿದ್ದ ನೋಡಿಲ್ಲಿ ಎಟ್ ಚಂದ ಹಾಡ್ತಿದ್ದ ಎಟ್ ಚಂದ ಎಲ್ಲ
2: ಹಾಡ್ಬಿಡು.
4: ಈಗ ಯಾಕೊಂದು ಹಾಡ ಕೇಳಬಾರ್ದು ನಾವು,
2: ಕೇಳ್ಬೇಕು ಅನ್ಸಾಕತ್ತಿದ್ ಬಹಳ ದಿನ ಆಯ್ತು. ನಿನ್ ಧ್ವನಿ ಒಳಗ್ ಚಂದ ಒಂದ್ ಹಾಡ ಹಾಡ್ಬಿಡು.
3: ಹಾಡ ಹಾಡಂಗಿಲ್ಲ ನನಗೆ, ಈಗ ಹಾಡ್ ನೆನಪು ಬರಾಕತ್ತಲ್ಲ. ಒಂದಿನ ಹೇಳ್ತೇನೆ
4: ಏನು
3: ಹೆಂಡತಿ ಮ್ಯಾಗ ಶಹರಿ ಹೇಳ್ತಾರಲ್ಲ ಅಂತ ಒಡಪ್ಪನ ಅಂತ ಹೇಳ್ತೀನಿ. ಹಿಂಗ ಆತ್ ನಮ್ಮ ಮನ್ಯಾಗ ಜಗಳ ಬಂತ, ಅವಾಗ ನಮ್ ಹಿರಿಯರ್ ಹೇಳಿದ್ ನನ್ ನೆನಪಾತ ಒಡಪಿದ ಒಗಟಾಗ ಕೇಳಂತಾರಲ್ಲ ಹಂಗ ಮಡದಿಯ ಬಡದಾನ ಮಣದಾಗ ಮರಿಗ್ಯಾನ, ಮಡದಿಯ ಬಡದಾನ ಮಣದಾಗ ಮರಿಗ್ಯಾನ, ಹೆಂಡತಿಯ ಶರಿ ಹಿಡಿದ ಕೇಳ್ಯಾನ. ಅಡಿಗೆಯ ಮನ್ಯಾಗ ಹೋಗಿ ಹೆಂಡತಿಯ ಶರಿ ಹಿಡಿದ ಕೇಳ್ಯಾನ, ನಾ ಹೆಚ್ಚ ನಿನ್ನ ತವ್ರ ಹೆಚ್ಚ.
2: ಅಂದ್ರ ನೀ ತವ್ರ ಮನಿ ಹೋಗಾಕ ಕೊಡಂಗಿಲ್ಲ, ಇಲ್ಲೇ ಇರು ಅಂತ ಎಂದಂಗಾಯ್ತು. ಹೊಡಿಬಾರ್ದು ಅನ್ನೋದೊಂದು ಸಂದೇಶ ಐತಿ ನೋಡಿದ್ರೊಳಗ, ಹೊಡೆದ್ ಮತ್ ಮರ್ಗುದ್ರೊಳಗ ಏನೈತಿ ಹೊಡಿಬಾರ್ದು ಅಂತ.
3: ಅಂದ್ರ ಹಿರಿಯರು ಹೆಂಗ್ ಮಾಡ್ಯಾರ ನೋಡ್ರಿ, ಹಿಂದಕ್ಕ ಇಂಥ ಒಡಪುಗಳನ್ನ ಹಾಕಿ ಅವ್ರು ಏನ್ ಮಾಡ್ತಿದ್ರು, ಜೀವನದ ಸಾರಾಂಶ ಹೇಳ್ತಿದ್ರು,
2: ಬದುಕಿನ
3: ಸಂಸಾರದ ಸಾರಾಂಶ ಹೇಳ್ತಿದ್ರು. ಅದ್ರಾಗ ಮಡದಿಯ ಬಡದಾನ ಮಣದಾಗ ಮರ್ಗೆ ಪಶ್ಚಾತ್ತಾಪ ಆಗ್ಯಾದ ಬಡದಾನ, ಒಳಗ ಹೋಗಿನ ಶರಿ ಹಿಡಿದ ಕೈ ಹಿಡಿದು ಕೇಳ್ತಾನ, ರಾಣಿ ನಾ ಹೆಚ್ಚ ನಿನ್ನ ತವ್ರ ಹೆಚ್ಚ. ಅಂದ್ರ ಅಲ್ಲಿ ಏನಾಗ್ಬೇಕಾಕಿ, ತವರಿನ ಮ್ಯಾಗೂ ಪ್ರೀತಿ ಐತಿ ಆಕಿ, ಗಂಡನ ಮ್ಯಾಗೂ ಅತಿ ಹೆಚ್ಚಿನ ಪ್ರೀತಿ ಐತಿ. ಅದಕ್ಕ ಆಕಿ ಏನೇ ಎರಡೂ ಬ್ಯಾಲೆನ್ಸ್ ಮಾಡ್ಬೇಕಾಕಿ,
2: ಬ್ಯಾಲೆನ್ಸ್ ಮಾಡ್ಬೇಕು. ಆದ್ರ ಈಗ ಏನೋ ಗಂಡ ಹೆಂಡತಿ ಒಳಗ ಒಂದೆರಡು ಬರ್ತೈತಿ ಒಂದೆರಡು ಹೋಗ್ತೈತಿ, ಹೊಡಿಯುದು ಬಡಿಯುದು ಗದರ್ಸುದು ಅದೆಲ್ಲ ಮಾಡಬಾರ್ದು. ಈಗ ಹೆಣ್ಮಕ್ಳಿಗೂ ಬಹಳ ಸಿಟ್ಟು ಬರ್ತಿರ್ತೈತಿ, ಕೆಲವೊಬ್ಬ ಗಂಡ ಮಕ್ಳು ಚಟ ಅದು ಮಾಡ್ತಿರ್ತಾರಲ್ಲ ಅಂತಂದು ಕೇಳಿದ್ರ ಸುಮ್ ಕೂಡಂಗ್ ಅನಿಸೈತೇನೆ, ಹೆಂಡತಿ ಹೆಂಗ್ ಬಾಳ್ವೆ ಮಾಡ್ಬೇಕು ಅಂತ ಸಂದಿಗ್ಧ ಪರಿಸ್ಥಿತಿ ಒಳಗೂ ಬಾಳೆ ಮಾಡ್ಕೊಂಡು ಹೋಗ್ತಿರ್ತಾಳ, ಆಕೆಗೂ ಸಿಟ್ಟು ಬರ್ತಿರ್ತದ. ಹಂಗೆಂದ್ರೆ ಗಂಡಗ ಹೆಂಡತಿ ಹೊಡೆದಿದ್ ನೋಡಿರೇನು ಕೇಳಿರಿ.
3: ಇಲ್ಲ ಹಿಂದಕ ಅವು ಹಿಂದಿನ ಕಾಲದಾಗ ಏನಾಯ್ತಲ್ರಿ, ನಮ್ಮ ಹಿರಿಯರು ಬಹಳ ಒಂದು ಸುದೀರ್ಘವಾದ ಒಂದು ಸಂಸಾರಿಕ ಜೀವನ ಹೊಂದಿದ್ರು. ಇತ್ತೀಚೆಗೆ ನಾವು ತಾಳ್ಮೆ ಇಲ್ಲದ ಜೀವನ ಕಳೆಯಕತ್ತೇವೆ ನೋಡ್ರಿಪ್ಪ. ಇನ್ನು ಮುಂದೆ ಬರತಂತವು
4: ಅಲ್ಲ, ಒಬ್ಬರಿಗೊಬ್ಬರಿಗೆ ಅವ್ರಿಗೆ ಹೊಂದಾಣಿಕೆನೇ ಇಲ್ಲ ಈಗ ನೋಡಿರ್ಲಿ.
2: ಅದಕ್ಕೆ ಯಾವತ್ತೂ ಗಂಡ್ಮಕ್ಳಾದವರು ಹೆಣ್ಮಕ್ಳ ಮೇಲೆ ಕೈ ಮಾಡೋದಾಗ್ಲಿ, ಯಾವುದೇ ಒಂದು ದೌರ್ಜನ್ಯ ಮಾಡೋದಾಗ್ಲಿ, ಕೌಟುಂಬಿಕ ಹಿಂಸೆ ಅನ್ನುವಂಥದ್ದು ತೋರಿಸಬಾರ್ದು, ಮಾಡಬಾರ್ದು ಅನ್ನುವಂಥದ್ದು ಏನಂತಂದ್ರೆ ನಾವು ಬಾಳ್ವೆ ಮಾಡಬೇಕು ಗಂಡ ಹೆಂಡತಿ ಅಂತಂದ್ಮೇಲೆ ಬಂದಿರ್ತೈತಿ ಹೋಗಿರ್ತೈತಿ. ಯಾರು ಕೈ ಕೈ ಮಿಲಾಸುದು ಹಿಂಗ ಹೊಡಿಯುವುದು ಬಡಿಯುವುದಾಗ್ಲಿ ಮಾಡಕ್ ಹೋಗ್ಬಾರ್ದು.
3: ಹೌದ್ ಹೌದ್ರಿ,
4: ಈಗ ಲಗ್ನದಾಗ ಎಷ್ಟೋ ಒಡಪುಗಳನ್ನ ಹೇಳ್ತಾರ ನೋಡ್ರಿ. ಅಂತ ಒಡಪುಗಳನ್ನ ಕೃಷ್ಣ ಹೇಳಿ ಬಹಳ ನೆನಪು ಮಾಡಿದ, ಬಹಳ ದಿವಸ ಆಗಿತ್ತು ಕೇಳಾರ, ಬಹಳ ಖುಷಿ ಆಯ್ತು ನೋಡಿ ಕೇಳಿ.
3: ಇದಕ್ಕೇನೆ ಏನ ಜಾನಪದ ನಮ್ಮ ಮಾತುಗಳಾಗಿರ್ಬೋದು, ಜಾನಪದ ಹಾಡುಗಳಾಗಿರ್ಬೋದು, ಒಗಟಗಳಾಗಿರ್ಬೋದು, ಮಾತಿನಿಂದ ಮಾತಿಗೆ ಸಾವಿರಾರು ವರ್ಷಗಳಿಂದ ಹರಿದು ಬಂದವಲ್ರಿ. ಅವುಗಳಲ್ಲಿ ಜೀವನದ ಸಾರ ಐತಿ. ಸಾಧ್ಯವಾದಷ್ಟು ಸಮಯ ಇದ್ದಾಗ ಇಂಥವುಗಳನ್ನ ನಾವು ಸಾಕಷ್ಟು ಮೀಡಿಯಾದಲ್ಲಿ ಸಿಗ್ತಾವು, ಅವುಗಳನ್ನ ಪುಸ್ತಕಗಳು ಸಿಗ್ತಾವು. ಪುಸ್ತಕ ಓದಾಗ ನಮ್ಗೆ ಯಾರಿಗೂ ಸಮಯ ಇಲ್ಲ ಈಗ,
2: ಇಲ್ಲ ಪುಸ್ತಕ ನೆನಪಾಯ್ತು ನಾವು ಓದ್ಬೇಕು ಪುಸ್ತಕ ಓದು ಸಂಸ್ಕೃತಿ ಹೋಗ್ಬಿಟ್ಟೈತಿ ಈಗ ಕೊಂಡು ಓದುದು. ಅದ್ರೊಳಗು ಬರೆದವ್ರ ಒಂದು ಪ್ರೋತ್ಸಾಹ ಕೊಡಕ್ ಆಗ್ತೈತಿ, ಸಾಹಿತ್ಯವನ್ನ ಮುಂದುವರಿಸ್ಲಿಕ್ಕೆ ಆಗ್ತೈತಿ ಅಂತನ್ನುವಂತ ಒಂದು ಸಂದೇಶ. ಮತ್ತೇನಂತಂದ್ರ ಈಗ ಜೀವನದೊಳಗ್ ಬಂದು ಹೋಗಿ ಮಾಡ್ತದ ಅಂತ ವಿಷಯಗಳು, ಅದ್ರ ವಿಚ್ಛೇದನ ತಗೊಳ್ಳೋದಾಗ್ಲಿ ಇಂಥ ದೊಡ್ಡ ದೀರ್ಘಕ್ಕೆ ಹೋಗ್ಬಾರ್ದು ಅನ್ನೋದ ಒಂದು ಜೀವನದ ಒಂದು ರಥ ಅನ್ನುವಂಥದ್ದು. ಎರಡು ಗಾಲಿಗಳು ಸರಿಯಾಗಿ ಸಮಾನಾಗಿ ಹೋದ್ರನ ಜೀವನ ಅನ್ನೋದಾಗ್ತೈತಿ, ಬಾಳ್ವೆ ಅನ್ನೋದಾಗ್ತೈತಿ. ಚಲೋ ಕೃಷ್ಣ ಒಂದು ವಿಷಯ ಎತ್ತಿ ಚಲೋ ಮಾಡ್ದ ಇವತ್ತು
4: ಸಾಗರ.

0: ಸರ್ ಮೆಕ್ಕಿತೀನಿ ತಗೋರು
1: ಏ ತಗೋ ಇವು ಮನಿಗೆ ಹೋಗಿ ಸುಡೋಣ ಅಂತ, ಯಾಕಂದ್ರೆ ಮಳೆ ಬರುವಾಗ ಐತೆ, ಮೊದಲು ಮನಿ ಸೇರೋ ನಡ್ರಿ ಎಲ್ರು.
2: ಆಯ್ತು ಆಯ್ತು,
0: ನಡ್ರಿ
2: ಚಲೋ ಐತೆ ಅಂದ್ರೂ ಟೇಸ್ಟ್ ಆಗಿತ್ತು, ಮೆಕ್ಕಿತೀನಿ.
3: ಈಗ ಒಂದು ನೀತಿ ಕಥೆ ಕೇಳೋಣ.
4: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ನೀತಿ ಕಥೆ ಕಾರ್ಯಕ್ರಮದಲ್ಲಿ ಒಂದು ನೈಜ ಪ್ರಸಂಗವನ್ನ ತಿಳಿಸ್ತಾ ಇದ್ದೀವಿ. ಕಲ್ಕತ್ತಾ ನಗರದಲ್ಲಿ ನಡೆದ ಒಂದು ಪ್ರಸಂಗ ಇದು. ಅದೊಂದು ಬೇಸಿಗೆಯ ಬಿರು ಬಿಸಿಲಿನ ದಿನವಾಗಿತ್ತು. ಆ ಕಾರಣದಿಂದಾಗಿ ನಗರದ ಬೀದಿಗಳೆಲ್ಲ ಬೆಂಕಿ ಕೆಂಡದಂತಾಗಿದ್ವು. ಹೇಳಿ ಕೇಳಿ ಅದು ಮಧ್ಯಾಹ್ನದ ಸಮಯ. ಇಂತಹ ಸಮಯದಲ್ಲಿ ದಾರಿಯಲ್ಲಿ ಒಬ್ಬ ಅಜ್ಜಿ ನಿಂತಿದ್ಲು. ತನ್ನ ಸಮೀಪದಲ್ಲಿ ಸುಳಿದು ಹೋಗ್ತಾ ಇರುವ ವ್ಯಕ್ತಿಗಳನ್ನ ಕಾತರದಿಂದ ಹಾಗೂ ಸಮಯ ಯಾಚನೆಯ ದೃಷ್ಟಿಯಿಂದ ನೋಡ್ತಾ ಇದ್ಲು. ಅದಕ್ಕೆ ಕಾರಣ ಅವಳ ಹತ್ತಿರವಿದ್ದ ಹಣ್ಣುಗಳಿಂದ ತುಂಬಿದ ದೊಡ್ಡ ಬುಟ್ಟಿಯಾಗಿತ್ತು. ಆ ಬುಟ್ಟಿಯನ್ನ ಅವಳೊಬ್ಬಳಿಂದಲೇ ಎತ್ತಲಾಗ್ತಾ ಇರಲಿಲ್ಲ. ಅದನ್ನ ಎತ್ತಿ ತಲೆ ಮೇಲೆ ಇಟ್ಟುಕೊಳ್ಳಲು ಯಾರಾದರೂ ಸಹಾಯ ಮಾಡಿಯಾರೋ ಅಂತ ಕಾಯ್ತಾ ಇದ್ಲು. ಆ ಆಸೆಯಿಂದ ಬೀದಿಯಲ್ಲಿ ಬರೋ ಹೋಗ್ತಾ ಇರುವಂತ ಎಲ್ಲರಿಗೂ ಸಹಾಯ ಮಾಡುವಂತೆ ಕೇಳ್ತಾ ಇದ್ಲು. ಆದ್ರೆ ಯಾರೂ ಕೂಡ ಅವಳ ಮಾತಿನತ್ತ ಕಿವಿ ಕೊಡ್ತಾ ಇರಲಿಲ್ಲ. ಕೇಳಿಯೂ ಕೇಳದ ಹಾಗೆ ಮುಂದೆ ಹೋಗ್ತಾ ಇದ್ರು. ಅಷ್ಟರಲ್ಲೇ ಇನ್ನೊಬ್ಬ ವ್ಯಕ್ತಿ ಅಲ್ಲಿಗೆ ಬಂದ. ಮುಖಲಕ್ಷಣದ ಮೇಲಿಂದ ಗಣ್ಯ ವ್ಯಕ್ತಿಯಂತೆ ಆತ ಕಾಣ್ತಾ ಇದ್ದ. ಆ ವ್ಯಕ್ತಿ ಸಮೀಪಿಸುತ್ತಿದ್ದಂತೆ ತನ್ನ ಬೇಡಿಕೆಯನ್ನ ಅವನ ಮುಂದೆಯೂ ಇಡಬೇಕು ಅಂತ ಬಯಸಿದ್ರು. ತಕ್ಷಣವೇ ಹೆದರಿ ಆ ಅಜ್ಜಿ ಮನಸ್ಸನ್ನ ಬದಲಿಸ್ಬಿಟ್ಲು. ಈತನೂ ಹಾಗೆ ಹೋದರೆ ಹೇಗೆ? ದೊಡ್ಡ ಮನುಷ್ಯನ ಹಾಗೆ ಬೇರೆ ಕಾಣ್ತಾ ಇದ್ದಾನೆ, ನನಗೆ ಅವಮಾನವೆಂದು ಸಿಟ್ಟಿಗೆದ್ದರೆ ಏನು ಮಾಡುವುದು ಅಂತ ಮನಸ್ಸಿನಲ್ಲೇ ಮಾತಾಡ್ಕೊಂಡ್ಲು. ಆದ್ರೆ ಆಶ್ಚರ್ಯದ ವಿಷಯ ಏನಂತಂದ್ರೆ ಆ ವ್ಯಕ್ತಿಯ ಅವಳು ಇದ್ದಲ್ಲಿಗೆ ಬಂದು ಮಾತನಾಡಿಸಿದ. ಅಮ್ಮ, ಇಂತಹವರಿ ಬಿಸಿಲಿನಲ್ಲಿ ರಸ್ತೆಯ ಮೇಲೆ ತಾವು ನಿಂತಿದ್ದೇಕೆ? ಆ ವ್ಯಕ್ತಿಯ ಪ್ರಶ್ನೆಗೆ ಅಜ್ಜಿ ತನ್ನ ಕಥೆಯನ್ನ ವಿವರಿಸಿದ್ಲು. ಅಮ್ಮ ಎಂದು ಕರೆದುದಕ್ಕೆ ಧೈರ್ಯ ತಂದುಕೊಂಡು ನಿನ್ಗೆ ಹೇಳ್ತಾ ಇದ್ದೀನಿ. ನೋಡಪ್ಪ, ನೀನಾದ್ರೂ ಈ ಬುಟ್ಟಿಯನ್ನ ನನ್ನ ತಲೆಯ ಮೇಲೆ ಹೊರಿಸಿದ್ರೆ ನಿನ್ಗೆ ಬಹಳ ಪುಣ್ಯ ಬರ್ತದೆ. ಅಜ್ಜಿ ಹೇಳುತ್ತಿದ್ದಂತೆ ಅಮ್ಮ, ಈ ದೊಡ್ಡದಾದ ಬುಟ್ಟಿಯನ್ನ ಅದು ಹೇಗೆ ಒಯ್ಯಬಲ್ಲೆ ಎಂದು ಹೇಳುತ್ತಾ ಆ ವ್ಯಕ್ತಿ ಆ ಹಣ್ಣಿನ ಬುಟ್ಟಿಯನ್ನ ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಪುನಃ ನುಡಿದ. ಅಮ್ಮ, ಈಗ ಹೇಳು, ಎಲ್ಲಿಗೆ ಹೋಗಬೇಕಾಗಿದೆ ಎಂಬುದನ್ನು. ನೀವು ಎಲ್ಲಿಗೆ ಹೋಗಬೇಕೆಂದಿರುವಿರೋ ನಾನು ಅಲ್ಲಿಯವರಿಗೆ ತಂದು ಮುಟ್ಟಿಸುತ್ತೇನೆ. ರಸ್ತೆಯಲ್ಲಿ ನಡೆದ ಈ ದೃಶ್ಯವನ್ನ ಕಂಡ ಜನರೆಲ್ಲ ಬೆಕ್ಕಸ ಬೆರಗಾಗಿ ನಿಂತಿದ್ರು. ಆ ವ್ಯಕ್ತಿ ಎಲ್ಲರಿಗೂ ಪರಿಚಿತನಂತೆ ಕಾಣ್ತಾ ಇದ್ದ. ಆ ವ್ಯಕ್ತಿಯ ಎದುರಿಗೆ ಬಂದ ಎಲ್ಲಾ ಜನರು ಇವನನ್ನ ಆದರಪೂರ್ವಕವಾಗಿ ನಮಸ್ಕರಿಸ್ತಾ ಇದ್ರು. ಇದನ್ನ ನೋಡಿದ ಆ ಅಜ್ಜಿಗೆ ಆಶ್ಚರ್ಯವಾಯಿತು. ನಾನೇನಾದರೂ ತಪ್ಪು ಮಾಡ್ತಾ ಇದ್ದೇನಾ ಎಂಬ ಹೆದರಿಕೆಯು ಆ ಅಜ್ಜಿಯಲ್ಲಿ ಮೂಡ್ತು. ಆ ವ್ಯಕ್ತಿ ಆ ಅಜ್ಜಿಗೆ ತನ್ನ ಸ್ಥಾನವನ್ನ ಮುಟ್ಟಿಸಿ ಹೋದ. ಆದರೆ ಆ ಬುಟ್ಟಿಯನ್ನ ಹೊತ್ತ ವ್ಯಕ್ತಿಯೇ ಖ್ಯಾತ ವಿದ್ವಾಂಸರೆನಿಸಿದ ಈಶ್ವರ್ ಚಂದ್ರ ವಿದ್ಯಾಸಾಗರರು ಎಂಬುದು ಆ ಅಜ್ಜಿಗೆ ನಂತರದಲ್ಲಿ ಒಬ್ಬ ವ್ಯಕ್ತಿಯಿಂದ ಗೊತ್ತಾಯಿತು. ಅಪಾರ ಖ್ಯಾತಿಯನ್ನ ಪಡೆದಿದ್ರು ಈಶ್ವರ ಚಂದ್ರ ವಿದ್ಯಾಸಾಗರರಲ್ಲಿ ಗರ್ವದ ಲವಲೇಶವೂ ಇರಲಿಲ್ಲ. ಅತ್ಯಂತ ವಿನಯಶೀಲರಾಗಿದ್ದರು. ಆತ್ಮೀಯರೆ, ಈ ನೈಜ ಪ್ರಸಂಗದಿಂದ ತಿಳಿದು ಬರುವ ನೀತಿ ಅಂತಂದ್ರೆ ವಿನಯಶೀಲತೆ ಅನ್ನೋದು ನಮ್ಮ ವ್ಯಕ್ತಿತ್ವಕ್ಕೊಂದು ಗರಿ ಮೂಡಿಸ್ತದೆ. ಆದ್ದರಿಂದ ಜೀವನದಲ್ಲಿ ವಿನಯವಂತರಾಗಿ ಬಾಳ್ಬೇಕು ಅನ್ನುವಂಥದ್ದು ಈ ಪ್ರಸಂಗದಿಂದ ತಿಳಿದು ಬರ್ತದೆ. ನಮಸ್ಕಾರ.
5: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಭಾಗವಹಿಸಿದವರು ಕೃಷ್ಣ ತಳೆವಾಡ್, ಮಹಂತೇಶ್ ಕೋತಿನ್, ಸಿದ್ದರಾಯ್ ಸಾಳುಂಕೆ ಹಾಗೂ ಸುಮಾ ಕೆರೂರ್.
6: ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ.
5: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
7: ಇನ್ನು ಮುಂದೆ ಕೇಳಿ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ.

ರಜನಿ ಗುರುಲ್ ಹೊಸೂರ್ ಹಾಗೂ ಶ್ರೀಮತಿ ದೇವಿ ಪಿ ಇವರ ಧ್ವನಿಯಲ್ಲಿ ಡಾಕ್ಟರ್ ಸೋಮಶೇಖರ್ ಇಮ್ರಾಪುರ್ ಅವರ ರಚನೆ

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
17: ಆಕಾಶವಾಣಿ
18: ಆಕಾಶವಾಣಿ
19: ಆಕಾಶವಾಣಿ
20: ಆಕಾಶವಾಣಿ
21: ಆಕಾಶವಾಣಿ
22: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ಆತ್ಮೀಯರೇ, ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಇನ್ನೀಗ ಕೊನೆಯದಾಗಿ ಕೇಳಿ ಕುಚ್ ಕುಚ್ ಹೋತಾ ಹೇ ಚಿತ್ರದ ಗೀತೆ ಧ್ವನಿಯಾಗಿದ್ದಾರೆ ಅಲ್ಕಾ ಯಾಜ್ಞಿಕ್, ಉದಿತ್ ನಾರಾಯಣ್ ಹಾಗೂ ಸಂಗಡಿಗರು.

ಮಿಶ್ರ ಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕುಚ್ ಕುಚ್ ಹುತಾ ಹೇ ಚಿತ್ರದಿಂದ ಆದ ಗೀತೆಯನ್ನು ಉದಿತ್ ನಾರಾಯಣ್, ಕವಿತಾ ಕೃಷ್ಣಮೂರ್ತಿ ಹಾಗೂ ಅಲ್ಕಾ ಯಾಜ್ಞಿಕ್ ಯುಗಳ ಸ್ವರಗಳಲ್ಲಿ ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇದೀಗ ಸಮಯ ಬೆಳಗಿನ 9 ಗಂಟೆ ಆಗುತ್ತಲಿದೆ. ಸರಿಯಾಗಿ 9 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೈಸೂರು ವೃತ್ತಾಂತ ರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, ನಿರೀಕ್ಷೆಯಲ್ಲಿರಿ.

0: ವೃತ್ತಾಂತರಂಗ ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ ಎನ್ಎಸ್ ರಂಗರಾಜು ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್
1: ಮೈಸೂರಿನಲ್ಲಿ ಬಹಳ ಪ್ರಸಿದ್ಧವಾದ ಮತ್ತು ಪುರಾತನವಾದ ಮತ್ತೊಂದು ವೃತ್ತ ಅಂತಂದರೆ ಚಿಕ್ಕ ಗಡಿಯಾರ. ಈ ಚಿಕ್ಕ ಗಡಿಯಾರವನ್ನು ಡೆಫ್ರಿನ್ ಕ್ಲಾಕ್ ಅಂತಲೂ ಕರೀತಾರೆ. ನೋಡಿ, ನಮ್ಮ ಮೈಸೂರಿನ ವೃತ್ತಗಳಲ್ಲಿ ಬಹಳಷ್ಟು ಮತ್ತು ಪಾರಂಪರಿಕ ಕಟ್ಟಡಗಳ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು ಜ್ಞಾಪಕಾರ್ಥಕವಾಗಿಯೇ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೆನಪು ಏನಪ್ಪ ಅಂತಂದರೆ, ಡೆಫ್ರಿನ್ ಮತ್ತು ಅವರ ಹೆಂಡತಿ ಮೈಸೂರಿಗೆ ಮಹಾರಾಜರ ಒಂದು ಇನ್ವಿಟೇಷನ್ ಮೇಲೆ ಬಂದು ಹೋಗಿದ್ದರ ನೆನಪಿಗಾಗಿ ಚಿಕ್ಕ ಗಡಿಯಾರವನ್ನು ಕಟ್ಟಿದ್ದಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂದರೆ, ಇದೇನು ದೊಡ್ಡ ಗಡಿಯಾರದಷ್ಟು ಎತ್ತರ ಇರತಕ್ಕಂಥದ್ದಲ್ಲ, ಅಥವಾ ದೊಡ್ಡ ಗಡಿಯಾರವನ್ನು ಮೀರಿಸ್ತಕ್ಕಂಥದ್ದು ಅಲ್ಲ. ಆದರೆ ವಯಸ್ಸಿನಲ್ಲಿ ಮಾತ್ರ ಇದು ಹಳೆಯದು. ಚಿಕ್ಕ ಗಡಿಯಾರ ಅಳತೆಯಲ್ಲಿ ಚಿಕ್ಕದಾದರೂ ವಯಸ್ಸಿನಲ್ಲಿ ಅದು ದೊಡ್ಡದಂತಲೇ ಹೇಳಬಹುದು. ಗಡಿಯಾರದ ಕೆಳಭಾಗದ ವೃತ್ತದಲ್ಲಿ ಒಂದು ಕಾರಂಜಿ ಇದೆ. 10ನೇ ಚಾಮರಾಜ ಒಡೆಯರ್ರವರು ದೇವರಾಜ ಮಾರುಕಟ್ಟೆ, ಲ್ಯಾನ್ಸ್ಡೌನ್ ಬಜಾರ್, ಅದರ ಮಧ್ಯ ಭಾಗದಲ್ಲಿ ಎರಡು ಫೌಂಟನ್ಗಳನ್ನು ನಿರ್ಮಿಸಿ ಜನರಿಗೆ ಮನೋರಂಜನೆಗೋಸ್ಕರ ಮಾಡಿದಂತಹ ಎರಡು ಫೌಂಟನ್ಗಳಿದ್ವು. ಒಂದು ಎಲಿಗೆಂಟ್ ಫೌಂಟನ್, ಅಲ್ಲಿಂದ ಸ್ಥಳಾಂತರಗೊಳಿಸಿ ಈಗ ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ವೃತ್ತ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಚಿಕ್ಕ ಗಡಿಯಾರದ ಒಳಗೆ ಬರ್ತಕ್ಕಂತಹ ಫೌಂಟನ್ ಇದು ಸಂಜೆ ಹೊತ್ತು ಪ್ರತಿದಿನ ಆನ್ ಮಾಡ್ತಾ ಇದ್ರಂತೆ. ಜನರಿಗೆ ಒಂದು ರೀತಿಯ ಮನೋರಂಜನೆ ಆಗಿತ್ತು. ಚಿಕ್ಕ ಗಡಿಯಾರ ಅಥವಾ ಅದರ ಕಾರಂಜಿ ಎಲಿಗೆನ್ ಫೌಂಟನ್ ಅಂತೆಯೇ ಇದ್ದಂತಹದ್ದಾದರೂ ಇದಕ್ಕೆ ವಿಶೇಷತೆ ಏನಂದರೆ ಭೂಮಟ್ಟದಿಂದ ಕೆಳಗಿದೆ. ಸುಮಾರು 4-5 ಅಡಿ ಕೆಳಗೆ ಹಿಡಿದು ಈ ಫೌಂಟನ್ನನ್ನು ನೋಡಬಹುದು. ಅದರ ಸುತ್ತಲೂ ಅಲ್ಲಲ್ಲಿ ಏಕಶಿಲೆಯಿಂದ ಕೆತ್ತಿದ ಆನೆಗಳಿದ್ದಾವೆ. ಇದು ಕೆಳಭಾಗದಲ್ಲಿ ಆಕರ್ಷಣೆ ಕಪ್ಪು ಬಣ್ಣ ಹೊಡೆದಿರೋದ್ರಿಂದ ಅದು ನೀರು ಬಿದ್ದರೆ ಚೆನ್ನಾಗಿ ಕಾಣತ್ತೆ ಅನ್ನೋ ಉದ್ದೇಶಕ್ಕೆ ಹಾಗೆ ಮಾಡ್ಕೊಂಡಿದ್ದಾರೆ. ಇದು ಕೆಳಭಾಗದಲ್ಲಿ ಕಲ್ಲಿನಿಂದ ಮಾಡಿದ ವೃತ್ತ ಇದೆ. ಅದರ ಮಧ್ಯಭಾಗದಲ್ಲಿ 4 ದಿಕ್ಕಿಗೂ 4 ಕಂಬಗಳನ್ನು ಹಾಕಿದ್ದಾರೆ. ಈ ಕಂಬಗಳು ಎರಕ ಹುಯ್ದ ಕಬ್ಬಿಣದಿಂದ ಮಾಡಿರತಕ್ಕಂಥದ್ದು. ಈ ಎರಕ ಹುಯ್ದಿರತಕ್ಕಂತಹ ಕಬ್ಬಿಣ ಬಿದ್ದರೆ ಮುರಿಯಲ್ಲ, ಒಡೆದೋಗ್ತದೆ, ಬೆಂಡಾಗಲ್ಲ, ಅದು ಅದರ ಕ್ಯಾರೆಕ್ಟ್ರು. ಅಂಥದನ್ನ ಹೊರಗಡೆಯಿಂದ ತರಿಸ್ಕೊಂಡು ಇದನ್ನು ಮಾಡಿ ಅದರ ಮೇಲೆ ಮಂಟಪವನ್ನು ಮಾಡಿದ್ದಾರೆ. ಈ ಮಂಟಪದ ಮಧ್ಯಭಾಗದಲ್ಲಿ ಗ್ರಾನೈಟ್ ಶಿಲೆಗಳಿಂದ ಮಾಡಿದ ಒಂದು ವೃತ್ತವನ್ನು ನಿರ್ಮಿಸಿದ್ದಾರೆ. ಅದರ ಮಧ್ಯಭಾಗದಲ್ಲಿ ಒಂದು ಸಣ್ಣ ಕಿಂಡಿ ಥರ ಬಿಟ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಅದರ ಒಳಗೆ ಹೋಗಿ ಈ ಗಡಿಯಾರಗಳನ್ನು ರಿಪೇರಿ ಮಾಡೋಕ್ಕೆ ಅದೊಂದೇ ದಾರಿ ಇರೋದು. 4 ಗಡಿಯಾರಗಳಿಗೂ ಒಳಭಾಗದಲ್ಲಿ ಚೆನ್ನಾಗಿರೋ ಮಿಷಿನ್ಗಳಿದ್ದಾವೆ. ಅದನ್ನು ಸರಿ ಮಾಡಲಿಕ್ಕೆ ಅಥವಾ ರಿಪೇರಿ ಮಾಡಲಿಕ್ಕೆ ಅಥವಾ ವೈಂಡಿಂಗ್ ಮಾಡಲಿಕ್ಕೆ ಇದರ ಒಳಗಿಂದನೇ ಹೋಗಬೇಕು. ಅದಕ್ಕೂ ಒಂದು ಕಾಸ್ಟ್ ಇರೋದು, ಒಂದು ಸಣ್ಣದೊಂದು ಏಣಿ ಹಾಕಿದ್ದಾರೆ. ಆ ಏಣಿ ಒಳಗೆ ಹತ್ತಿ ಕಂಬಗಳ ಮಧ್ಯದಲ್ಲಿ ಇದನ್ನು ಹೋಗಿ ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ಮಧ್ಯೆ 4 ದಿಕ್ಕಿಗೂ ಚೆನ್ನಾಗಿ ಕತ್ತರಿಸಿದ ಕಲ್ಲುಗಳಿಂದ ಒಂದು ರೀತಿಯ ಕಮಾನುಗಳನ್ನು ಮಾಡಿದ್ದಾರೆ. ಗ್ರಾನೈಟ್ ಶಿಲೆಗಳಿಗೆ ಪಾಲಿಷನ್ನು ಮಾಡಿ ಕಮಾನುಗಳನ್ನು ಮಾಡಿದ್ದಾರೆ. ಈ ಕಮಾನಿನ ವಿಶೇಷತೆ ಬಹಳ ಮುಖ್ಯವಾದ, ಮೈಸೂರಿನ ಯಾವ ಕಟ್ಟಡಕ್ಕೂ ಈ ವಿಶೇಷತೆ ಇಲ್ಲ. ಅಂದರೆ ಕಮಾನು ಹೆಚ್ಚು ಆಕರ್ಷಕವಾಗಿ ಇಸ್ಲಾಮಿಕ್ ಕಲೆಯ ರೂಪವನ್ನು ಪಡೆದಿದೆ. ಏನು ಅಂತಂದರೆ, ಈ ಕಮಾನು ಮಧ್ಯಭಾಗದಲ್ಲಿ ಒಂದು ಕಲ್ಲು ಬರುತ್ತೆ, ಅದಕ್ಕೆ ನಾವು ಕೀ ಸ್ಟೋನ್ ಅಂತ ಕರಿತೀವಿ. ಈ ಕೀ ಸ್ಟೋನ್ ಆರ್ಚ್ ಅಂತ ನಾವು ಇದನ್ನು ಹೇಳೋದು. ಈ ಮಾದರಿಯಲ್ಲಿ ಏನಾದರೂ ಆಕಸ್ಮಿಕವಾಗಿ ಆ ಮಧ್ಯದ ಒಂದು ಕಲ್ಲನ್ನು ತೆಗೆದುಬಿಟ್ರೆ ಇಡೀ ಆರ್ಚ್ ಕಳಚಿ ಬಿದ್ದೋಗ್ತದೆ. ಇದು ಈ ಕಲೆಯ ಒಂದು ವಿಶೇಷ ಗುಣ. ಬಂದವರಿಗೆ ಗೊತ್ತಾಗಲಿ ಅಂಥೇಳಿ ಕಾರ್ಪೊರೇಷನ್ ಅವರು ಆ ಮಧ್ಯದ ಕಲ್ಲಿಗೆ 3 ಬಣ್ಣವನ್ನು ಹೊಡೆದಿದ್ದಾರೆ. ಹಳದಿ, ಬಿಳಿ ಮತ್ತು ಹಸಿರು ಬಣ್ಣವನ್ನು ಹೊಡೆದು ಅದು ಎದ್ದು ಕಾಣುವಂತೆ ಮಾಡಿದ್ದಾರೆ. ಯಾಕೆ ಈ ಬಣ್ಣ ಹೊಡೆದಿದ್ದಾರೆ ಅಂತಕ್ಕಂಥದ್ದು ಸಾಮಾನ್ಯ

0: ಜನರು ನಮ್ಮನ್ನು ಹೋದಾಗೆಲ್ಲ ಕೇಳ್ತಾರೆ, ಅದು ಹೆರಿಟೇಜ್ ವಾಕಿಗೆ ಬಂದಂಥ ಹೊರಗಡೆಯವರಂತೂ ಅದನ್ನು ಯಾಕೆ ಇದಕ್ಕೆ ಮಾತ್ರ ಬಣ್ಣ ಹೊಡೆದಿದ್ದಾರೆ ಅಂತ ಉದ್ದೇಶ ಇದೆ. ಅದು ಬಿತ್ತು ಅಂದರೆ ನಮ್ಮ ಆರ್ಚೆ ಬಿದ್ದು ಹೋಗ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಇದರ ಮೇಲೆ ಒಂದು ಮಂಟಪ ಇದೆ, ಆ ಮಂಟಪ ಆಕರ್ಷಕವಾಗಿರ್ತಕ್ಕಂಥದ್ದು. ಆ ಮಂಟಪದಲ್ಲಿ ನಾಲ್ಕು ಗಡಿಯಾರಗಳಿವೆ, ಆ ನಾಲ್ಕು ಗಡಿಯಾರಗಳು ರೋಮನ್ ಆಲ್ಫಾಬಿಟನ್ನು ಹೊಂದಿರತಕ್ಕಂಥದ್ದು. ಇದು ಈ ಕಲಾತ್ಮಕ ಆಕರ್ಷಣೆಯನ್ನು ಬೇರೆಲ್ಲೂ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಸಂಪೂರ್ಣವಾಗಿ ನಾವು ಹೇಳೋದೇನಪ್ಪ ಅಂದರೆ ಫ್ರೆಂಚ್ ಆರ್ಕಿಟೆಕ್ಚರಲ್ ಸ್ಟೈಲ್. ಈ ಫ್ರೆಂಚ್ ಆರ್ಕಿಟೆಕ್ಚರಲ್ ಸ್ಟೈಲಲ್ಲಿ ಯಾವ ಪಾರಂಪರಿಕ ಕಟ್ಟವು ವೃತ್ತವು ಮೈಸೂರಿನಲ್ಲಿ ಇಲ್ಲ. ಆದ್ದರಿಂದ ಈ ವೃತ್ತ ಅತ್ಯಂತ ಪ್ರಮುಖವಾದದ್ದು ಮತ್ತು ಆಕರ್ಷಕವಾದದ್ದು. ಇದು ಕೆಟ್ಟೋಗಿತ್ತು, ಇದನ್ನು ಕಾರ್ಪೊರೇಷನ್ ಅವರು ಮತ್ತು ನಮ್ಮ ಇಂಟ್ಯಾಕ್ ಮೆಂಬರ್ಗಳ ಬೇಡಿಕೆಯಂತೆ HMT ಅವರನ್ನು ಕರೆಸಿ ಈಗ ರಿಪೇರಿ ಮಾಡಿಸ್ತಾ ಇದ್ದಾರೆ. ವೃತ್ತದ ಸುತ್ತ ಈಗಿರ್ತಕ್ಕಂಥ ಆಕರ್ಷಣೆ ಇದೆಯಲ್ಲ, ಇದನ್ನು ಮಾಡಿದಂಥವ್ರು ಇಬ್ಬರು ಕಾರ್ಪೊರೇಷನ್ ಕಮಿಷನರ್ಗಳು, ಒಬ್ಬರು ಬೆಟ್ಸೂರು ಮಠ ಅವರು ಮತ್ತು ಇನ್ನೊಬ್ಬರು ರಾಯ್ಕರ್, ಇಬ್ಬರು IAS ಆಫೀಸರ್ಗಳು. ಸುತ್ತಲೂ ಕಲ್ಲುಗಳನ್ನು ಹಾಕಿ, ಚಪ್ಪಡಿಯನ್ನು ಹಾಕಿ ವೃತ್ತವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಈಗ ಒಂದು ಆಕರ್ಷಕವಾದ ಕೆತ್ತನೆಯನ್ನು ಮಾಡಿದ್ದಾರೆ. ಉದಾಹರಣೆಗೆ ಮೈಸೂರಿನ ಜಾನಪದ ಕಲಾವಿದರು, ಮೈಸೂರಿನ ನೃತ್ಯಗಾರರು, ಮೈಸೂರಿನ ವಿದ್ಯಾರ್ಥಿಗಳು ಮತ್ತು ನಾಟಕಕಾರರು, ಬೀದಿ ನಾಟಕವನ್ನು ಮಾಡ್ತಕ್ಕಂಥವರು ಸಹ ಈ ವೃತ್ತದಲ್ಲಿ ಅದನ್ನು ಬಳಸ್ಕೋತಾ ಇದ್ದಾರೆ. ಯಾಕಂದರೆ ಸುತ್ತ ಜಾಗ ಇದೆ, ಎಷ್ಟು ಜನ ಬೇಕಾದ್ರೂ ಕೂತ್ಕೊಂಡು ನೋಡುವಂಥ ಕಲ್ಲಿನ ಚಪ್ಪಡಿಗಳನ್ನು ಹಾಕಿದ್ದಾರೆ. ಆದ್ದರಿಂದ ಇದು ಒಂದು ಪ್ರಮುಖವಾದ ಕೇಂದ್ರ ಬಿಂದುವಾಗಿರ್ತಕ್ಕಂಥದ್ದು ಮೈಸೂರಿಗೆ. ಈ ವೃತ್ತ ಇದೇ ರೀತಿ ಉಳಿಸ್ಕೋಬೇಕು, ಯಾಕಂದರೆ ಇದು ಸಹ ಈ ವೃತ್ತಕ್ಕೆ ಸೇರಿದ ಹಾಗೆ ಮತ್ತು ಒಂದು ವಿಶೇಷ ಇದೆ ಅಂದರೆ ಇಲ್ಲಿ ಸಾಕಷ್ಟು ಅಂಗಡಿಗಳಿದ್ದಾವೆ, ಅದರಲ್ಲಿ ಪ್ರಮುಖವಾದಂತಹದ್ದು ಮೈಸೂರು ಪಾಕನ್ನು ಮಾಡಿದಂಥವರ ಅಂಗಡಿ. ಅಂದರೆ ಕಾಕಾಸುರ ಮಾದಪ್ಪ ಅಂತಕ್ಕಂಥವರು ಒಬ್ಬರು ಅರಮನೆಯಲ್ಲಿದ್ದಂತಹ ಅಡುಗೆಯವರು. ಒಂದು ಸಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ನೀವು ಯಾವುದಾದ್ರೂ ಒಂದು ಹೊಸ ಥರದ ತಿಂಡಿಯನ್ನು ಮಾಡಿ, ನಮಗೆ ಸ್ವೀಟನ್ನು ಮಾಡಬೇಕು ಅಂತ ಕೇಳಿದಾಗ ಇವರು ಒಂದು ಸ್ವೀಟನ್ನು ಮಾಡ್ತಾರೆ. ಆ ಸ್ವೀಟನ್ನು ತಿಂದಂಥವರು ಬಂದಂಥ ಗೆಸ್ಟ್ಗಳು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಇದಕ್ಕೆ ಹೆಸರೇನು ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಕಾಕಾಸುರ ಮಾದಪ್ಪ ಭಾಳ ಯೋಚನೆ ಮಾಡಿ ಮೈಸೂರು ಪಾಕ್ ಅಂತ ಕರಿಬಹುದಾ ಅಂತ ಹೇಳ್ತಾರೆ. ಹಾಗಾಗಿ ಮೈಸೂರು ಪಾಕ್ ಅನ್ನೋದು ಬಹಳ ಪ್ರಸಿದ್ಧವಾದಂಥ ಸ್ವೀಟ್ ಆಗಿ ಅಲ್ಲಿಂದ ಪ್ರಾರಂಭ ಆಯಿತು. ಇದು ಎಷ್ಟು ಪ್ರಸಿದ್ಧ ಆಗಿದೆ ಅಂತಂದರೆ ಇವತ್ತು ಅದೇ ಕಾಕಾಸುರನ 4ನೇ ವಂಶಸ್ಥರು ಈಗ ಅಲ್ಲಿ ಗುರು ಸ್ವೀಟ್ ಮಾರ್ಟ್ ಅಂತ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ವೃತ್ತದಲ್ಲಿ ಇನ್ನೊಂದು ವಿಶೇಷತೆ ಇದೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಹಣ್ಣಿನ ವ್ಯಾಪಾರಿಗಳು, ಅದು ಹೆಂಗಸರು ಅಲ್ಲಿ ಕೂತ್ಕೊಂಡು ಹಣ್ಣಿನ ವ್ಯಾಪಾರ ಮಾಡ್ತಾರೆ. ಇದೇ ಒಂದು ಸಣ್ಣ ಮಾರುಕಟ್ಟೆ ಥರ, ಹಣ್ಣಿನ ಮಾರುಕಟ್ಟೆ ಥರ ಇದೊಂದು ವೃತ್ತದಲ್ಲಿ ನಡೀತಾ ಇದೆ. ಜಾನಪದ ಕಲಾವಿದರು, ವಿದ್ಯಾರ್ಥಿಗಳು ಏನಾದರೂ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಈ ಅಂಗಡಿಯವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅವರು ವ್ಯಾಪಾರ ಮಾಡೋಕ್ಕೆ ತೊಂದರೆ ಮಾಡೋದಿಲ್ಲ, ಅವ್ರನ್ನ ಸೈಡ್ಗೆ ಹೋಗುವಂತೆ ನೋಡಿಕೊಂಡು ಇವರು ತಮ್ಮ ಕಾರ್ಯಕ್ರಮವನ್ನು ಮಾಡ್ತಾರೆ. ಈಗ ಬಾರಿಸು ಕನ್ನಡ ದಿಂಡಿಮವ ಅಂತಕ್ಕಂಥ ಹಾಡನ್ನು ಕೆಲವು ವಿದ್ಯಾರ್ಥಿ ಸಂಘಗಳು ಸೇರಿಕೊಂಡು ಈ ವೃತ್ತದಲ್ಲಿ ಹಾಡಿದ್ದಾರೆ. ಅದು ಇವತ್ತಿಗೂ ಪ್ರಸಿದ್ಧವಾಗಿದೆ. ಜಾನಪದ ನೃತ್ಯಗಳನ್ನು ಮಾಡೋದಕ್ಕೆ ಈ ವೃತ್ತವನ್ನು ಚೆನ್ನಾಗಿ ಬಳಸ್ಕೋತಾ ಇದ್ದಾರೆ. ಆ ವೃತ್ತದ ಸ್ಪೆಷಲ್ ಅದೇನೆ.
1: ಮೈಸೂರು ವೃತ್ತಾಂತರಂಗ, ಮೈಸೂರು ವೃತ್ತಾಂತರ, ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ ಕೇಳಿದಿರಿ. ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ NS ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕೇಳುಗರೆ, ಇನ್ನು ಮುಂದೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರದಿಂದ ಆಯ್ದ ಗೀತೆಯನ್ನು ಧ್ವನಿಯಾಗಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್, ಸಂಗೀತ ಕಟ್ಟಿ ಕುಲಕರ್ಣಿ ಹಾಗೂ ಸಂಗಡಿಗರು.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಆತ್ಮೀಕಿಲು 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರಗೊಳ್ಳುತ್ತಿದೆ. ಇದೀಗ ಶ್ರೀ ದಾನಮ್ಮ ದೇವಿ ಚಿತ್ರದಿಂದ ಆದ ಗೀತೆಯನ್ನು ಅನುರಾಧ ಭಟ್, ಶ್ರೀಕೃಪಾ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೇಳುತ್ತಿರುವಿರಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದಾಗಿದೆ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಆತ್ಮೀಯರೇ, ಇದುವರೆಗೆ ಪ್ರಸಾರವಾದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭಗವಾನ್ ಶಿರಡಿ ಸಾಯಿಬಾಬಾ, ಶ್ರೀ ದಾನಮ್ಮದೇವಿ ಹಾಗೂ ಶ್ರೀ ಚಿತ್ರಗಳಿಂದ ಆದ ಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯಲಿವೆ.
1: ಸಮಯ ಸರಿಯಾಗಿ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ, ನಿರೂಪಣೆ ಮತ್ತು ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ.
3: ದೇವಿ ಪರಾಶಕ್ತಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದು ಭೈರವಿ ಮಹಾವಿದ್ಯೆಯ ಕುರಿತು ಅರಿತುಕೊಳ್ಳೋಣ.

ಸತೀದೇವಿ ಶಿವನಿಗೆ ತೋರಿದ ದಶವಿಧ ರೂಪಗಳೇ ದಶಮಹಾವಿದ್ಯೆಗಳಾಗಿ ಪರಿಗಣಿಸಲ್ಪಟ್ಟಿವೆ. ಸ್ತ್ರೀ ರೂಪದ ದೇವತಾ ಸಾಧನಾ ಮಾರ್ಗವನ್ನು ವಿದ್ಯಾ ಎಂದು ಹೇಳುವುದು ರೂಢಿ. ಹೀಗಾಗಿಯೇ ಸ್ತ್ರೀ

ರೂಪದಲ್ಲಿಯೇ ಇರುವ ಹತ್ತೂ ದೇವತೆಗಳ ಸಾಧನೆಯನ್ನು ದಶಮಹಾವಿದ್ಯಾ ಎಂದೇ ಕರೆಯುತ್ತಾರೆ. ಮಹಾ ಎನ್ನುವುದು ಇಲ್ಲಿ ವಿಶೇಷಣ. ಉಳಿದ ಸಾಧನಾ ಮಾರ್ಗಗಳಿಗಿಂತ ಶ್ರೇಷ್ಠತರವಾದದ್ದು ಎನ್ನುವ ಭಾವನೆ. ರೂಪ ಹತ್ತಾದರೂ ಚೈತನ್ಯ ಒಂದೇ. ಮನೆಯಲ್ಲಿ ತಾಯಿ ಒಬ್ಬಳೇ ಆದರೂ ಆಕೆ ಮಾಡುವ ಕೆಲಸಗಳು ಹತ್ತಾರು. ಪ್ರತಿ ಕಾರ್ಯಕ್ಕೂ ಆಕೆಯ ಪಾತ್ರ, ಮನಸ್ಥಿತಿ, ನಿಲುವು, ಕ್ಷಮತೆ, ಸಾಧ್ಯತೆಗಳು ಬೇರೆ ಬೇರೆಯಾಗಿರುತ್ತವೆ. ಮನೆಯಲ್ಲಿನ ತಾಯಿ ತನ್ನ ಮಕ್ಕಳಿಗೆ ತಾಯಿಯಷ್ಟೇ ಆಗಿರದೆ ತನ್ನ ಗಂಡನ ಹೆಂಡತಿ, ತನ್ನ ಒಡಹುಟ್ಟಿದವರ ಸಹೋದರಿ, ತನ್ನ ತಂದೆ ತಾಯಿಯರ ಮಗಳು, ತನ್ನ ಅತ್ತೆ ಮಾವಂದಿರ ಸೊಸೆ, ತನ್ನ ನೆರೆಹೊರೆಯವರ ಗೆಳತಿ, ತನ್ನ ಕೈಕೆಳಗೆ ಕಾರ್ಯನಿರ್ವಹಿಸುವ ಸಹಾಯಕರ ಒಡತಿ, ತನ್ನ ಮಕ್ಕಳಿಗೆ ಪಾಠ ಮಾಡುವಾಗ ಗುರು, ರೋಗಿಯ ಆರೈಕೆ ಮಾಡುವಾಗ ವೈದ್ಯೆ, ಹೀಗೆ ಪ್ರತಿದಿನ ಹಲವು ರೂಪಗಳಲ್ಲಿ ಪ್ರಕಟವಾಗುವ ತಾಯಿಯ ಆಂತರಿಕ ಚೈತನ್ಯ ದಶಮಹಾವಿದ್ಯಾ ಸ್ವರೂಪವೇ ಅಲ್ಲವೇ? ಹೀಗಾಗಿಯೇ ಈ ಹತ್ತೂ ರೂಪಗಳಲ್ಲಿ ಯಾವುದೊಂದನ್ನು ಭಾವಿಸಿ ಸಾಧನೆ ಮಾಡಿದರೂ ಆ ಪರಾಶಕ್ತಿಯ ಅನುಗ್ರಹ ದೊರೆಯುವುದು ಖಚಿತ ಎನ್ನುವುದು ಹಿರಿಯರ ಮಾತು.

ಕಾಶಿಯ ಗಲ್ಲಿಗಳಲ್ಲಿ ಸ್ಮಶಾನದ ನಿಶಬ್ದದಲ್ಲಿ ಮೊಳಗುವ ಒಂದು ಹೆಸರು ಭೈರವಿ. ಭಯವನ್ನೇ ಸೃಷ್ಟಿಸುವ, ಆದರೆ ಭಕ್ತರ ಸಕಲ ಭಯಗಳನ್ನೂ ಹೋಗಲಾಡಿಸುವ ಈ ವಿಚಿತ್ರ ವಿರೋಧಾಭಾಸದ ಶಕ್ತಿಯೇ ದಶ ಮಹಾವಿದ್ಯೆಗಳ ಐದನೇ ಸ್ವರೂಪ. ಶಿವನ ಉಗ್ರರೂಪ ಭೈರವನಿಗೆ ಸಂಗಾತಿಯಾದ ಈಕೆ ಪ್ರಚಂಡ ಆಂತರಿಕ ಶಕ್ತಿಯ ಸಂಕೇತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಆ ಉಗ್ರ ಸ್ವರೂಪಿಣಿಯ ಕಥೆಯನ್ನು ಕೇಳೋಣ.

ಭೈರವ ಎಂಬ ಪದ ಬಂದಿದ್ದು ಭೀರು ಅಂದರೆ ಭಯ ಎನ್ನುವ ಮೂಲದಿಂದ. ಭಯವನ್ನು ಸೃಷ್ಟಿಸುವ ಅಥವಾ ಭಯದಿಂದ ರಕ್ಷಿಸುವ ಶಕ್ತಿ ಎಂಬ ಎರಡೂ ಅರ್ಥಗಳು ಇದಕ್ಕಿವೆ. ಭೈರವಿ ದೇವಿ ಕೆಂಪು ಬಣ್ಣದ, ಪ್ರಜ್ವಲಿಸುವ ಸೂರ್ಯನಂತೆ ತೇಜಸ್ವಿಯಾದ, ರುಂಡಮಾಲೆ ಧರಿಸಿದ ಉಗ್ರರೂಪ. ಇವಳ ಆರಾಧನೆ ಪ್ರಮುಖವಾಗಿ ಕಾಶಿಯಲ್ಲಿ ಪ್ರಚಲಿತ. ಅಲ್ಲಿ ಕಾಲಭೈರವನ ಸಂಗಡ ಈಕೆ ನಗರದ ಕಾವಲುಗಾರ್ತಿಯಾಗಿ ಪೂಜಿಸಲ್ಪಡುತ್ತಾಳೆ. ಭೈರವಿ ತತ್ವ ಎಂದರೆ ಮೃತ್ಯುವನ್ನೂ ಮೀರಿದ ಸ್ಥಿತಿ, ದೇಹದ ಅಳಿವಿನ ಭಯದಿಂದ ಸಂಪೂರ್ಣ ಮುಕ್ತವಾದ ಪ್ರಜ್ಞೆಯ ಸ್ಥಿತಿ. ತಂತ್ರಶಾಸ್ತ್ರದಲ್ಲಿ ಈಕೆಯನ್ನು ಆಂತರಿಕ ಕುಂಡಲಿನಿ ಶಕ್ತಿಯ ಪ್ರಚಂಡ ಜಾಗೃತ ಸ್ಥಿತಿಗೆ ಹೋಲಿಸಲಾಗುತ್ತದೆ. ಸಾಧಕನ ಒಳಗಿನ ಎಲ್ಲ ಜಡತ್ವ, ಆಲಸ್ಯ, ಭಯಗಳನ್ನು ಸುಟ್ಟು ಹಾಕುವ ಅಗ್ನಿಸ್ವರೂಪ ಶಕ್ತಿ ಈ ಭೈರವಿ.

ಶಿವಪುರಾಣದ ಪ್ರಕಾರ ಬ್ರಹ್ಮದೇವರ 5ನೇ ತಲೆ ಅಹಂಕಾರದಿಂದ ಶಿವನನ್ನೇ ಅವಮಾನಿಸಿದಾಗ ಶಿವನ ಕೋಪದಿಂದ ಉದ್ಭವಿಸಿದ ಕಾಲಭೈರವ ಆ ತಲೆಯನ್ನು ಕತ್ತರಿಸಿದ. ಆಗ ಒದಗಿದ ಬ್ರಹ್ಮಹತ್ಯಾ ದೋಷದಿಂದ ಮುಕ್ತನಾಗಲು ಕಾಲಭೈರವ ಕಾಶಿಗೆ ಬಂದು ನೆಲೆಸಿದ ಎನ್ನುವ ಕಥೆ ಪ್ರಚಲಿತವಿದೆ. ಈ ಕಾಲಭೈರವನ ಶಕ್ತಿ ಸ್ವರೂಪವಾಗಿಯೇ ಭೈರವೀ ದೇವಿಯನ್ನು ಪೂಜಿಸಲಾಗುತ್ತದೆ. ಇನ್ನೊಂದು ಪ್ರಸಂಗದಲ್ಲಿ ದಕ್ಷಯಜ್ಞ

ವನ್ನು ಧ್ವಂಸಗೊಳಿಸಲು ಶಿವನ ಜಟೆಯಿಂದ ಉದ್ಭವಿಸಿದ ವೀರಭದ್ರನಿಗೆ ಸಹಾಯಕಳಾಗಿ ಬಂದವಳೆ ಭದ್ರಕಾಳಿ ಅಥವಾ ಭೈರವಿ ಎಂದು ಪುರಾಣಗಳು ಹೇಳುತ್ತವೆ. ತ್ರಿಪುರ ಭೈರವಿ ಎನ್ನುವ ರೂಪದಲ್ಲಿ ಈಕೆ ಸೃಷ್ಟಿ, ಸ್ಥಿತಿ, ಲಯ ಎನ್ನುವ ಮೂರು ಶಕ್ತಿಗಳ ಸಂಗಮ ಸ್ವರೂಪಿಣಿಯಾಗಿ ಪೂಜಿಸಲ್ಪಡುತ್ತಾಳೆ. ರುದ್ರದೇವರ ಉಗ್ರ ಸ್ವರೂಪದ ಸ್ತುತಿ ಯಜುರ್ವೇದದ ಪ್ರಸಿದ್ಧ ರುದ್ರಂ ಅಥವಾ ಶತರುದ್ರಿಯದಲ್ಲಿ ಕಾಣಸಿಗುತ್ತದೆ. ಅಲ್ಲಿ ರುದ್ರನನ್ನು ಭಯಂಕರ ಮತ್ತು ಕಲ್ಯಾಣಕಾರಿ ಎಂಬ ಎರಡೂ ಸ್ವರೂಪಗಳಲ್ಲಿ ಸ್ತುತಿಸಲಾಗುತ್ತದೆ. ಇದೇ ಭೈರವ ಭೈರವಿ ತತ್ವದ ವೈದಿಕ ಮೂಲ. ನಮಃ ಘೋರಾಣಾಂಚ ಎಂಬ ರುದ್ರಂನ ಸಾಲು ಉಗ್ರಶಕ್ತಿಗಳಿಗೂ ನಮಸ್ಕರಿಸುವ ವೈದಿಕ ಸಂಪ್ರದಾಯದ ಸಮಗ್ರ ದೃಷ್ಟಿಕೋನವನ್ನು ತೋರಿಸುತ್ತದೆ. ಶುಭ ಮತ್ತು ಅಶುಭ, ಸೌಮ್ಯ ಮತ್ತು ಉಗ್ರ ಎಲ್ಲವೂ ಒಂದೇ ಪರಮ ಚೈತನ್ಯದ ಅಭಿವ್ಯಕ್ತಿ ಎಂಬ ಸತ್ಯ ಇದು.

ಇನ್ನೊಂದು ವ್ಯಾಖ್ಯಾನದ ಪ್ರಕಾರ ಭೈರವಿಯ 9 ರೂಪಗಳಿವೆ. ಇವುಗಳಲ್ಲಿ ತ್ರಿಪುರ ಭೈರವಿ, ಚೈತನ್ಯ ಭೈರವಿ, ಕಾಳಭೈರವಿ ಮೊದಲಾದವು ಪ್ರಮುಖ. ಪ್ರತಿ ರೂಪವು ಜೀವನದ ಒಂದೊಂದು ಆಯಾಮದ ಶಕ್ತಿ, ಜ್ಞಾನ, ಕಾಲ, ಪ್ರಚಂಡತೆಯನ್ನು ಪ್ರತಿನಿಧಿಸುತ್ತದೆ ಎಂದು ತಂತ್ರಗ್ರಂಥಗಳು ವಿವರಿಸುತ್ತವೆ.

ಪ್ರಿಯ ಕೇಳುಗರೆ, ನಮ್ಮೊಳಗೆ ಒಂದು ಸುಪ್ತ ಶಕ್ತಿ ಇದೆ ಎನ್ನುವುದನ್ನು ನಾವು ಆಗಾಗ ಮರೆತು ಬಿಡುತ್ತೇವೆ. ಜೀವನದ ಕಠಿಣ ಸಂದರ್ಭಗಳಲ್ಲಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕಾದಾಗ, ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಾದಾಗ, ಆರೋಗ್ಯದ ಸವಾಲನ್ನು ಎದುರಿಸಬೇಕಾದಾಗ ನಾವು ಆಗಾಗ ದುರ್ಬಲರಾಗಿ ಬಿಡುತ್ತೇವೆ. ಭೈರವಿ ತತ್ವ ನಮಗೆ ನೆನಪಿಸುವುದೇ ಈ ಸತ್ಯವನ್ನು. ನಮ್ಮೊಳಗೆ ಪ್ರಚಂಡ ಶಕ್ತಿಯ ಸೆಲೆ ಇದೆ. ಅದನ್ನು ಸರಿಯಾದ ಸಮಯದಲ್ಲಿ ಜಾಗೃತಗೊಳಿಸುವ ಕಲೆ ನಮಗೆ ಬೇಕಷ್ಟೆ. ಮೃದುತ್ವ ಮಾತ್ರ ಸಾಲದು. ಅಗತ್ಯ ಬಿದ್ದಾಗ ಕಠಿಣವಾಗುವ, ಸ್ಪಷ್ಟವಾಗಿ ಇಲ್ಲ ಎನ್ನುವ, ತನ್ನ ಮತ್ತು ತನ್ನವರ ಹಕ್ಕುಗಳಿಗಾಗಿ ನಿಲ್ಲುವ ಗುಣವೂ ಬೇಕು ಎನ್ನುವ ಸಂದೇಶ ಈ ಭೈರವಿ ತತ್ವದಲ್ಲಿದೆ.

ವಿಶೇಷವಾಗಿ ಮಹಿಳೆಯರಿಗೆ ಭೈರವಿ ತತ್ವ ಆತ್ಮವಿಶ್ವಾಸದ ಆತ್ಮರಕ್ಷಣೆಯ ಸಂದೇಶ ನೀಡುತ್ತದೆ. ಮನೆಯಲ್ಲಿ, ಕೆಲಸದ ಸ್ಥಳದಲ್ಲಿ, ಸಮಾಜದಲ್ಲಿ ಎದುರಾಗುವ ಅಗೌರವ, ಅನ್ಯಾಯಗಳ ವಿರುದ್ಧ ಶಾಂತಿಯುತವಾಗಿ ಆದರೆ ದೃಢವಾಗಿ ಧ್ವನಿ ಎತ್ತುವ ಸಾಮರ್ಥ್ಯ ಮತ್ತು ಅಗತ್ಯವಿದ್ದಾಗ ತಮ್ಮ ಸುರಕ್ಷತೆಗಾಗಿ ಎಚ್ಚರಿಕೆ ವಹಿಸುವ ಜಾಗೃತಿ, ಇವೆಲ್ಲವೂ ಭೈರವಿ ತತ್ವದ ಪ್ರಾಯೋಗಿಕ ಅನ್ವಯಗಳು. ಆರೋಗ್ಯದ ವಿಚಾರದಲ್ಲಿಯೂ ಇದೇ ಅನ್ವಯಿಸುತ್ತದೆ. ಕಠಿಣ ಚಿಕಿತ್ಸೆ, ಶಿಸ್ತಿನ ಜೀವನ ಶೈಲಿಯನ್ನು ಅನುಸರಿಸುವ ಆಂತರಿಕ ಬಲವನ್ನು ಈ ದೇವಿ ಭೈರವಿ ನೀಡುತ್ತಾಳೆ. ಪ್ರತಿದಿನ ಬೆಳಗ್ಗೆ ಎದ್ದು ನಾನು ಸಮರ್ಥಳು, ನಾನು ಶಕ್ತಳು ಎಂಬ ಸ್ವಸಮ್ಮೋಹನ ವಾಕ್ಯದೊಂದಿಗೆ ದಿನ ಆರಂಭಿಸುವುದು ಒಂದು ಬಗೆಯ ಭೈರವಿ ಆರಾಧನೆಯೇ ಎನ್ನಬೇಕು.

0: ಕೇಳುಗರೆ, ಮುಂದಿನ ಕಂತಿನಲ್ಲಿ ತ್ಯಾಗದ ಪರಾಕಾಷ್ಠೆಯಾದ ಛಿನ್ನಮಸ್ತಾದೇವಿಯ ಗಹನವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ ಕೇಳಿದಿರಿ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಎಸ್ ಜೈ ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ ಎಸ್, ಪ್ರಮಥ್ ಬಿಕೆ ಹಾಗೂ ನಿರಂಜನ್ ಬಿಎಸ್. ವಾದ್ಯ ಸಹಕಾರ ವಯಲಿನ್ ಕೃತಿಕ್ ಕೌಶಿಕ್ ಎಂಪಿ, ವೀಣೆ ಡಾಕ್ಟರ್ ಎಂಆರ್ ಮಂಜುಳಾ, ಕೀಬೋರ್ಡ್ ಬಿಆರ್ ಪ್ರಕಾಶ್ ಹಾಗೂ ಸಂಜಯ್ ಆರ್ ಎಸ್, ತಬಲಾ ಕಾರ್ತಿಕ್ ಡಿ, ರಿದಮ್ ಪ್ಯಾಡ್ ವಿ ಯಶೋಧರ್. ಸಂಕಲನ ಹಾಗೂ ಧ್ವನಿ ಮುದ್ರಣ ಜಿ ಪುಷ್ಪಲತಾ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಮಾಮವ ಮಹಾವಿದ್ಯೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಸಮಯ ಆಗಿದೆ 10:30. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.

सुनहरे पल। ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮಹೇಂದ್ರ ಕಪೂರ್ ಹಾಡಿರುವಂತಹ ಕ್ರಾಂತಿ ಚಿತ್ರದ ಗೀತೆ. ಮನೋಜ್ ಕುಮಾರ್ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರ ಸಂಗೀತವಿದೆ.

ಇನ್ನು ಮುಂದೆ ಕೇಳಿ ಕಿಶೋರ್ ಕುಮಾರ್ ಹಾಡಿರುವಂತಹ ಕುದ್ರತ್ ಚಿತ್ರದ ಗೀತೆ. ಮಜ್ರೂಹ್ ಅವರ ಸಾಹಿತ್ಯಕ್ಕೆ ಆಡಿ ಬರ್ಮನ್ ಅವರ ಸಂಗೀತವಿದೆ.

ಇದುವರೆಗೂ ಲತಾ ಮಂಗೇಶ್ಕರ್ ಹಾಡಿದಂತಹ ಶಕ್ತಿ ಚಿತ್ರದ ಗೀತೆಯನ್ನ ಆಲಿಸಿದರೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿತ್ತು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸುನ್ಹೇರೆ ಪಲ್ ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಹಾಡಿರುವಂತಹ ಜಮೀನ್ ಆಸ್ಮಾನ್ ಚಿತ್ರದ ಗೀತೆ. ಅಂಜಾನ್ ಅವರ ಸಾಹಿತ್ಯಕ್ಕೆ ಆಡಿ ಬರ್ಮನ್ ಅವರ ಸಂಗೀತವಿದೆ.

ಇನ್ನೊಂದು ಕೇಳಿ ಆಶಾ ಭೋಸ್ಲೆ ಅವರು ಹಾಡಿರುವಂತಹ ಪ್ರೇಮ್ ಗೀತ್ ಚಿತ್ರದ ಗೀತೆ. ಎಂದೇ ವಾರ್ ಅವರ ಸಾಹಿತ್ಯಕ್ಕೆ ಜಗಜೀತ್ ಸಿಂಗ್ ಅವರ ಸಂಗೀತವಿದೆ.

சவிநினப்பு. ಇಂದಿನ ಸವಿನೆನಪು ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಆರಂಭದಲ್ಲಿ ಕೇಳಿ ಎಸ್ ಜಾನಕಿ ಹಾಡಿರುವಂತಹ ಶ್ರೀದೇವಿ ಚಿತ್ರದ ಗೀತೆ. ವಿಎಲ್ ಆಚಾರ್ಯ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಇದುವರೆಗೂ ಬಿಎಸ್ ಬಾಲಕೃಷ್ಣ ಹಾಡಿದಂತಹ ಚಿರಂಜೀವಿ ಚಿತ್ರದ ಗೀತೆಯನ್ನು ಆಲಿಸಿದ್ರೆ. ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಇನ್ನು ಮುಂದೆ ಕೇಳಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜೆಕೆ ವೆಂಕಟೇಶ್ ಅವರು ಸಂಗೀತ ನಿರ್ದೇಶನ ಮಾಡಿರುವಂತಹ ರಾಜಾ ನನ್ನ ರಾಜ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

ಸೊಗಸಿ ನಲಿ ಸೊಬಗಿನಲಿ ನಲಿ ನಲಿ ಸರಸದ ಸಮಯದ

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವಂತಹ ಬಾಳು ಜೇನು ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಇದುವರೆಗೂ ಜಿ ಉದಯಶಂಕರವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರು ಸಂಗೀತ ಸಂಯೋಜನೆ ಮಾಡಿದಂತಹ ಬದುಕು ಬಂಗಾರವಾಯಿತು ಚಿತ್ರದ ಗೀತೆಯನ್ನು ಆಲಿಸಿದ್ರಿ. ಮೂಡಿಬಂದಂತಹ ಸ್ವರ ಪಿ ಸುಶೀಲಾ ಅವರದು. ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲಾ ಹಾಗೂ ಸಂಗಡಿಗರು ಹಾಡಿರುವಂತಹ ಅಪರಾಧಿ ಚಿತ್ರದ ಗೀತೆ. ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ.

ಸವಿನೆನಪು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕನಸು ನನಸು ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಗೀತೆಯನ್ನು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ಎಂ ರಂಗರಾವ್ ಅವರ ಸಂಗೀತ.

0: ಇದುವರೆಗೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇನ್ನು ಮುಂದೆ ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಶರನ್ನವರಾತ್ರಿಯ 5ನೇ ದಿನವಾದ ಇಂದು ದುರ್ಗಾಮಾತೆಯ ಅವತಾರ ಸ್ಕಂದಾದೇವಿಗೆ ಪೂಜೆ. ವಿಜಯದ ದೇವತೆಯಾಗಿ ಪೂಜಿಸಲ್ಪಡುವ ಸ್ಕಂದಾದೇವಿ ದೇವತೆಗಳ ಸೇನಾಧಿಪತಿ ಕಾರ್ತಿಕೇಯ ಅಥವಾ ಸ್ಕಂದನ ತಾಯಿ ಎಂಬ ಐತಿಹ್ಯವಿದೆ. ನಾಡಿನ ಶಕ್ತಿದೇವತೆಯ ದೇಗುಲಗಳಲ್ಲಿ ಇಂದಿನ ವಿಶೇಷ ಅಲಂಕಾರ ಗಮನ ಸೆಳೆಯುವಂತಿದೆ. ಭಾರತೀಯ ಆಧ್ಯಾತ್ಮಿಕ ಚಿಂತನೆ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ಬಹುಮೂಲ್ಯ ಕೊಡುಗೆ ನೀಡಿದ ಜಗದ್ಗುರು ಮಧ್ವಾಚಾರ್ಯರ ಜಯಂತ್ಯುತ್ಸವವನ್ನು ಪ್ರತಿ ವರ್ಷ ಅಕ್ಟೋಬರ್ 21ನೇ ತಾರೀಕು ರಾಜ್ಯಮಟ್ಟದಲ್ಲಿ ಆಚರಿಸಲು ಸರ್ಕಾರ ನಿರ್ಧರಿಸಿದೆ. ಔಲ್ ಫಕೀರ್ ಜೈನುಲ್ಲಾಬ್ದೀನ್ ಅಬ್ದುಲ್ ಕಲಾಂ, ಭಾರತರತ್ನ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಜನ್ಮದಿನವಾದ ಇಂದು ರಾಷ್ಟೀಯ ವಿದ್ಯಾರ್ಥಿ ದಿನ. ಇಂದು ಅಂತಾರಾಷ್ಟೀಯ ಗ್ರಾಮೀಣ ಮಹಿಳಾ ದಿನಾಚರಣೆ. ಮಣ್ಣಿನ ಮಡಿಲಲ್ಲಿ ಶ್ರಮಿಸುವ ಗ್ರಾಮೀಣ ಕೃಷಿಕ ಮಹಿಳೆಯರ ಪರಿಶ್ರಮದಿಂದಲೇ ನಮ್ಮ ಸಮಾಜದಲ್ಲಿ ಸಮೃದ್ಧಿ. ಅವರ ಪರಿಶ್ರಮವನ್ನು ಗೌರವಿಸಲು ಈ ದಿನ ಮೀಸಲಾಗಿದೆ. ಭಾರತೀಯ ನೌಕಾಪಡೆಯ ಮೊದಲ ಸ್ವದೇಶಿ ನಿರ್ಮಿತ ಬಹುಪಯೋಗಿ ಹಡಗು ಸಮರ್ಥಕ್ ನಾಳೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರ ಉಪಸ್ಥಿತಿಯಲ್ಲಿ ಸೇವೆಗೆ ಸೇರ್ಪಡೆಯಾಗಲಿದೆ. ಮೇಕ್ ಇನ್ ಇಂಡಿಯಾ ಉಪಕ್ರಮದಡಿ ತಮಿಳುನಾಡಿನ ಕಟ್ಟುಪಳ್ಳಿ ಶಿಪ್ಯಾರ್ಡ್ನಲ್ಲಿ ಸಮರ್ಥಕ್ ನಿರ್ಮಾಣಗೊಂಡಿದೆ. 107 ಮೀಟರ್ ಉದ್ದ ಹಾಗೂ 18.6 ಮೀಟರ್ ಅಗಲ, 3,750 ಟನ್ಗಿಂತ ಹೆಚ್ಚಿನ ಭಾರವಾಹಕ ಸಾಮರ್ಥ್ಯ ಹೊಂದಿದೆ. ಈ ನೌಕೆ ಪ್ರತಿ ಗಂಟೆಗೆ ಗರಿಷ್ಠ 15 ನಾಟಿಕಲ್ ಮೈಲ್ಸ್ ವೇಗದಲ್ಲಿ ಸಂಚರಿಸಬಲ್ಲುದು. ಬೆಂಗಳೂರು ಲೋಕಭವನದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಿದ್ದರು. ತಮ್ಮ ಕಾರ್ಯದ ಅವಧಿಯಲ್ಲಿ ಸಹಕಾರ ನೀಡಿದ ಲೋಕಭವನದ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಹೋದ್ಯೋಗಿಗಳಿಗೆ ಕೃತಜ್ಞತೆ ಸಲ್ಲಿಸಿದ ರಾಜ್ಯಪಾಲರು, ಈ ನೆಲ ಮತ್ತು ಇಲ್ಲಿನ ಜನರ ಪ್ರೀತಿ ತಮಗೆ ಅವಿಸ್ಮರಣೀಯ ಎಂದರು. ಆದ್ಯತಾ ಪಡಿತರ ಚೀಟಿ ಬಿಪಿಎಲ್ ಕಾರ್ಡ್ದಾರರಿಗೆ ಇ ಕೆವೈಸಿ ಮಾಡಿಸಲು ಅಕ್ಟೋಬರ್ 20ರವರೆಗೆ ಅವಕಾಶವಿದೆ. ಅನ್ನಸೇವೆ ಮೊಬೈಲ್ ಆಪ್ ಮೂಲಕ ಉತ್ತರ ಕನ್ನಡ, ಬಳ್ಳಾರಿ, ಬೀದರ್ ಹಾಗೂ ಕೊಪ್ಪಳ ಸೇರಿದಂತೆ 8 ಜಿಲ್ಲೆಗಳಲ್ಲಿ ಕಳೆದ 1ನೇ ತಾರೀಖಿನಿಂದ ಹೆಸರು ನೋಂದಾಯಿಸಲು ಅನುವು ಮಾಡಿಕೊಡಲಾಗಿತ್ತು. ಈಗ ರಾಜ್ಯಾದ್ಯಂತ ಬಳಕೆಗೆ ಮುಕ್ತಗೊಳಿಸಲಾಗಿದೆ. ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಹಾಗೂ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಶಾಲಾ ಮಕ್ಕಳಿಗಾಗಿ ಆಯೋಜಿಸಿದ ರಾಷ್ಟಮಟ್ಟದ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆ ಇಂದು ಸಮಾರೋಪಗೊಳ್ಳಲಿದೆ. ಗದಗ್ ಎಸ್ಎಂ ಕೃಷ್ಣಾನಗರದ ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ No. 12 9ನೇ ತರಗತಿ ವಿದ್ಯಾರ್ಥಿ ಆಕಾಶ್ ಅಶೋಕ್ ಪಾಟೀಲ್ ತಮ್ಮ ಮಾದರಿಯೊಂದಿಗೆ ಭಾಗವಹಿಸಿದ್ದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.

0: ಇದ್ದಾರೆ.
1: ನಾನು ತಯಾರಿಸಿದ ಮಾದರಿ ಹೆಸರು ಸ್ಕೂಲ್ ಜೋನ್ ಆಟೋಮ್ಯಾಟಿಕ್ ಸ್ಪೀಡ್ ಬ್ರೇಕರ್. ಉಪಯೋಗಿಸಿದ ಉಪಕರಣಗಳು ಮದರ್ ಬೋರ್ಡ್, ಕನ್ವರ್ಟರ್, ಸೌಂಡ್ ಬಜರ್, LED ಡಿಸ್ಪ್ಲೇ. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದರೆ ಸ್ಕೂಲ್ ಗೇಟ್ಗೆ ಇರುವ ಸೆನ್ಸರ್, ಮಕ್ಕಳು ಅಲ್ಲಿ ನಿಂತರ ಹೋದ ಕೂಡಲೇ ಸ್ಪೀಡ್ ಬ್ರೇಕರ್ ಓಪನ್ ಆಗುತ್ತದೆ ಮತ್ತು ಟ್ರಾಫಿಕ್ ಲೈಟ್ ರೆಡ್ ಬರುತ್ತದೆ. ಜಿಬ್ರಾ ಪಟ್ಟಿಯಿಂದ ಮಕ್ಕಳು ರೋಡು ಆ ಕಡೆ ಇನ್ನೊಂದು ಸೆನ್ಸರ್ ಅಳವಡಿಸಿದ ದಾಟಿ ಹೋದ ಮೇಲೆ ಸ್ಪೀಡ್ ಬ್ರೇಕರ್ ಕ್ಲೋಸ್ ಆಗುತ್ತದೆ ಮತ್ತು ಇದು ಗ್ರೀನ್ ಲೈಟ್ ಆನ್ ಆಗುತ್ತದೆ. ಇದು ಯಾವುದೇ ಮಾನವನ ಅಗತ್ಯವಿಲ್ಲ. ಇದು 24x7 ಕೆಲಸ ಮಾಡುತ್ತದೆ.
0: ಯುರೋಪ್ ಮತ್ತು ಮಧ್ಯ ಏಷ್ಯಾದಿಂದ ಆಫ್ರಿಕಾ ಖಂಡದತ್ತ ದೀರ್ಘ ಪ್ರಯಾಣ ಬೆಳೆಸುವ ಅಪರೂಪದ ಯುರೋಪಿಯನ್ ರೋಲರ್ ಆಫ್ರಿಕಾದ ಸಹಾರಾಕ್ಕೆ ತೆರಳುವ ಮುನ್ನ ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ತಾಲೂಕು ಸಕ್ರಹಳ್ಳಿಯಲ್ಲಿ 25ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಕಾಣಸಿಕ್ಕಿವೆ. ಚಾಮರಾಜನಗರ ಜಿಲ್ಲೆ ಬಂಡೀಪುರದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮೃತಪಟ್ಟಿದ್ದ ಕಾಡು ಹಂದಿಗಳ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಆಫ್ರಿಕನ್ ಸ್ವೈನ್ ಫ್ಲೂನಿಂದ ಅಸುನೀಗಿರುವುದು ದೃಢಪಟ್ಟಿದೆ ಎಂದು ಜಿಎಸ್ ಬೆಟ್ಟ ವಲಯ ಅರಣ್ಯಾಧಿಕಾರಿ ಕೆಪಿ ಸತೀಶ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಗದಗ್ ಜಿಲ್ಲೆ ಮುಂಡರಗಿ ತಾಲೂಕು ಕಪ್ಪತಗುಡ್ಡ ಸರಹದ್ದಿನ ಶಿಂಗಟರಾಯನಕೇರಿ ತಾಂಡಾದ ಶಿವಾಜಿನಗರದ ಬಳಿ ಮಂಗಳವಾರ ನಿತ್ರಾಣಗೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಚಿರತೆ ನಿನ್ನೆ ಗದಗ್ ಬಳಿ ಬಿಂಕದಕಟ್ಟಿಯ ಪ್ರಾಣಿ ಸಂಗ್ರಹಾಲಯದಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದೆ. ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಕುಮಾರ್ ಕೆಂಚಪ್ಪನವರ್, ಆರ್ಎಫ್ಒ ಮಂಜುನಾಥ್ ಮೇಗಲ್ಮನಿ ಹಾಗೂ ತಂಡ ಕೃಷಿಕ ಹನುಮಂತ್ ಪವಾರ್ ಅವರ ತೋಟದಲ್ಲಿ ಈ ಚಿರತೆಯನ್ನು ಸೆರೆ ಹಿಡಿದಿದ್ದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಆಕಾಶವಾಣಿ ನವರಾತ್ರಿಯ ಸಂದರ್ಭದಲ್ಲಿ ಭದ್ರಾವತಿಯ ಶ್ರೀರಾಮ ಭಜನಾ ಮಂಡಳಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ.
1: ಶ್ರೀ ಗುರುಭ್ಯೋ ನಮಃ. ಎಲ್ಲ ನನ್ನ ಆತ್ಮೀಯ ಕೇಳುಗ ಮಿತ್ರರಿಗೆ ಚಿತ್ರಾ ಶಿವಕುಮಾರ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ನವರಾತ್ರಿ ಹಾಗೂ ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಶುಭಾಶಯಗಳು. ಇದರ ಪ್ರಯುಕ್ತ ನಮ್ಮ ಶ್ರೀರಾಮ ಭಜನಾ ಮಂಡಳಿಯ ಭಗಿನಿಯರಿಂದ ವಿಶೇಷ ಕಾರ್ಯಕ್ರಮ. ನವರಾತ್ರಿಯ ಕೊನೆಯ ದಿನಗಳಾದ ಅಷ್ಟಮಿ ಮತ್ತು ಮಹಾನವಮಿಯ ವಿಶೇಷತೆಯ ವಿಶ್ಲೇಷಣೆ.
2: ಹೇ ಸ್ವಾತಿ, ಎಲ್ ಹೊರಟೆ ಭಜನಾ ಮಂಡಳಿಯವ್ರನ್ನೆಲ್ಲ ಕರ್ಕೊಂಡು?
3: ಲಾವಣ್ಯ, ಗೊತ್ತಿಲ್ವಾ ನಿನಗೆ ನವರಾತ್ರಿ ನಡೀತಿರೋದು? ನಾವು ಪ್ರತಿ ನವರಾತ್ರಿಯಲ್ಲಿ ಘಟಸ್ಥಾಪನೆ ಮಾಡಿ ದುರ್ಗಾದೇವಿಯನ್ನ ಬರ್ಮಾಡಿಕೊಂಡು ಸಂಭ್ರಮದಿಂದ ಆಚರಿಸ್ತೀವಲ್ವಾ? ಇದೊಂದು ನಮ್ಮ ಸಂಪ್ರದಾಯ. ಮತ್ತೆ ಒಂದೊಂದು ದಿನ ಒಬ್ಬೊಬ್ರು ಮನೆಗೆ ಹೋಗಿ ಲಲಿತಾ ಸಹಸ್ರನಾಮ ಹೇಳಿ ದೇವಿಯ ಹಾಡುಗಳನ್ನ ಹಾಡಿ ಬರ್ತೀವಲ್ವಾ? ಇದು ಪ್ರತಿ ವರ್ಷ ನಡೀತಿದೆ, ನೀನ್ ಮರ್ತ್ಬಿಟ್ಯಾ? ಮರೆಯುವಂತ ವಿಷಯನ ಇದು?
2: ಹೌದಲ್ವಾ ಸ್ವಾತಿ, ಮರ್ತ್ಬಿಟ್ಟಿದ್ದೆ.
3: ಸರಿ, ನೀನು ಬಾ ನಮ್ಮ ಜೊತೇಲಿ. ಇವತ್ತು ಶಿಲ್ಪಮ್ಮನ ಮನೆಯಲ್ಲಿ ಭಜನೆ ಇದೆ, ಅಲ್ಲಿ ನವರಾತ್ರಿಯ ಕೊನೆಯ ದಿನಗಳಾದ ಅಷ್ಟಮಿ ಮತ್ತು ನವಮಿಯ ವಿಶೇಷತೆ ಬಗ್ಗೆ ವೀಣಾ ಮತ್ತು ಸವಿತಾ ವಿವರಿಸ್ತಾರಂತೆ. ಇವತ್ತಿನ ಭಜನೆ ತುಂಬಾ ವಿಶೇಷವಾಗಿರುತ್ತೆ, ಬಾ.
2: ಹೌದಾ, ಸರಿ, ಹಾಗಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ನವರಾತ್ರಿ ಜೊತೆಗೆ ನಮ್ಮ ನಾಡ ಹಬ್ಬ ದಸರಾ ಸಹ ನಮ್ಮ ಕರ್ನಾಟಕದಲ್ಲಿ ಆಚರಿಸ್ತೇವೆ. ಹಾಗಾಗಿ ಮೈಸೂರು ಅರಸರ ಮನೆದೇವಿಯಾದ ಚಾಮುಂಡೇಶ್ವರಿ ತಾಯಿಯ ಒಂದು ಹಾಡನ್ನ ಹಾಡೋಣವಾ?
3: ಸರಿ, ಹಾಡೋಣ.

0: ಎಷ್ಟು ಅದ್ಭುತವಾದ ಹಾಡು! ಚಾಮುಂಡಮ್ಮ ಬೆಟ್ಟದ ಮೇಲಿಂದ ಹಿಡಿದು ಬಂದೇ ಬಿಟ್ಲು ಅನ್ನೋ ಹಾಗೆ ಇತ್ತು. ನಾಡದೇವಿ ಚಾಮುಂಡೇಶ್ವರಿಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ.
1: ಹೌದು ಶ್ವೇತಾ, ಹಾಡು ತುಂಬ ಚೆನ್ನಾಗಿತ್ತು. ವೀಣಾ, ನವರಾತ್ರಿ ಬಗ್ಗೆ ಹೇಳ್ತೀಯಾ?
2: ಆಯಿತು ಚಿತ್ರ, ಹೇಳ್ತೀನಿ. ನವರಾತ್ರಿ ಎಂದರೆ ಕೇವಲ 9 ದಿನಗಳ ಹಬ್ಬವಲ್ಲ, ಅದು ನಮ್ಮೊಳಗಿನ ಅಜ್ಞಾನ, ಅಹಂಕಾರ, ಕೋಪ ಮತ್ತು ದುಷ್ಟಗುಣಗಳನ್ನು ಜಯಿಸಿ ಒಳ್ಳೆಯತನವನ್ನು ಬೆಳೆಸಿಕೊಳ್ಳುವ ಆತ್ಮಶುದ್ಧಿಯ ಪಯಣವಾಗಿದೆ.
0: ನಾವು ನವರಾತ್ರಿ ಅಂದರೆ ದುರ್ಗೆಯ 9 ದಿನಗಳು 9 ತರಹದ ಅಲಂಕಾರ ಮಾಡಿ ಆರಾಧನೆ ಮಾಡೋದು ಅಂತ ಮಾತ್ರ ನಾವು ತಿಳ್ಕೊಂಡಿದ್ವಿ. ಆದರೆ ಈಗ ಗೊತ್ತಾಯಿತು, ನಮ್ಮೊಳಗಿರುವಂತಹ ದುರ್ಗುಣಗಳನ್ನು ನಾಶಪಡಿಸಿ ಸದ್ಗುಣಗಳನ್ನು ಅಳವಡಿಸಿಕೊಳ್ಬೇಕು ಅಂತ ಈಗ ತಿಳಿಯಿತು.
1: ಸವಿತಾ, ಅಷ್ಟಮಿ ವಿಶೇಷತೆಯನ್ನು ನೀವು ಹೇಳ್ತೀರಾ?
3: ಅಷ್ಟಮಿ ನವರಾತ್ರಿಯ 8ನೇ ದಿನ. ಈ ದಿನ ದುರ್ಗಾದೇವಿಯನ್ನು ಆರಾಧಿಸ್ತೀವಿ. ದುರ್ಗೆ ದುರ್ಗತಿನಾಶಿನಿ. ನಮ್ಮ ಜೀವನದಲ್ಲಿರುವ ದುರ್ಗುಣಗಳನ್ನು ದೇವಿಯ ಪಾದಗಳಲ್ಲಿ ಅರ್ಪಿಸಿ ಒಳ್ಳೆಯ ಆಲೋಚನೆ ಮತ್ತು ಸತ್ಕರ್ಮಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಈ ದುರ್ಗೆಯ ಒಂದು ಹಾಡನ್ನು ಎಲ್ಲರೂ ಸೇರಿ ಹಾಡೋಣ.

0: ಸೊಗಸಾದ ಹಾಡು. ತಾಯಿಯ ನಾಮ ಹಲವು, ಆದರೆ ಶಕ್ತಿ ಒಂದೇ, ಅದೇ ದುರ್ಗಾಶಕ್ತಿ.
1: ಈಗ ನವಮಿಯ ವಿಶೇಷತೆ ಬಗ್ಗೆ ಯಾರು ಹೇಳ್ತೀರಾ? ವೀಣಾ, ನೀನೇ ಹೇಳ್ತೀಯಾ?
2: ಹಾ, ನಾನೇ ಹೇಳ್ತೀನಿ ಚಿತ್ರ. ನವಮಿ ನವರಾತ್ರಿಯ 9ನೇ ದಿನ. ನವಮಿಯನ್ನು ಮಹಾನವಮಿ ಎಂದು ಕರೆಯಲಾಗುತ್ತೆ. ಇದು ದೇವಿಯ ವಿಜಯ ಶಕ್ತಿಯನ್ನು ಸ್ಮರಿಸುವ ಪವಿತ್ರ ದಿನ. ಈ ದಿನ ಜ್ಞಾನ, ಶಕ್ತಿ, ಶಿಸ್ತು, ಯಶಸ್ಸಿಗಾಗಿ ದೇವಿಯನ್ನು ಪ್ರಾರ್ಥಿಸುತ್ತೇವೆ.
0: ಒಟ್ಟಾರೆ ನವರಾತ್ರಿ ಎಂದರೆ ದೇವಿಯ ಶಕ್ತಿ ನಮ್ಮೊಳಗೆ ಜಾಗೃತ ಆಗಲಿ, ಅಜ್ಞಾನ ದೂರವಾಗಿ ಜ್ಞಾನ ಬೆಳಗಲಿ, ದುಷ್ಟತೆ ನಾಶವಾಗಿ ಧರ್ಮ ಜಯಿಸಲಿ. ಜೈ ದುರ್ಗೆ. ಈಗ ಈ ನವರಾತ್ರಿಯಲ್ಲಿ ಹಾಡುವ ಒಂದು ವಿಶೇಷವಾದ ಸ್ತೋತ್ರದ ಬಗ್ಗೆ ತಿಳಿಸ್ತೀನಿ. ಅದು ಅರ್ಗಲ ಸ್ತೋತ್ರ. ಕನ್ನಡದಲ್ಲಿ ಅರ್ಗಲ ಅಂದರೆ ಅಗಳಿ ಅಥವಾ ಅಡ್ಡಗಲ್ಲು ಅಂತ. ಅರ್ಗಲ ಸ್ತೋತ್ರವು ದುರ್ಗಾ ಸಪ್ತಶತಿ ಅಂದರೆ ದೇವಿ ಮಹಾತ್ಮೆಯ ಅತ್ಯಂತ ಪ್ರಮುಖವಾದ ಭಾಗ. ಒಬ್ಬ ಮನುಷ್ಯನ ಜೀವನದ ಯಶಸ್ಸು, ಸುಖ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ತಡೆಯೊಡ್ಡುವ ನಕಾರಾತ್ಮಕ ಶಕ್ತಿಗಳು ಅಥವಾ ಅಡೆತಡೆಗಳನ್ನು ನಿರ್ಬಂಧ ಮಾಡಲು ಮತ್ತು ದೇವಿಯ ಕೃಪೆಯ ಬಾಗಿಲನ್ನು ನಮಗಾಗಿ ತೆರೆಯಲು ಈ ಸ್ತೋತ್ರವನ್ನು ಬಳಸಲಾಗುತ್ತದೆ.
2: ಅರ್ಗಲ ಸ್ತೋತ್ರ ದೇವಿಯನ್ನು ಮೆಚ್ಚಿಸುವ ಸ್ತೋತ್ರ ಅಲ್ವಾ ಸವಿತಾ?
0: ಹೌದು ವೀಣಾ.
2: ಹಾಗಾದ್ರೆ ಎಲ್ಲರೂ ಸೇರಿ ಅರ್ಗಲ ಸ್ತೋತ್ರವನ್ನು ಹಾಡೋಣವಾ?
0: ಸರಿ, ಎಲ್ಲರೂ ಸೇರಿ ಹಾಡೋಣ.

ತುಂಬ ಚೆನ್ನಾಗಿದೆ ಈ ಅರ್ಗಲಾ ಸ್ತೋತ್ರ. ತಾಯಿ ದುರ್ಗೆ, ಎಲ್ಲರನ್ನ ರಕ್ಷಿಸು, ಸಂತೈಸು, ಆರೈಸು, ಎಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸು. ಈಗ ವಿದ್ಯೆಗೆ ಅಧಿಪತಿಯಾದ ಶಾರದೆಯ ಹಾಡನ್ನು ಹಾಡೋಣ.

ಶಾರದೆ ಎಲ್ಲರಿಗೂ ವಿದ್ಯೆ ಹಾಗೂ ಸಮೃದ್ಧಿ ನೀಡಲಿ. ಈ ದಿನ ನಾವೆಲ್ಲ ಇಲ್ಲಿ ಸೇರಿ ತುಂಬಾ ವಿಷಯಗಳ ಬಗ್ಗೆ ತಿಳ್ಕೊಂಡ್ವಿ, ತುಂಬಾ ಚೆನ್ನಾಗಿತ್ತು ಕೂಡ. ಈಗ ನಮ್ಮ ಭಜನೆಯ ಕೊನೆಯ ಹಂತ, ತಾಯಿಯ ಮಂಗಳಗೀತೆಯನ್ನು ಎಲ್ಲರೂ ಸೇರಿ ಹಾಡೋಣ.

0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರು ಭದ್ರಾವತಿ ಹೊಸಮನೆ ಶ್ರೀರಾಮ ಭಜನಾ ಮಂಡಳಿಯ ಸದಸ್ಯೆಯರು. ಕಾರ್ಯಕ್ರಮದ ರಚನೆ ಶ್ರೀಮತಿ ಚಂದ್ರಕಲಾ ಮಲ್ಲಿಕಾರ್ಜುನ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಜನಾ ಮಂಡಳಿಯ ಸದಸ್ಯೆಯರು ಶ್ರೀಮತಿ ಶಿಲ್ಪಾ ನಾರಾಯಣ ರಾವ್, ಶ್ರೀಮತಿ ರೂಪಾ ರಂಗನಾಥ್, ಶ್ರೀಮತಿ ವಾಣಿ ಕಂಡೋಜಿರಾವ್, ಶ್ರೀಮತಿ ಶ್ವೇತಾ ರವೀಂದ್ರ, ಶ್ರೀಮತಿ ಸ್ವಾತಿ ತುಕಾರಾಮ್ ರಾವ್, ಶ್ರೀಮತಿ ಚಿತ್ರಾ ಶಿವಕುಮಾರ್, ಶ್ರೀಮತಿ ಲಾವಣ್ಯ ಬಾಲಚಂದ್ರ, ಶ್ರೀಮತಿ ವೀಣಾ ಕಿರಣ್, ಶ್ರೀಮತಿ ಸವಿತಾ ಉಮೇಶ್, ಶ್ರೀಮತಿ ಶೋಭಾ ಪರಶುರಾಮ್. ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿ ಮತ್ತು ನಾಡಹಬ್ಬ ದಸರಾದ ಶುಭಾಶಯಗಳು. ಜೈ ದುರ್ಗೆ.
1: ಇದುವರೆಗೆ ನವರಾತ್ರಿಯ ಸಂದರ್ಭದಲ್ಲಿ ಭದ್ರಾವತಿಯ ಶ್ರೀರಾಮ ಭಜನಾ ಮಂಡಳಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ನಿರ್ವಹಣೆ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ನಂದನ್ ಕುಮಾರ್ ಎಲ್ಒ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಈಗ ಸಮಯ 12:30. ಈಗ ಕೆಲವು ಜಾಹೀರಾತುಗಳು.
1: 10 ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿದ್ರು.
3: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಶುರು ಮಾಡೋಣ ಇನ್ವೆಸ್ಟಿಂಗ್ ನಕಲಿಕೆ.

0: ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಮಚ್ಚ, ಒಂದು ವಿಷಯ ಹೇಳ್ತೀನಿ ಕೇಳೋ. ಯಾವ್ದಾದ್ರೂ ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ, ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
2: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
1: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
6: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
7: ಏಕೆಂದರೆ ನೀರು ಜೀವಜಲ.
5: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವರ್ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್?
6: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
7: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
8: ಕಷ್ಟದೊಳನ್ನವ ದುರಿವನೆ.

0: ಆಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
3: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಆರೋಗ್ಯ ಸಂಚಿಕೆ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಹೆಣ್ಣು ಮಕ್ಕಳ ಪಿಸಿಒಡಿ ಪಿಸಿಒಎಸ್ ಸಮಸ್ಯೆಗೆ ಕಾರಣ ಹಾಗೂ ಪರಿಹಾರಗಳು ಈ ಕುರಿತು ಕಲಬುರಗಿಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಸುಜಾತಾ ಸುಬೇದಾರ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಸಂಗಮೇಶ್.
2: ಆತ್ಮೀಯ ಕೇಳುವರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪಿಸಿಒಡಿ ಕುರಿತಾಗಿ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಈ ಸಮಸ್ಯೆಗೆ ಕಾರಣ ಏನು, ಪರಿಹಾರ ಏನು, ಈ ವಿಷಯವಾಗಿ ಮಾತಾಡೋಣ. ಈ ವಿಷಯದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲಬುರಗಿಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಸುಜಾತಾ ಸುಬೇದಾರ್ ಅವರಿದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.
2: ಮೇಡಮ್, ಆರಂಭದಲ್ಲಿ ತಿಳಿಸಿ, ಪಿಸಿಒಡಿ ಅಂದ್ರೆ ಏನು?
3: ಪಿಸಿಒಡಿ ಅಂದ್ರೆ ಇದನ್ನ ಪಾಲಿಸಿಸ್ಟಿಕ್ ಓವರಿಯನ್ ಡಿಸಾರ್ಡರ್ ಅಂತಾರೆ. ಆದ್ರೆ ಇದು ರಾಂಗ್ ಟರ್ಮ್. ನಿಜ ಅಂದ್ರೆ ಅದನ್ನ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಹೇಳ್ತಾರೆ, ಪಿಸಿಒಎಸ್. ಇದರ ಹೊಸ ವರ್ಡ್ ಇವಾಗ ಪಿಎಂಒಎಸ್, ಪಾಲಿ ಮೆಟಬಾಲಿಕ್ ಎಂಡೋಕ್ರೈನ್ ಓವರಿಯನ್ ಸಿಂಡ್ರೋಮ್. ಸಿಂಡ್ರೋಮ್ ಅಂದ್ರೆ ಇದು ಗ್ರೂಪ್ ಆಫ್ ಡಿಸೀಸಸ್. ಪಿಸಿಒಡಿ ಅಲ್ಲಿ ಸಿಸ್ಟ್ ಸಮಸ್ಯೆ ಅಷ್ಟೇ ಇರೋದಿಲ್ಲ, ಇದರ ಜೊತೆ ನಿಮ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಓವರ್ ವೇಟ್ ಅಂದ್ರೆ ತುಂಬಾ ತೂಕ ಹೆಚ್ಚಾಗೋದು, ಇದೆಲ್ಲ ಕೂಡಿ ಸಮಸ್ಯೆ ಆಗುತ್ತೆ. ಸೊ ಇದನ್ನ PMOS ಆರ್ PCOS ಅಂತ ಹೇಳ್ತಾರೆ.
2: ಅಂದ್ರೆ ಸರಿಯಾದ ಟರ್ಮ್ PMOS ಅಂತೀರಾ?
3: PMOS.
2: ಮೇಡಮ್, ಈಗ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಾ ಇದೆ, ಪ್ರಮುಖವಾಗಿ ಕಂಡು ಬರಲಿಕ್ಕೆ ಕಾರಣ ಏನು?
3: ಈ ಸಮಸ್ಯೆ ಮೊದಲು ಇತ್ತು, ಈ ಸಮಯದಲ್ಲಿ ಇದು ಜಾಸ್ತಿ ಆಗೋ ಕಾರಣ ನಮ್ ಲೈಫ್ ಸ್ಟೈಲ್. ಮೇನ್ಲಿ ಅತಿಯಾಗಿ ಹೊರಗಡೆ ಊಟ ಮಾಡೋದು, ತುಂಬಾ ಕೊಬ್ಬಿನ ಅಂಶ, ಲೈಫ್ ಸ್ಟೈಲ್ ಚೇಂಜಸ್, ನಿದ್ರೆ ಕಡಿಮೆ ಆಗೋದು, ನಿದ್ರೆ ಟೈಮ್ ಹೆಚ್ಚು ಕಡಿಮೆ ಆಗೋದು, ಕುಂತಲೇ ಕೂತು ಕೆಲಸ ಮಾಡೋದು, ವ್ಯಾಯಾಮ ಚಟುವಟಿಕೆ ಕಡಿಮೆ ಇರೋದ್ರಿಂದ ಇವಾಗಿನ ಜನರೇಷನ್ ಅಲ್ಲಿ ಇದು ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದೆ.
2: ಕಾರಣಗಳ ಬಗ್ಗೆ ತಿಳಿಸಿದ್ರಿ. ಈಗ ಒಬ್ಬ ಮಹಿಳೆ ಈ PCOS ಅಥವಾ PCOD ಅಥವಾ ಇವಾಗ PMOS ಅಂತ ತಾವ್ ಹೇಳಿದ್ರಿ, ಇದರಿಂದ ಬಳಲ್ತಾ ಇದ್ದಾರೆ ಅಂದ್ರೆ ಯಾವ ಲಕ್ಷಣಗಳು ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ?
3: ಸೊ ಇದರಲ್ಲಿ ಫಸ್ಟ್ ಮೇನ್ ಸಿಂಪ್ಟಮ್ ಅಂದ್ರೆ ನಿಮ್ ಮುಟ್ಟು ಡಿಲೇ ಆಗೋದು, ಎವ್ರಿ 1.5 ಮಂತ್ಗೆ, 2 ಮಂತ್ಸ್ಗೊಮ್ಮೆ, 3 ಮಂತ್ಸ್ಗೊಮ್ಮೆ, ಅವ್ರ ಬರ್ದೇನು ಇರ್ಬೋದು. ಇದು ಒಂದ್ ಲಕ್ಷಣ. ಅನದರ್ ಲಕ್ಷಣ ಅಂದ್ರೆ ಮುಖದಲ್ಲಿ ಮೊಡವೆ, ಪಿಂಪಲ್ಸ್, ಆಕ್ನೆ, ಸಿವಿಯರ್ ಆಗಿ ಹೇರ್ ಲಾಸ್, ತುಂಬಾ ಸ್ಕಿನ್ ಸ್ಕ್ಯಾಲ್ಪ್ ಕಾಣಿಸ್ಕೊಳ್ಳೋದು, ಆಮೇಲೆ ಕತ್ತಲ್ಲಿ ಕಪ್ಪಾಗಿ ಕಾಣಿಸ್ಕೊಳ್ಳೋದು, ಇದನ್ನ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತಾರೆ, ಆಮೇಲೆ ತುಂಬಾ ವೇಟ್ ಗೇನ್ ಆಗೋದು, ಇದೆಲ್ಲ ಲಕ್ಷಣಗಳು.
2: ಇದೆಲ್ಲ ಲಕ್ಷಣಗಳಂತ ಹೇಳಿದ್ರಿ, ಸಾಮಾನ್ಯವಾಗಿ ಯಾವ ವಯಸ್ಸಿನ ಮಹಿಳೆಯರಲ್ಲಿ ಇದು ಕಂಡು ಬರುತ್ತೆ ಮೇಡಮ್?
3: ಇದು ಸಾಮಾನ್ಯವಾಗಿ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್, ಅಂದ್ರೆ ಆಫ್ಟರ್ ಪ್ಯುಬರ್ಟಿ, ಮೆನಾರ್ಕೆ ಮುಟ್ಟು ಸ್ಟಾರ್ಟ್ ಆದಾಗಿಂದ 45 ಇಯರ್ಸ್ ಏಜ್ ಗ್ರೂಪ್ ಅವ್ರಿಗೂ ಕಾಣಿಸ್ಕೊಳ್ಳುತ್ತೆ.
2: ಇದು ಈ ಸಮಸ್ಯೆಗೂ ಮತ್ತು ಹಾರ್ಮೋನ್ಗೆ ಏನಾದರೂ ರಿಲೇಷನ್ ಇದೆಯಾ?
3: ಹೌದು, ಈ ಸಮಸ್ಯೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾನೇ ಈ ಸಮಸ್ಯೆ ಆಗೋದು. ನಮ್ ಲೈಫ್ ಸ್ಟೈಲ್ ಇಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಈ ಸಮಸ್ಯೆ. ಮೇನ್ಲಿ ನಮ್ದು ಫಾಲಿಕಲ್ಸ್ ಅಂತ ಇರುತ್ತೆ ಅಂಡಾಶಯದಲ್ಲಿ, ಅದು ಮೆಚೂರ್ ಆಗಲ್ಲ. ಅದು ಮೆಚೂರ್ ಆಗಿಲ್ಲ ಅಂದ್ರೆ ಎಗ್ ರಿಲೀಸ್ ಆಗಲ್ಲ ಮಂತ್ಲಿ, ಅದರಿಂದ ಇದೆಲ್ಲ ಸಮಸ್ಯೆ ಆಗೋದು. ಮುಂದೆ ಪ್ರೆಗ್ನೆನ್ಸಿ ಆಗ್ಲೇ ಇರೋದು ಈ ಸಮಸ್ಯೆನೂ ಆಗ್ಬೋದು.
2: ಅಂದ್ರೆ ಇದು ಈ ಸಮಸ್ಯೆ ಅನುವಂಶಿಕವಾಗಿ ಏನಾದ್ರೂ ಬರುತ್ತಾ ತಾಯಿಯಿಂದ ಮಗಳಿಗೆ? ಈ ತರ
3: ಜೆನೆಟಿಕ್ ಕಾಸಸ್ ಇರುತ್ತೆ, ನಿಮ್ಮ ಅಕ್ಕ ಅವ್ರ ತಾಯಿಗಿದ್ರೆ ಇರಬಹುದು, ಬಟ್ ಎಲ್ಲಾರ್ಗೂ ಬರುತ್ತೆ ಅಂತ ಹೇಳಕ್ಕಾಗಲ್ಲ.
2: ನೀವು ಆಗ್ಲೇ ಹೇಳಿದ್ರೆ ಅತಿಯಾದ ತೂಕಗನು ಒಂದು ಕಾರಣ ಅಂತ. ಈಗ ಅತಿಯಾದ ತೂಕ ಇರೋರು ಎಲ್ರಿಗೂ ಈ ಸಮಸ್ಯೆ ಇದ್ದೇ ಇರುತ್ತೆ ಅಂತ ಹೇಳ್ಬೋದಾ?
3: ಅತಿಯಾದ ತೂಕ ಎಲ್ಲರಿಗೂ ಇಲ್ಲ, ಬಟ್ ಇಟ್ ಈಸ್ ಅ ರಿಸ್ಕ್ ಫ್ಯಾಕ್ಟರ್. ತುಂಬಾ 75%-80% ಪೀಪಲ್ ಅದು ವೇಟ್ ಕಡಿಮೆ ಮಾಡ್ಕೊಂಡಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಡೆವಲಪ್ ಮಾಡೋ ಚಾನ್ಸಸ್ ಇರುತ್ತೆ.
2: ಈಗ ಕೆಲವೊಬ್ರು ತುಂಬಾ ತೆಳ್ಳಗಾಗಿ ಇರ್ತಾರೆ ಹೆಣ್ಮಕ್ಳು, ಅವರು ಈ ಸಮಸ್ಯೆಯಿಂದ ದೂರ ಇದಾರೆ ಅಂತ ಅರ್ಥನ?
3: ಇಲ್ಲ, ತೆಳ್ಳಗೆ ಇದ್ದವರಲ್ಲೂ ಈ ಸಮಸ್ಯೆ ಇರುತ್ತೆ. PCOS ಅಂದ್ರೆ 3 ಸಿಂಪ್ಟಮ್ಸ್, ಒಂದು ಮುಟ್ಟು ಇರ್ರೆಗ್ಯುಲರ್ ಇರೋದು, ಎರಡನೇದು ಹಾರ್ಮೋನ್ ಆಂಡ್ರೋಜನ್ ಎಕ್ಸೆಸ್ ಅಂತ, ಇದರಿಂದ ಮೊಡವೆ ಅದು ಎಲ್ಲ ಜಾಸ್ತಿ, ಮೂರನೇದು ಸ್ಕ್ಯಾನಿಂಗ್ ಅಲ್ಲಿ ಸಿಸ್ ಕಾಣಿಸೋದು. ಈ ಮೂರಲ್ಲಿ ಎರಡ್ ಇದ್ರೂ PCOS ಇರುತ್ತೆ. ಸೊ ದಪ್ಪ ಇದ್ರೆ ಅಷ್ಟೇ ಅಂತ ಎಲ್ಲ, ತೆಳ್ಳಗಿದ್ದವರಲ್ಲೂ ಇರುತ್ತೆ, ಇದನ್ನ ಲೀನ್ PCOS ಅಂತ ಹೇಳ್ತೀವಿ.

0: ಈಗ ತುಂಬಾ ಸರ್ತಿ ಏನಾಗುತ್ತೆ, ಈ ತರ ಸಮಸ್ಯೆ ಕಂಡು ಬಂದಾಗ ಮಹಿಳೆಯರು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗಲ್ಲ, ಸರಿಯಾಗಿ ಆಗ್ಬೋದು ಇನ್ನೊಂದು 1 ತಿಂಗಳು ಅಥವಾ 1-2 ತಿಂಗಳು ವೇಟ್ ಮಾಡೋಣ ಅಂತ ಹೇಳ್ತಾರೆ. ಈ ತರ ಡಿಲೇ ಮಾಡೋದ್ರಿಂದ ಏನಾದ್ರೂ ಸಮಸ್ಯೆ ಸಿವಿಯರ್ ಆಗುತ್ತಾ?
1: ಇದು ಸಮಸ್ಯೆ ಯೂಶಲಿ ಇನಿಷಿಯಲಿ ಇಗ್ನೋರ್ ಮಾಡ್ತಾರೆ, ಬಿಕಾಸ್ ಅಷ್ಟು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ. ಡೇ ಬೈ ಡೇ ವೇಟ್ ಗೇನ್ ಜಾಸ್ತಿ ಆಗೋದು, ಮೊಡವೆ ಜಾಸ್ತಿ ಆಗೋದು, ಹೇರ್ ಫಾಲ್ ಜಾಸ್ತಿ ಆಗೋದು, ಈ ತರ ಆಗುತ್ತೆ. ಇದನ್ನು ಇಗ್ನೋರ್ ಮಾಡಿದ್ಮೇಲೆ ಮುಂದೆ ಪ್ರೆಗ್ನೆನ್ಸಿ ಕನ್ಸೆಪ್ಷನ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಮೋಸ್ಟ್ ಆಫ್ ದ ಪೇಷಂಟ್ಸ್ ಆ ಟೈಮಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಈ ತರ ಸಿಂಪ್ಟಮ್ಸ್ ಮೊದಲೇನೆ ಗೊತ್ತು ಮಾಡಿಕೊಂಡು ಅದ್ರ ಟ್ರೀಟ್ಮೆಂಟ್ ತಗೊಂಡ್ರೆ ಫ್ಯೂಚರ್ ಅಲ್ಲಿ ಅದನ್ನ ಕಂಟ್ರೋಲ್ ಆಗಿ ಇಟ್ಕೋಬಹುದು.
0: ಹಾಗಾದ್ರೆ ಇದು PCOS ಅನ್ನೋದು ಒಂದು ಕಾಯಿಲೆನಾ ಅಥವಾ ಈ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಅಥವಾ ಮೆಟಾಬಾಲಿಕ್ ಡಿಸಾರ್ಡರ್ ಏನಾಗಿದೆ ಮೇಡಮ್?
1: ಇದು PCOS ಅಂದ್ರೆ ಎಲ್ಲಾ ಕೂಡಿ, ಹಾರ್ಮೋನ್ಸ್, ಮೆಟಾಬಾಲಿಕ್ ಡಿಸಾರ್ಡರ್ ಎಲ್ಲಾ ಕೂಡಿ ಈ ಸಮಸ್ಯೆ ಬರುತ್ತೆ. ಇದು ಒಂದೇ ಇರುತ್ತೆ ಅಂತ ಇರಲ್ಲ, ಎಲ್ಲ ಆಡ್ ಆನ್ ಆಗಿ ಈ ಸಮಸ್ಯೆ ಶುರು ಆಗುತ್ತೆ.
0: ಈಗ ಇನ್ನೊಂದು ತಪ್ಪು ಕಲ್ಪನೆ ಏನಿದೆ ಅಂದ್ರೆ ಮಹಿಳೆಯರಲ್ಲಿ PCOS ಇದ್ರೆ ಪ್ರೆಗ್ನೆಂಟ್ ಆಗೋದು ಕಷ್ಟ ಅಂತ ಕಲ್ಪನೆ ಇದೆ, ಇದು ಎಷ್ಟು ಸತ್ಯ?
1: ಆ ತರ ಇಲ್ಲ. ಎಷ್ಟೋ ಜನ PCOS ಇದ್ದು ಪಿರಿಯಡ್ಸ್ ಇರೆಗ್ಯುಲರ್ ಇದ್ದವರು ನ್ಯಾಚುರಲಿ ಕನ್ಸೆಪ್ಷನ್ ಆಗುತ್ತೆ, ಬಟ್ ಸಿವಿಯರ್ PCOS ಆ ತರ ಇದರಲ್ಲಿ ಎಗ್ ರಿಲೀಸ್ ಆಗೋದ್ ಕಾರಣ ಕನ್ಸೆಪ್ಷನ್ ಆಗೋದಿಲ್ಲ. ಬಟ್ ವೆರಿ ಸಿಂಪಲ್ ಟ್ರೀಟ್ಮೆಂಟ್ ಲೈಕ್ ಓವ್ಯುಲೇಷನ್ ಇಂಡಕ್ಷನ್ ಅಂತ ಕೊಡ್ತಾರೆ, ಆ ಸ್ಮಾಲ್ ಟ್ರೀಟ್ಮೆಂಟ್ಸ್ ಇಂದಾನು ಬೇಗ ಕನ್ಸೆಪ್ಷನ್ ಆಗ್ಬೋದು. ಅದ್ರ ಜೊತೆ ವೇಟ್ ಲಾಸ್ ಸ್ವಲ್ಪ ಮಾಡಿಕೊಂಡು ಆಮೇಲೆ ಇನ್ಸುಲಿನ್ ಸೆನ್ಸಿಟಿವಿಟಿ ಸಲುವಾಗಿ ಮೆಟ್ಫಾರ್ಮಿನ್ ಅಂತ ಟ್ಯಾಬ್ಲೆಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿ, ಇದರಿಂದ ಈಸಿಯಾಗಿ ಕನ್ಸೆಪ್ಷನ್ ಆಗ್ಬೋದು.
0: ಈಗ ಇವೆರಡಕ್ಕೂ ಏನು ಡಿಫರೆನ್ಸ್ ಇಲ್ಲ ಅಂತ ಹೇಳಿದ್ರಲ್ಲ ಮೇಡಮ್, PCOD ಅಂದ್ರೆ ಒಂದೇ, PCOS ಅಂದ್ರೆ
1: PCOD ಇಸ್ ಜಸ್ಟ್ ಸಿಸ್ ಅಷ್ಟೇ ಇದ್ರೆ PCOD ಅಂತ ಹೇಳ್ತಾರೆ, ಬಟ್ PCOS ಅಂದ್ರೆ ಇದೆಲ್ಲ ಕೂಡಿ PCOS, ಸೊ ಕರೆಕ್ಟ್ ಟರ್ಮ್ ಇಸ್ PCOS.
0: ಓಕೆ, ಈಗ ಯಾವ ರೀತಿ ಆಹಾರ ಶೈಲಿಯನ್ನು ನಾವು ಫಾಲೋ ಮಾಡಿದ್ರೆ ಈ PCOS ಸಮಸ್ಯೆಯಿಂದ ಅಥವಾ PCOD ಸಮಸ್ಯೆಯಿಂದ ಪಾರಾಗಬಹುದು ಅಂತ ಹೇಳ್ತೀರಿ?
1: ಸೊ ಮೇನ್ಲಿ PCOS ಆಗೋದು ವೇಟ್ ಗೇನ್, ಊಟದಲ್ಲಿ ಹೆಚ್ಚು ಕಡಿಮೆ. ಸೊ ನಾವು ಹೈ ಗ್ಲೈಸಮಿಕ್ ಫುಡ್ಸ್ ಅಂತ ಇರುತ್ತೆ, ಫಾರ್ ಎಕ್ಸಾಂಪಲ್ ಪೊಟ್ಯಾಟೊ, ರೈಸ್, ಮೈದಾ, ಫ್ರೈಡ್ ಫುಡ್ಸ್, ಈ ತರ ಫುಡ್ನ ಅವಾಯ್ಡ್ ಮಾಡಬೇಕು. ಜಾಸ್ತಿಯಾಗಿ ಮೊಳಕೆ ಕಾಳು, ಕಾಳು, ಪ್ರೋಟೀನ್ ರಿಚ್ ಫುಡ್ ಅಂತ ಇರುತ್ತೆ, ಎಗ್ಸ್ ತಿನ್ಬಹುದು. ನಾನ್ ವೆಜ್ ತಿನ್ನೋರು ಫ್ರೈಡ್ ಕಿಂತ ಬಾಯ್ಲ್ಡ್ ಆರ್ ಸ್ಟೀಮ್ ನಾನ್ ವೆಜ್ ತಿನ್ಬೇಕು. ಫೈಬರ್ ರಿಚ್ ಅಂದ್ರೆ ಎವ್ರಿ ಊಟ ಜೊತೆ ನೀವು ಕುಕುಂಬರ್, ಸೌತೆಕಾಯಿ, ಕ್ಯಾರೆಟ್ ಈ ತರ ತಿಂದ್ರೆ ಇನ್ಸುಲಿನ್ ಸೆನ್ಸಿಟಿವ್ನ ಕಡಿಮೆ ಮಾಡುತ್ತೆ. ಹಾಗಂತ ತಿಂದೇ ಇರೋಕೆ ಆಗಲ್ಲ, ಲಿಮಿಟ್ ಅಲ್ಲಿ ವೀಕ್ಲಿ ಒನ್ಸ್ ಆ ತರ ನಿಮ್ಗೆ ಏನ್ ಇಷ್ಟ ಅದು ಲಿಮಿಟ್ ಅಲ್ಲಿ ತಿನ್ಬಹುದು, ಬಟ್ ಅದರ್ ಡೇಸ್ ಕಂಟ್ರೋಲ್ ಮಾಡ್ಬೇಕು ಡಯಟ್ ಅಲ್ಲಿ.
0: ಈಗ ಸಾಮಾನ್ಯವಾಗಿ ನಾವು ಕಾಂಪಿಟೇಟಿವ್ ಯುಗದಲ್ಲಿ ಇದೀವಿ, ಎಲ್ಲರೂ ಒಂಥರ ಮ್ಯಾಡ್ ರೇಸ್ ಅಲ್ಲಿ ಇದಾರೆ, ಬೇರೆ ಬೇರೆ ಜಾಬ್ ಸಲುವಾಗಿ ಆಗಿರ್ಬಹುದು, ಒಟ್ನಲ್ಲಿ ಒಂದು ಪೀಸ್ಫುಲ್ ಲೈಫ್ ಅನ್ನೋದು ತುಂಬಾ ಜನರಿಗೆ ಇಲ್ಲ, ಒತ್ತಡ ಅನ್ನೋದು ಇದ್ದೇ ಇರುತ್ತೆ. ಈ ಒತ್ತಡ ಯಾವ ರೀತಿ ಪರಿಣಾಮ ಬೀಳುತ್ತೆ ಮೇಡಮ್ ಈ PCOS ಮೇಲೆ?
1: ಒತ್ತಡ ಇಂದ ಆಬ್ವಿಯಸ್ಲಿ ನಮ್ದು ಹಾರ್ಮೋನಲ್ ಆಕ್ಸಿಸ್ ಅಂತ ಇರುತ್ತೆ, ಅದು ಏರುಪೇರು ಆಗುತ್ತೆ, ಅದರಿಂದ ಎಲ್ಲ ಬಾಡಿಯಲ್ಲಿ ಎವ್ರಿಥಿಂಗ್ ಇಂಪೇರ್ ಆಗುತ್ತೆ. ಇದರಿಂದ PCOS ಆಯ್ತು, ಡಯಾಬಿಟೀಸ್, ಹೈಪರ್ ಟೆನ್ಷನ್, ತುಂಬಾ ಡಿಫ್ರೆಂಟ್ ಕೈಂಡ್ ಆಫ್ ಡಿಸೀಸಸ್ ಡೆವಲಪ್ ಮಾಡೋ ರಿಸ್ಕ್ ಇರುತ್ತೆ. ಸೊ ಎಷ್ಟೇ ರಿಸ್ಕ್ ಇದ್ರು, ಎಷ್ಟೇ ಕಾಂಪಿಟೇಷನ್ ಇದ್ರು, ಎಷ್ಟೇ ಸ್ಟ್ರೆಸ್ ಇದ್ರು, ನಾವು ನಮ್ಮ ಸ್ಟ್ರೆಸ್ ರಿಲೀಫ್ ಮಾಡೋಕೆ ನಮ್ದು ಡಯಟ್ ಆಯ್ತು, ಎಕ್ಸಸೈಸ್ ಆಯ್ತು, ಯೋಗ, ಮೆಡಿಟೇಷನ್, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇದೆಲ್ಲ ಮಾಡ್ತಾ ಇರಬೇಕು ಆದಷ್ಟು.
0: ನಿಯಮಿತವಾಗಿ ತೂಕ ಕಮ್ಮಿ ಮಾಡೋದ್ರಿಂದ ಈ ಲಕ್ಷಣಗಳು ಕಮ್ಮಿ ಆಗುವ ಸಾಧ್ಯತೆ ಇದೆಯಾ?
1: ಹೌದು, ಮೇನ್ಲಿ ದಪ್ಪ ಆಗಿರೋರು, ಒಬೆಸಿಟಿ ಅಂತ ಹೇಳ್ತೀವಿ, ಓವರ್ ವೇಟ್ ಅಂದ್ರೆ ನಿಮ್ BMI ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ನಿಮ್ ಹೈಟ್ ಮತ್ತೆ ವೇಟ್ ಗೆ, ಅದು 25 ಮೇಲೆ ಇದ್ದವರು ಅಟ್ ಲೀಸ್ಟ್ 5% ಆಫ್ ಯೋರ್ ಬಾಡಿ ವೇಟ್ ಅಂದ್ರೆ ನೀವು ಒಂದು 70 kgs ಇದ್ರೆ 3-4 kgs ಕಡಿಮೆ ಮಾಡಿದ್ರು ನಿಮ್ ಸಿಂಪ್ಟಮ್ಸ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ.
0: ಅಂದ್ರೆ ಈ ಸಮಸ್ಯೆ ಇರೋರಿಗೆ ವೇಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತಾ?
1: ಇಗ್ನೋರ್ ಮಾಡಿದ್ರೆ ಆ ಹಾರ್ಮೋನ್ ಪ್ರಾಬ್ಲಮ್ ಆಡ್ ಆನ್ ಆಗ್ತಾ ವೇಟ್ ಜಾಸ್ತಿನೇ ಆಗೋದು ಹೋಗುತ್ತೆ.
0: ಈಗ ಈ PCOS ಸಮಸ್ಯೆಗೆ ಏನಾದ್ರೂ ಕಂಪ್ಲೀಟ್ ಕ್ಯೂರ್ ಅಂತ ಇದೆಯಾ ಅಥವಾ ಹೇಗೆ ಮೇಡಮ್?
1: ಇಲ್ಲ, ಇದು ಕಂಪ್ಲೀಟ್ ಕ್ಯೂರ್ ಅಂತ ಇರಲ್ಲ, ಇದನ್ನ ಕಂಟ್ರೋಲ್ ಅಲ್ಲಿ ಅಷ್ಟೇ ಇಡಬಹುದು. ಕ್ಯೂರ್ ಗೆ ಆ ಟ್ರೀಟ್ಮೆಂಟ್ ಈ ಟ್ರೀಟ್ಮೆಂಟ್ ಅಂತ ಸುಮ್ನೆ ಹೇಳ್ತಿರ್ತಾರೆ, ಬಟ್ ಇಟ್ ಇಸ್ ಅನ್ಕ್ಯೂರೇಬಲ್ ಡಿಸೀಸ್.
0: ಈಗ ತುಂಬಾ ಜನರು ಏನ್ ಮಾಡ್ತಾರೆ, ಓವರ್ ದಿ ಕೌಂಟರ್ ಮೆಡಿಸಿನ್ ಗಳನ್ನ ತಗೋತಾರೆ ಅಥವಾ ಹರ್ಬಲ್ ಸಪ್ಲಿಮೆಂಟ್ಸ್ ಗಳನ್ನ ತಗೋತಾರೆ, ಅದು ಎಷ್ಟು ಸೂಕ್ತ ಅಂತ ಹೇಳ್ತೀರಾ?
1: ಅದೆಲ್ಲ ಸ್ಟಡೀಸ್ ಏನು ಪ್ರೂವನ್ ಇಲ್ಲ. ಸೊ ಮೇನ್ಲಿ ಅದು ಎಲ್ಲ ಎಕ್ಸ್ಟ್ರಾ ಏನೋ 1% ಅಷ್ಟೇ ಹೆಲ್ಪ್ ಆಗ್ಬಹುದು, ಬಟ್ ಇಟ್ಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್.
0: ಈಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿರ್ತಾರೆ, ಆರಂಭದಲ್ಲಿ ಕೆಲವೊಂದು ಮೆಡಿಸಿನ್ ತಗೋತಾರೆ, ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಅನ್ಸುತ್ತೆ, ನಂತರ ಮೆಡಿಸಿನ್ ಗಳನ್ನ ಸ್ಟಾಪ್ ಮಾಡ್ತಾರೆ, ಇವ್ರಿಗೆ ಏನಾದ್ರೂ ಎಫೆಕ್ಟ್ಸ್ ಆಗೋ ಸಾಧ್ಯತೆ ಇದೆಯಾ?
1: ಆ ತರ ಸ್ಟಾಪ್ ಮಾಡಿದ್ರೆ ಮತ್ತೆ ನಿಮ್ ಪ್ರಾಬ್ಲಮ್ ರಿವರ್ಸ್ ಆಗುತ್ತೆ, ಬಟ್ ನೀವು ಕೊಡೋ ಮೆಡಿಸಿನ್ಸ್ ಜೊತೆಗೆ ನಿಮ್ ಲೈಫ್ ಸ್ಟೈಲ್, ಡಯಟ್, ಎಕ್ಸಸೈಸ್ ಜೊತೆ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ರೆ ಎರಡು ಕೂಡಿ ಎಫೆಕ್ಟ್ ಜಾಸ್ತಿ ಇರುತ್ತೆ. ಅದು ಬಿಟ್ಮೇಲೆ ಮತ್ತೆ ನೀವು ಅದೇ ಏನ್ ತಿಂತಿದ್ರ ಅದೇ ತಿಂದ್ರು, ಏನು ಎಕ್ಸಸೈಸ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅದು ಸಮಸ್ಯೆ ಹಾಗೆ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ.
0: ಮೇಡಮ್, ಆಗ್ಲೇ ನೀವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಮೆನ್ಷನ್ ಮಾಡಿದ್ರಿ, ಇದಕ್ಕೂ ಮತ್ತೆ PCOS ಏನ್ ಸಂಬಂಧ ಇದೆ?
1: ಇನ್ಸುಲಿನ್ ರೆಸಿಸ್ಟೆನ್ಸ್ ಆದ್ರಿಂದ ಬಾಡಿಯಲ್ಲಿ ಈಸ್ಟ್ರೋಜನ್ ಅಂತ ಹಾರ್ಮೋನ್ ಅದೆಲ್ಲ ಜಾಸ್ತಿ ಆಗುತ್ತೆ, ಅದರಿಂದ ಮೇನ್ಲಿ ವೇಟ್ ಗೇನ್ ಆಗಿ ಈಸ್ಟ್ರೋಜನ್ ಎಕ್ಸಸ್ ಆಗಿ

0: ಈ ಥರ ಆಗುತ್ತೆ.
1: ಅಂದರೆ ಇವರಿಗೆ ಏನಾದರೂ ಡಯಾಬಿಟೀಸ್ ಅಥವಾ ಹೈಪರ್ ಟೆನ್ಷನ್ ಈ ಥರ ಸಮಸ್ಯೆಗಳು ಬರೋ ಸಾಧ್ಯತೆ ಇದೆಯಾ?
0: ಪಿ ಸಿ ಯು ಎಸ್ ಆಸ್ ಅ ರಿಸ್ಕ್ ಫಾರ್ ಹೈಪರ್ ಟೆನ್ಷನ್, ಡಯಾಬಿಟೀಸ್ ಇನ್ ಫ್ಯೂಚರ್. ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗಲಿಲ್ಲ ಅಂದರೆ ಇದು ಮುಂದೆ ಮುಂದೆ ಹೋಗಿ ಡಯಾಬಿಟೀಸ್ ಆಗಿ ಪರ್ಮನೆಂಟ್ ಆಗಿ ಉಳ್ಕೊಳ್ಳೋದು.
1: ಈ ಮಾತ್ರೆ ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ಗುಣಮುಖ ಆಗ್ಬೋದು ಮೇಡಮ್ ಪಿ ಸಿ ಯು ಎಸ್?
0: ಇಲ್ಲ, ಮಾತ್ರೆಯಿಂದ ನಮ್ಮ ಮಂತ್ಲಿ ಸೈಕಲ್ಸ್ ರೆಗ್ಯುಲರ್ ಮಾಡ್ಬೋದು, ಎಗ್ ರಿಲೀಸ್ಗೆ, ಫರ್ಟಿಲಿಟಿಗೆ, ಕನ್ಸೆಪ್ಷನ್ಗೆ ಹೆಲ್ಪ್ ಆಗುತ್ತೆ. ಬಟ್ ಇದರಿಂದ ಸಂಪೂರ್ಣ ಗುಣ ಆಗೋದು ಇಲ್ಲ.
1: ಈ ಸಾಮಾನ್ಯವಾಗಿ ಈ ಹದಿಹರೆಯದ ವಯಸ್ಸಲ್ಲಿ ಮುಟ್ಟು ಆರಂಭವಾದ ತಕ್ಷಣ ಅದು ಸ್ವಲ್ಪ ಸೈಕಲ್ ಇರ್ರೆಗ್ಯುಲರ್ ಆಗಿ ಇರುತ್ತೆ ಅಂತ ಹೇಳ್ತಾರೆ, ಇದು ಸತ್ಯನಾ?
0: ಎಸ್, ಇನಿಷಿಯಲಿ ಮುಟ್ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ಇಯರ್ ತುಂಬಾ ಇಂಪೇರ್ ಆಗುತ್ತೆ, ನಮ್ಮ ಹಾರ್ಮೋನಲ್ ಆಕ್ಸಿಸ್ ಮೆಚ್ಯೂರ್ ಆಗಕ್ ಟೈಮ್ ತಗೊಳುತ್ತೆ. ಸೊ ಫಸ್ಟ್ 1-3 ಇಯರ್ಸ್ ಅಲ್ಲಿ ಇರ್ರೆಗ್ಯುಲರ್ ಇರುತ್ತೆ. ಬಟ್ ಅಗೇನ್ ಅದ್ರ ಜೊತೆ ನಿಮ್ಗೆ ಇದು ಬೇರೆ ಲಕ್ಷಣಗಳು ಜಾಸ್ತಿ ಇತ್ತು, ಆಕ್ನೆ, ಹೇರ್ ಲಾಸ್, ಸಿವಿಯರ್ ಇತ್ತು, ಇದು ಇನ್ಸುಲಿನ್ ಕುತ್ತಿಗೆ ಸುತ್ತ ಕಪ್ಪಾಗೋದು, ಅದೆಲ್ಲ ಸ್ಟಾರ್ಟ್ ಆಯ್ತಂದ್ರೆ ಮತ್ತೆ ಈ ತರ ಯು ಆರ್ ಅಟ್ ರಿಸ್ಕ್ ಫಾರ್ ಪಿ ಸಿ ಯು ಎಸ್ ಅಂತ ತೋರಿಸ್ಕೊಳ್ಬೇಕು.
1: ಹಾಗಾದ್ರೆ 1 ವರ್ಷ ಈ ನೀವು ಹೇಳಿರೋ ಲಕ್ಷಣಗಳಿದ್ರೆ ಮಾತ್ರ ಟ್ರೀಟ್ಮೆಂಟ್ ತಗೋಬೇಕು, ಇಲ್ಲಾಂದ್ರೆ ಅದು ನಾರ್ಮಲ್
0: ಆ ತರ ಇದ್ರೆ, ಆರ್ 3-4 ಮಂತ್ಸ್ ಪೀರಿಯಡ್ಸ್ ಬರದೇ ಇದ್ರೆ ಅವಾಗ ತೋರಿಸ್ಬೇಕು, ಇಲ್ಲ 45 days to 35 days ಇರ್ರೆಗ್ಯುಲರಿಟಿ ಕಾಣಿಸ್ಕೊಳ್ಳುತ್ತೆ.
1: ಹಾಗಾದ್ರೆ ಈ ಪಿ ಸಿ ಯುಸ್ಗೂ ಮತ್ತೆ ಈ ಮಕ್ಕಳ ಆಗದೆ ಇರೋದಕ್ಕೂ ಏನ್ ಸಂಬಂಧ ಇಲ್ಲ ಅಂತ ಹೇಳ್ತೀರಾ?
0: ಇಲ್ಲ, ಸಂಬಂಧ ಇದೆ. ಮೇನ್ಲಿ ಪಿ ಸಿ ಯುಸ್ ಅಲ್ಲಿ ಎಗ್ ಮೆಚ್ಯೂರಿಟಿ ಆಗಿರಲ್ಲ, ಎಗ್ ರಿಲೀಸ್ ಆಗಿರಲ್ಲ. ಸೊ ಎಗ್ ರಿಲೀಸ್ ಆಗಿಲ್ಲ ಅಂದ್ರೆ ಕನ್ಸೆಪ್ಷನ್ ಆಗಲ್ಲ. ಬಟ್ ಸ್ವಲ್ಪ ಜನರಲ್ಲಿ ನಾರ್ಮಲಿನು ಕನ್ಸೀವ್ ಆಗ್ತಾರೆ, ಆರ್ ವಿತ್ ಮೈನರ್ ಟ್ರೀಟ್ಮೆಂಟ್ ಕನ್ಸೀವ್ ಆಗ್ತಾರೆ. ಸೊ 50% ಪೀಪಲ್ ನಾರ್ಮಲಿನೂ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ.
1: ಕೆಲವೊಬ್ರು ಏನ್ ಅನ್ಕೊಂಡಿದ್ದಾರೆ, ಪಿ ಸಿ ಯು ಎಸ್ ಮದುವೆ ಆದ ನಂತರ ನಾರ್ಮಲ್ ಆಗಿ ಗುಣಮುಖ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಅದಕ್ಕೂ ಮದ್ವೆಗೂ ಏನು ಸಂಬಂಧ ಇಲ್ಲ. PCOS is not related. ಎಲ್ಲರಿಗೂ ಮದ್ವೆ ಆದ್ರೂ ಆಗಿಲ್ದಿದ್ರು ಅದು ಎಷ್ಟು ಇರಬೇಕು ಹಾಗೆ ಇರುತ್ತೆ.
1: ಈಗ ನೀವೇನಾದ್ರೂ ಸಲಹೆ ಕೊಡೋದಾದ್ರೆ, ಪಿ ಸಿ ಓ ಎಸ್ ಇರುವಂತ ಮಹಿಳೆಯರು ದಿನನಿತ್ಯ ಒಂದು 5 ರಿಚುವಲ್ಸ್ ಅಂತ ಫಾಲೋ ಮಾಡೋದಾದ್ರೆ ಏನ್ ಮಾಡಬೇಕು?
0: ಸೊ ಪಿ ಸಿ ಯು ಎಸ್ ಅಂತ ಫಸ್ಟ್ ಆಗಿ ನೀವು ಸ್ಟ್ರೆಸ್ ತಗೊಳ್ಬಾರ್ದು, ಇಟ್ ಈಸ್ ಅ ವೆರಿ ಕಾಮನ್ ಥಿಂಗ್, ಎಲ್ಲರಲ್ಲೂ ಇರುತ್ತೆ. ಸೊ ಫಸ್ಟ್ ಮಾರ್ನಿಂಗ್ ವೇಕಪ್ ಟೈಮಿಂಗ್ ಯೂಶ್ವಲಿ ರೆಗ್ಯುಲರ್ ಆಗಿರ್ಬೇಕು, ದಿನಾಲು 10 ಗಂಟೆ 11 ಗಂಟೆ 12 ಗಂಟೆ ಎದ್ದೇಳೋದು, ಈ ಥರ ಮೇನ್ಲಿ ಫಸ್ಟ್ ನಿದ್ರೆ ಟೈಮಿಂಗ್ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು, ಡೈಲಿ 7-8 hours ಆಫ್ ಸ್ಲೀಪ್ ಆದಷ್ಟು ತಗೊಳ್ಬೇಕು. ನೆಕ್ಸ್ಟ್ ಎದ್ದ ತಕ್ಷಣ ನೀವು ವ್ಯಾಯಾಮ ಮಾಡಬೇಕು, ಅಟ್ ಲೀಸ್ಟ್ 30-45 minutes ಆಫ್ ಎನಿ ಏರೋಬಿಕ್ ಆಕ್ಟಿವಿಟೀಸ್ ಲೈಕ್ ವಾಕಿಂಗ್, ರನ್ನಿಂಗ್, ಸ್ಕಿಪ್ಪಿಂಗ್ ಮಾಡ್ಬೋದು, ಆರ್ ಸ್ವಿಮ್ಮಿಂಗ್ ಮಾಡ್ಬೋದು, ಆರ್ ಯೋಗ, ಮೆಡಿಟೇಷನ್. ನೀವು ಸ್ವಲ್ಪ ಸ್ವೆಟ್ ಆಗಿ ಚೆನ್ನಾಗಿ ಟಯರ್ಡ್ ಆಗಬೇಕು, ಆ ಥರ ವೇಟ್ ಲಾಸ್ 1-3-4% ಆಗಬೇಕು. ನೆಕ್ಸ್ಟ್ ಥರ್ಡ್ ಇಸ್ ಫುಡ್. ಫುಡ್ಡಲ್ಲಿ ನೀವು ಅದೇ ಸೇಮ್ ರೈಸ್ನ ಕಡಿಮೆ ಮಾಡಬೇಕು, ಈಟ್ ರೊಟ್ಟಿ, ಪಲ್ಯ, ಕಾಳು, ಫೈಬರ್ ರಿಚ್ ಫುಡ್. ಆಮೇಲೆ ಫೋರ್ತ್ ಇಸ್ ಹೊರಗಡೆ ಹೋದಾಗ ಎಕ್ಸಸ್ ಆಗಿ ಜಂಕ್ ಫುಡ್ ತಿನ್ನೋದು, ಪಿಜ್ಜಾ, ಕೋಕ್, ಇದು ಕ್ಯಾನ್ಡ್ ಫ್ರೂಟ್ಸ್, ಜ್ಯೂಸಸ್ ಕಡಿಮೆ ಮಾಡಬೇಕು, ಫ್ರೆಶ್ ಫ್ರೂಟ್ಸ್ ತಿನ್ಬೋದು, ಸ್ಯಾಲಡ್ಸ್ ತಿನ್ಬೋದು, ಈ ಥರ ಮಾಡಬೇಕು. ಆ್ಯಂಡ್ ಫಿಫ್ತ್ ಇಸ್ ಅದೇ ಸ್ಟ್ರೆಸ್ ರಿಡಕ್ಷನ್. ನಿಮ್ಗೆ ಎಷ್ಟೇ ಕಾಂಪಿಟೇಷನ್ ಇರಲಿ, ಎಷ್ಟೇ ಸ್ಟ್ರೆಸ್ ಇರಲಿ, ಡೈಲಿ ಅದನ್ನ ಜಾಸ್ತಿ ತಲೆಗೆ ತಗೊಳ್ಬಾರ್ದು, ನಿಮ್ದು ಎಷ್ಟಿರುತ್ತೆ ಅಷ್ಟು ಮಾಡಿ, ಯೋಗ ಮೆಡಿಟೇಷನ್ ಮಾಡಿ ರಿಲ್ಯಾಕ್ಸ್ ಆಗಿ ಕರೆಕ್ಟ್ ಟೈಮ್ಗೆ ಮಲ್ಕೋಕೋ.
1: ಮೇಡಮ್, ಇನ್ನೊಂದು, ಈಗ ನೀವು ಲಕ್ಷಣಗಳ ಬಗ್ಗೆ ಹೇಳಿದ್ರಿ, ಈ ಎಲ್ಲ ಲಕ್ಷಣಗಳು ಕಂಡು ಬಂದ್ರೆ ಪಿ ಸಿ ಓ ಎಸ್ ಅಥವಾ ಪಿ ಸಿ ಓ ಡಿ ಇರಬಹುದು ಅಂತ, ಈ ಲಕ್ಷಣಗಳು ಇರದೇ ಇದ್ರೂ ಕೂಡ ಪಿ ಸಿ ಓ ಎಸ್ ಇರುತ್ತಾ?
0: ಇಲ್ಲ, ಅಟ್ ಲೀಸ್ಟ್ 2 ಇರಬೇಕು ನಿಮ್ಗೆ, ಮುಟ್ಟು ಇರೆಗ್ಯುಲರ್ ಇರಬೇಕು, ಆರ್ ಇದು ಹೈಪರ್ ಆಂಡ್ರೋಜನ್ ಎಕ್ಸಸ್ ಸೈನ್ಸ್ ಲೈಕ್ ಅತಿಯಾದ ಕೂದಲು ಮುಖದ ಮೇಲೆ ಮೊಡವೆ, ಆಕ್ನೆ, ಹೇರ್ ಲಾಸ್, ಇವೆರಡು ಇರಬೇಕು. ಇವೆರಡರಲ್ಲಿ ಒಂದಿದ್ದು ವಿತ್ ಸಿಸ್ ಇತ್ತು ಸ್ಕ್ಯಾನಿಂಗ್ ಅಲ್ಲಿ ಅಂದ್ರೂ ಪಿ ಸಿ ಎಸ್ ಇರಬೇಕು.
1: ಏನೆಲ್ಲ ಪರೀಕ್ಷೆಗಳನ್ನು ಸಾಮಾನ್ಯವಾಗಿ ಮಾಡ್ತಾರೆ ಮೇಡಮ್ ಇದು ಪಿ ಸಿ ಎಸ್ ಪತ್ತೆ ಹಚ್ಚಲಿಕ್ಕೆ?
0: ಪಿ ಸಿ ಎಸ್ ಪತ್ತೆ ಹಚ್ಚಲಿಕ್ಕೆ ಫಸ್ಟ್ ಹಾರ್ಮೋನಲ್ ಟೆಸ್ಟ್ ಮಾಡ್ತಾರೆ, ಅದರಲ್ಲಿ ಆಂಡ್ರೋಜನ್ಸ್ ಅಂತ. ಇದು ಆಂಡ್ರೋಜನ್ಸ್ ಮೇನ್ಲಿ ಮೇಲ್ಸ್ ಅಲ್ಲಿ, ಗಂಡ್ ಮಕ್ಳಲ್ಲಿ ಜಾಸ್ತಿ ಇರುತ್ತೆ, ಬಟ್ ಪಿ ಸಿ ಎಸ್ ಅಲ್ಲಿ ಇದು ಹೆಣ್ ಮಕ್ಳಲ್ಲಿ ಜಾಸ್ತಿ ಆಗುತ್ತೆ. ಇದರಿಂದಾನೇ ನಿಮ್ಗೆ ಇದೆಲ್ಲ ಎಗ್ ರಿಲೀಸ್ ಆಗಲ್ಲ, ಇದೆಲ್ಲ ಆಕ್ನೆ ಇದೆಲ್ಲ ಆಗುತ್ತೆ. ಸೊ ಟೆಸ್ಟೋಸ್ಟಿರೋನ್ ಅಂತ ಮಾಡ್ತಾರೆ, ಅದು ಬಿಟ್ಟು ಹಾರ್ಮೋನ್ಸ್ ಲೈಕ್ FSH, LH ಅಂತ ಮಾಡ್ತಾರೆ. ಅಂಡ್ ಇದು ಮುಟ್ಟಿ ಇರೆಗ್ಯುಲರ್ ಆಗಕ್ಕೆ ಪಿ ಸಿ ಎಸ್ ಒಂದೇ ಸಮಸ್ಯೆ ಅಲ್ಲ, ಎಷ್ಟೋ ಜನರಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಪ್ರೊಲಾಕ್ಟಿನ್ ಪ್ರಾಬ್ಲಮ್ ಇರ್ಬೋದು. ಸೊ ಈ ಬ್ಲಡ್ ಟೆಸ್ಟು ಮಾಡಿಸ್ತೀವಿ, ಇದ್ರ ಜೊತೆ ಶುಗರ್ಸ್ ಟೆಸ್ಟು ಮಾಡಿಸ್ತೀವಿ, ಇನ್ಸುಲಿನ್ ಸೆನ್ಸಿಟಿವಿಟಿ ರೆಸಿಸ್ಟೆನ್ಸ್ ಸಲುವಾಗಿ, ಆರ್ ಡಯಾಬಿಟೀಸ್ ಆ ಥರ ಗೊತ್ತು ಮಾಡ್ಕೊಳ್ಳೋದು, ಅದ್ರ ಜೊತೆ BP, ವೇಟ್ ಅದೆಲ್ಲ ನೋಡ್ಬೇಕು.
1: ಮೇಡಮ್, ಇನ್ನೊಂದ್ಸರ್ತಿ ಹೇಳಿ, ಥೈರಾಯ್ಡ್ಗೂ ಪಿ ಸಿ ಎಸ್ಗೆ ಏನು ಸಂಬಂಧ ಇದೆಯಾ?
0: ಇಲ್ಲ, ಥೈರಾಯ್ಡ್ಗೂ ಪಿ ಸಿ ಎಸ್ಗೂ ಸಮಸ್ಯೆ ಇಲ್ಲ. ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಅಂದ್ರೆ ಮುಟ್ಟು ಡಿಲೇ ಆಗೋದಕ್ಕೆ ಒನ್ ಆಫ್ ದ ಕಾರಣ ಇಸ್ ಥೈರಾಯ್ಡ್.
1: ಓಕೆ,
0: ಸೊ ಅದು ಇದ್ರೆ ಅದು ಟ್ರೀಟ್ಮೆಂಟ್ ತಗೊಂಡ್ರೆ ಪಿ ಸಿ ಯು ಎಸ್ ಅಂತ.
1: ಓಕೆ ಓಕೆ. ಈ ಪಿ ಸಿ ಯು ಎಸ್ ಇರೋ ಹೆಣ್ಮಕ್ಳಿಗೆ ಕೆಲವೊಂದ್ಸರ್ತಿ ಈ ಮೆಂಟಲ್ ಸ್ಟ್ರೆಸ್ ಡೆವಲಪ್ ಆಗೋ ಸಾಧ್ಯತೆ ಇದೆಯಾ? ಮಾನಸಿಕ ಆರೋಗ್ಯ ಕೆಡೋ ಸಾಧ್ಯತೆ ಇದೆಯಾ?
0: ಆಬ್ವಿಯಸ್ಲಿ, ಪಿ ಸಿ ಯು ಎಸ್ ಅಂದ ತಕ್ಷಣ ಎಲ್ಲರೂ ಹೆದರ್ಸಕ್ ಸ್ಟಾರ್ಟ್ ಮಾಡ್ತಾರೆ, ನಿಮ್ ಮಕ್ಳಾಗಲ್ಲ ಅಂತ. ಆಮೇಲೆ ಅವ್ರು ಆಕ್ನೆ ಆಗೋದ್ರಿಂದ, ಹೇರ್ ಲಾಸ್ ಆಗೋದ್ರಿಂದ,

0: ಅವರು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅದು ಎಕ್ಸ್ಟ್ರಾ ಸ್ಟ್ರೆಸ್ ತಗೊಂತಾರೆ. ತುಂಬಾ ಜನ ಹೇಳೋದು ಸ್ಟ್ರೆಸ್ ಕೊಡೋದು ಜಾಸ್ತಿ ಆಗುತ್ತೆ, ಅದರಿಂದ ಎಕ್ಸ್ಟ್ರಾ ಸ್ಟ್ರೆಸ್ ಆಗಿ ಇನ್ನೂ ಅದು ಪ್ರಾಬ್ಲಮ್ ವರ್ಸ್ ಆಗ್ಬೋದು.
1: ಇದನ್ನ ಹೆಂಗೆ ನಾವು ಬ್ಯಾಲೆನ್ಸ್ ಮಾಡ್ಬೇಕು ಮೇಡಮ್?
0: ಅದೇ ನಿಮ್ ಡಾಕ್ಟರ್ ಮಾತಾಡ್ಬೇಕು, ಇದರಿಂದ ಏನ್ ಪ್ರಾಬ್ಲಮ್ ಆಗ್ಬೋದು ಏನ್ ಪ್ರಾಬ್ಲಮ್ ಆಗಲ್ಲ ಅಂತ ಕ್ಲಿಯರ್ ಆಗಿ ಡೌಟ್ಸ್ ಕ್ಲಿಯರ್ ಮಾಡ್ಬೇಕು. ಫ್ಯಾಮಿಲಿಗೂ ಎಜುಕೇಟ್ ಮಾಡ್ಬೇಕು, ಎವ್ರಿಬಡಿ ಶುಡ್ ನೋ ಈ ಪ್ರಾಬ್ಲಮ್ ಬಗ್ಗೆ, ಇದೇನ್ ದೊಡ್ಡ ಸಮಸ್ಯೆ ಅಲ್ಲ, ಇದೇನ್ ಕ್ಯಾನ್ಸರ್ ಅಲ್ಲ, ಅಷ್ಟೇ ಇದನ್ನ ನಿಯಮಿತವಾಗಿ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಯಾರು ಸ್ಟ್ರೆಸ್ ತಗೋಬಾರ್ದು, ಆ ಪೇಷಂಟ್ ಗೆ ಸ್ಟ್ರೆಸ್ ನು ಕೊಡ್ಬಾರ್ದು.
1: ಈಗ ಕ್ಯಾನ್ಸರ್ ಅಂತ ಉಲ್ಲೇಖ ಮಾಡಿದ್ರೆ, ನೀವು ಈ ಟ್ರೀಟ್ಮೆಂಟ್ ಏನ ತಗೊಳ್ಳಿಲ್ಲ ಅಂದ್ರೆ ಕ್ಯಾನ್ಸರ್ ತನ ಹೋಗುವ ಸಾಧ್ಯತೆ ಇದೆಯಾ?
0: ಹೌದು, ಬಿಕಾಸ್ ಮೆನ್ಸ್ಟ್ರಲ್ ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ಬರ್ತಿರಲ್ಲ, ಸೊ ನಿಮ್ದು ಯೂಟ್ರೈನ್ ಲೈನಿಂಗ್ ದಪ್ಪ ಹಾಕೋಂತ ಹೋಗುತ್ತೆ. ಅದು ಟ್ರೀಟ್ಮೆಂಟ್ ತಗೊಂಡೇ ಇರ್ಲಿಂದ ಅದು ಮುಂದೆ ಸ್ವಲ್ಪ ಜನರಲ್ಲಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಡೆವಲಪ್ ಆಗ್ಬೋದು, ಅಂದ್ರೆ ನಿಮ್ದು ಗರ್ಭಾಶಯದ ಲೈನಿಂಗ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ ಇನ್ ವೆರಿ ಫ್ಯೂ ಪೀಪಲ್.
1: ಲಕ್ಷಣಗಳು ಕಂಡು ಬರುತ್ತೆ ಮೇಡಮ್?
0: ಹೆವಿ ಬ್ಲೀಡಿಂಗ್ ಆಗುತ್ತೆ, ಮೇನ್ಲಿ ಅದೇ ಒಂದು ಸಿಂಪ್ಟಮ್.
1: ಈಗ ತುಂಬಾ ಜನರು IT ಅಲ್ಲಿ ಕೆಲಸ ಮಾಡೋರಲ್ಲ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ನಿಮ್ಮ ಡಾಕ್ಟರ್ ಪ್ರೊಫೆಷನಲ್ ನೈಟ್ ಶಿಫ್ಟ್ ಇದ್ದೇ ಇರುತ್ತೆ, ಆ ತರದವ್ರು ಹೆಲ್ದಿ ಆಗಿರ್ಬೇಕು ಅಂದ್ರೆ PCOS ಇಂದ ದೂರ ಇರಬೇಕಾದ್ರೆ ಏನ್ ಮಾಡ್ಬೇಕು ಮೇಡಮ್?
0: ಸೊ ಅದು ನೈಟ್ ಶಿಫ್ಟ್ಸ್ ಇದ್ದಿದ್ದು ಅದು ಅಂತೂ ಅವಾಯ್ಡ್ ಮಾಡಕ್ ಆಗಲ್ಲ. ಇದು ಬಂದ್ಬಿಟ್ಟು ಆಫ್ಟರ್ ದಟ್ ಫ್ರೀ ಟೈಮ್ ಅಲ್ಲಿ ಮೇನ್ಲಿ ಡಯಟ್ ಸ್ಟ್ರೆಸ್ ರಿಡಕ್ಷನ್ ಟೈಮ್ ಸಿಕ್ಕಾಗ ನಿದ್ರೆ ಮಾಡಬಹುದು.
1: ಈ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಗೂ ಮತ್ತೆ PCOS ಗೆ ಏನಾದ್ರೂ ಸಂಬಂಧ ಇದೆಯಾ?
0: ಕಾಂಟ್ರಾಸೆಪ್ಟಿವ್ ಪಿಲ್ಸ್ ನಿಮ್ನ ಪಿರಿಯಡ್ಸ್ ನ ರೆಗ್ಯುಲರ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮಂತ್ಲಿ ಮಂತ್ಲಿ ನಿಮ್ಗೆ ಪಿರಿಯಡ್ಸ್ ಆಗುತ್ತೆ, ಸೊ ನಿಮ್ ಯೂಟ್ರೈನ್ ಲೈನಿಂಗ್ ದಪ್ಪ ಆಗೋಕೆ ಬಿಡಲ್ಲ, ಇದಷ್ಟೇ ಹೆಲ್ಪ್ ಆಗುತ್ತೆ. ಬಟ್ ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ರೆ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಡ್ವೈಸ್ ಮಾಡೋದಿಲ್ಲ, ಓವ್ಯುಲೇಷನ್ ಇಂಡಕ್ಷನ್ ಅಂತ ಡ್ರಗ್ಸ್ ಅಂತ ಕೊಡ್ತೀವಿ, ಅದು ಹೆಲ್ಪ್ ಆಗುತ್ತೆ.
1: ಯಾವ ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಮತ್ತು ಎಲ್ಲಿವರೆಗೂ ಕಂಡುಬರುತ್ತೆ ಮೇಡಮ್ ಇದು?
0: ಇದು ಆಫ್ಟರ್ ಪ್ಯೂಬರ್ಟಿ 15-16 ಇಯರ್ಸ್ ಅಲ್ಲಿಂದ
1: ಸ್ಟಾರ್ಟ್ ಆಗುತ್ತೆ.
0: ಸ್ಟಾರ್ಟ್ ಆಗುತ್ತೆ,
1: ಎಂಡ್ ಆಗೋದು?
0: ಎಂಡ್ ಆಗೋದು ನಿಮ್ದು ಪೀರಿಯಡ್ಸ್ ನಿಂತ ತಕ್ಷಣ 45-50 ಇಯರ್ಸ್. ಸೊ ತುಂಬಾ ಜನ ಪೇಷಂಟ್ಸ್ ಬರ್ತಾರೆ ಈ ತರ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಅಂತ, ಎಷ್ಟೋ ಜನ ಫಸ್ಟ್ ಸ್ಕ್ಯಾನ್ ಮಾಡ್ಕೊಂಡು ಬಂದ್ಬಿಡ್ತಾರೆ, ಅದ್ರಲ್ಲಿ ಸಿಸ್ಟ್ ಅಂತ ಬಂದ್ಬಿಡುತ್ತೆ. ಸೊ ಅವ್ರು PCOD ಇದೆ ಅಂತ ಅನ್ಕೊಂಡ್ಬಿಡ್ತಾರೆ, ಅದು ಸಿಸ್ಟ್ ನಾರ್ಮಲಿನೂ ಕಾಣಿಸ್ಕೊಳ್ಳುತ್ತೆ. ಅದ್ರ ಜೊತೆ ನಿಮ್ಗೆ ಈ ತರ ಪೀರಿಯಡ್ ಇರೆಗ್ಯುಲಾರಿಟೀಸ್ ಇದ್ದಿಲ್ಲ, ಆರ್ ಹಾರ್ಮೋನಲ್ ಇಶ್ಯೂಸ್, ಆಕ್ನಿ ಅದೇನು ಇದ್ದಿಲ್ಲ ಅಂದ್ರೆ ಇಟ್ಸ್ ಓಕೆ, ನಾರ್ಮಲ್, ಭಯ ಪಡೋದೇನಿಲ್ಲ. ಅದಕ್ಕೆ ನಾವು ಬೇರೆ ಟೆಸ್ಟ್ ಮಾಡ್ತೀವಿ, ಥೈರಾಯ್ಡ್ ಅದೆಲ್ಲ ಮಾಡ್ತೀವಿ, ಅದೆಲ್ಲ ಕಾಣಿಸ್ಕೊಂಡಿರುತ್ತೆ, ಅದು ಟ್ರೀಟ್ಮೆಂಟ್ ಆಗುತ್ತೆ. ಬಟ್ ಅದು ಸಿಸ್ ಬಂದಾಗ ಈ ತರ ಸಿಂಪ್ಟಮ್ಸ್ ಇದ್ರೆ ನಾವು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀವಿ. ಬಟ್ ತುಂಬಾ ಜನ OC ಪಿಲ್ಸ್ ಅದೆಲ್ಲ ತಗೊಳಕ್ಕೆ ಭಯ ಪಡ್ತಾರೆ, ಮುಂದೆ ಪ್ರೆಗ್ನೆನ್ಸಿ ಕನ್ಸೆಪ್ಷನ್ ಏನಾದ್ರೂ ಎಫೆಕ್ಟ್ ಆಗುತ್ತೆ ಅಂತ ಟ್ರೀಟ್ಮೆಂಟ್ ಕೊಟ್ಟರು ತಗೊಳ್ಳೋದಿಲ್ಲ. ಆ ತರ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಒನ್ಸ್ ಯುವರ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ ಸ್ಟಾಪ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಕನ್ಸೀವ್ ಆಗ್ಬೋದು, ಬಟ್ ಇದು ನಿಮ್ ಸಿಂಪ್ಟಮ್ಸ್ ನ ಎಲ್ಲ ಕಡಿಮೆ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ತುಂಬಾ ಫೇಷಿಯಲ್ ಹೇರ್ ಇದ್ರೆ ಆ ತರ ಇದ್ರೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಅದು ಲೇಸರ್ ಆ ತರನು ಮಾಡಿಸ್ಕೊಳ್ಬೋದು, ತುಂಬಾ ಆಪ್ಷನ್ಸ್ ಇರುತ್ತೆ.
1: ಮೇಡಮ್, ಈಗ ತೂಕ ಕಮ್ಮಿ ಮಾಡೋದೇ ಒಂದು ದೊಡ್ಡ ಸಮಸ್ಯೆ, ಒಂದು ದೊಡ್ಡ ಸವಾಲು. ತೂಕ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಒಂದು 5 ಸರಳ ವಿಧಾನಗಳನ್ನ ಹೇಳ್ರಿ, ಅಂದ್ರೆ ನಮ್ಮ ಬೇರೆ ಸೈಡ್ ಎಫೆಕ್ಟ್ ಆಗ್ಲಾರ್ದಾಗೆ ಹೆಲ್ದಿಯಾಗಿ ತೂಕ ರಿಡ್ಯೂಸ್ ಮಾಡೋದು ಹೇಗೆ?
0: ತೂಕ ಕಡಿಮೆ ಮಾಡೋಕೆ ಫಸ್ಟ್ ಆಫ್ ಆಲ್ ಡಯಟ್ ಇಂಪಾರ್ಟೆಂಟ್. ನೀವು ಎಷ್ಟೇ ವ್ಯಾಯಾಮ ಮಾಡ್ರಿ, ಎಷ್ಟೇ ಎಕ್ಸಸೈಸ್ ಮಾಡಿ, ನೀವು ಊಟದಲ್ಲಿ ಪತ್ತೆ ಮಾಡಿಲ್ಲ ಅಂದ್ರೆ ತೂಕ ಕಡಿಮೆ ಆಗಲ್ಲ. ಸೊ ನೀವು ಅವಾಯ್ಡ್ ಮಾಡ್ಬೇಕಾಗಿದ್ದ ಫುಡ್ಸ್ ರೈಸ್, ಪೊಟ್ಯಾಟೋಸ್, ಸ್ಟಾರ್ಚಿ ಐಟಮ್ಸ್, ಹೊರಗಡೆ ಎನಿಥಿಂಗ್ ಜಂಕ್ ದಟ್ ಇಸ್ ಮೈದಾ, ಫ್ರೈಡ್ ಫುಡ್ಸ್, ಫ್ರೂಟ್ಸ್ ಅಲ್ಲಿ ನೀವು ಫ್ರೂಟ್ಸ್ ಜ್ಯೂಸಸ್ ಕುಡಿದ್ರೆ ಮತ್ತೆ ಅದು ಫೈಬರ್ ಇರಲ್ಲ, ದಟ್ ಆಲ್ಸೋ ವಿಲ್ ಎಫೆಕ್ಟ್. ನೀವು ಏನ್ ತಿನ್ಬೇಕು ಅಂದ್ರೆ ಪ್ರೋಟೀನ್, ಪ್ರೋಟೀನ್ ಅಂದ್ರೆ ವೆಜಿಟೇರಿಯನ್ಸ್ ಅಲ್ಲಿ ಆಪ್ಷನ್ಸ್ ದಾಲ್ ಕಾಳುಗಳು, ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಎಗ್ ಚಿಕನ್ ಅದೆಲ್ಲ. ಫೈಬರ್, ಫೈಬರ್ ಅಲ್ಲಿ ಎಲ್ಲಾ ಕಾಯಿಪಲ್ಯಗಳು, ಕಾಯಿಪಲ್ಯ, ಸೊಪ್ಪಿನ ಪಲ್ಯ ಇದೆಲ್ಲ ಫೈಬರ್. ಫ್ರೂಟ್ಸ್ ಅಲ್ಲಿ ಫೈಬರ್ ರಿಚ್ ಅಂದ್ರೆ ಪೇರು, ಸೇಬ್ ಹಣ್ಣು, ಈ ತರ ಒಂದು ಹಾರ್ಡ್ ಆಗಿರೋ ಹಣ್ಣುಗಳು ಫೈಬರ್ ರಿಚ್. ಸೊ ಪ್ರೋಟೀನ್ ಅಂಡ್ ಫೈಬರ್ ಜಾಸ್ತಿ ತಿನ್ಬೇಕು. ಎಕ್ಸಸೈಸ್, ಡೈಲಿ ಕೆಲಸ ಮಾಡ್ತಿದ್ರೆ ಲಿಫ್ಟ್ ಯೂಸ್ ಮಾಡೋ ಬದಲು ಸ್ಟೇರ್ಸ್ ತಗೊಳ್ಬಹುದು, ಈ ತರ ಸ್ಮಾಲ್ ಸ್ಮಾಲ್ ಚೇಂಜಸ್ ಮಾಡ್ಕೊಳ್ಬೇಕು. ಮೇನ್ಲಿ ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್. ನೀವು ಇಲ್ಲೇ ಎಲ್ಲಾದ್ರೂ ಶಾಪ್ಗೆ ಹೋಗಿ ಹಾಲು ತರ್ಬೇಕಂದ್ರೆ ವಾಕ್ ಮಾಡಿ ಹೋಗಿ ತರ್ಬೋದು, ಈ ತರ ಚೇಂಜಸ್ ಮಾಡ್ಬೇಕು. ಮತ್ತೆ ಡೈಲಿ 30-45 ಮಿನಿಟ್ಸ್ ಎಕ್ಸಸೈಸ್ ಮಾಡಬೇಕು. ಆಮೇಲೆ ಒನ್ ಆಫ್ ದ ಕಾಸ್ ಫಾರ್ ವೇಟ್ ಗೇನ್ ಇಸ್, ಎಲ್ಲ ಮಾಡ್ತಿದ್ದೀನಿ ಆದ್ರೂ ವೇಟ್ ಕಡಿಮೆ ಆಗ್ತಿಲ್ಲ ಅಂದ್ರೆ ಸ್ಟ್ರೆಸ್. ಮೇನ್ಲಿ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು. ಸ್ಟ್ರೆಸ್ ಕಡಿಮೆ ಆದ್ರೆ ನಿಮ್ದು ಎಲ್ಲ ಆಲ್ಮೋಸ್ಟ್ 50% ನಾರ್ಮಲ್ ಆಗುತ್ತೆ.
1: ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ ಮೇಡಮ್, ಏನಾದರೂ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: PCOS ಅಂದ್ರೆ ಇದು ಜೀವನ್ ಪೂರ್ತಿ ಸಮಸ್ಯೆ ಅಂತೆ ಅಲ್ಲ, ಇದರಿಂದ ಗರ್ಭಧಾರಣೆ ಕನ್ಸೆಪ್ಷನ್ಗೂ ಆಗೋದಿಲ್ಲ ಅಂತ ಏನು ಇಲ್ಲ. ಇದು ಸಾಮಾನ್ಯವಾಗಿ ನಿಯಂತ್ರಿಸಬಹುದಾದ ಒಂದು ಹಾರ್ಮೋನಲ್ ಮೆಟಬಾಲಿಕ್ ಕಂಡೀಷನ್. ಮೇನ್ ಆಗಿ ಸರಿಯಾಗಿ ಆಹಾರ, ನಿಯಮಿತ

0: ಉತ್ತಮ ವ್ಯಾಯಾಮ, ಉತ್ತಮ ನಿದ್ರೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಅಗತ್ಯವಿದ್ದಾಗ ಸೂಕ್ತ ವೈದ್ಯಕೀಯ ಚಿಕಿತ್ಸೆ, ಇದೆಲ್ಲ ತಗೊಂಡ್ರೆ ನೀವು ನಿಮ್ಮ ಪ್ರಾಬ್ಲಮ್ನ ಕಡಿಮೆ ಮಾಡ್ಕೊಳ್ಬಹುದು.
1: ಕೇಳುಗರ, ಇದಾಗಿತ್ತು ಆರೋಗ್ಯ ಸಂಚಿಕೆ. PCOS, PCOD ಮತ್ತು ಮೇಡಮ್ ಹೇಳಿದಾಗೆ ಇತ್ತೀಚೆಗೆ ಇದನ್ನ PMOS ಅಂತ ಕರೀತಿದಾರಂತೆ. ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನು, ಲಕ್ಷಣಗಳೇನು, ಪರಿಹಾರ ಏನು ಅಂತ ಮಾಹಿತಿಯನ್ನು ತಿಳ್ಕೊಂಡ್ರಿ. ಇದುವರೆಗೂ ನಿಮ್ಮೊಂದಿಗೆ ಈ ವಿಷಯದ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಹಂಚಿಕೊಂಡವರು ಕಲಬುರಗಿಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಸುಜಾತ ಸುಬೇದಾರ್ ಅವರು. ಮೇಡಮ್, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದ.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಹೆಣ್ಣು ಮಕ್ಕಳ PCOD, PCOS ಸಮಸ್ಯೆಗೆ ಕಾರಣ ಹಾಗೂ ಪರಿಹಾರಗಳು ಈ ಕುರಿತು ಕಲಬುರಗಿಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಸುಜಾತಾ ಸುಬೇದಾರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.
5: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
6: ಅಮ್ಮ, ನನ್ಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
7: ನೀನ್ ಮಾಡಿದ್ದು ನೀನೇ ತಿನ್ನು.
8: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
9: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಈಡಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
3: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಳಲೇ ಇರಲಿ ಗೆಲುವೇ ಬರಲಿ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ಉಡಾನ್ ಯೋಜನೆ ಬಗ್ಗೆ ಮಾಹಿತಿ. ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ.
5: ಕೃಷಿ ಉಡಾನ್ ಯೋಜನೆ. ಕೃಷಿ ಉಡಾನ್ ಯೋಜನೆ ಎನ್ನುವುದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ, ಕೃಷಿ ಸಚಿವಾಲಯದ ಸಹಯೋಗದೊಂದಿಗೆ ಜಾರಿಗೆ ತಂದಿರುವ ಅತ್ಯಂತ ಮಹತ್ವದ ಯೋಜನೆಯಾಗಿದೆ. ಕೃಷಿ ಉತ್ಪನ್ನಗಳನ್ನು, ವಿಶೇಷವಾಗಿ ಬೇಗನೆ ಹಾಳಾಗುವ ಹಣ್ಣು, ತರಕಾರಿ, ಹಾಲು, ಮೀನು ಹಾಗೂ ಸಾವಯವ ಬೆಳೆಗಳು ಮತ್ತು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ವಿಮಾನಗಳ ಮೂಲಕ ವೇಗವಾಗಿ ತಲುಪಿಸುವುದು ಮತ್ತು ರೈತರ ಆದಾಯ ಹೆಚ್ಚಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಪ್ರಮುಖ ಉದ್ದೇಶಗಳು ಮತ್ತು ಮುಖ್ಯಾಂಶಗಳು: ಉತ್ಪನ್ನಗಳ ನಷ್ಟ ತಡೆಗಟ್ಟುವಿಕೆ, ಬೆಳೆದ ತರಕಾರಿ ಹಣ್ಣು ಹಂಪಲುಗಳು ಸಾರಿಗೆ ವಿಳಂಬದಿಂದ ಹಾಳಾಗುವುದನ್ನು ತಡೆಗಟ್ಟಲು ವಿಮಾನ ರವಾನೆಯ ಸೌಲಭ್ಯವನ್ನು ಒದಗಿಸುವುದು, ಆದ್ಯತೆಯ ವಲಯಗಳು. ಈ ಯೋಜನೆಯಲ್ಲಿ ಬೆಟ್ಟದ ಪ್ರದೇಶಗಳು, ಈಶಾನ್ಯ ರಾಜ್ಯಗಳು ಹಾಗೂ ಗಿರಿಜನ ಬುಡಕಟ್ಟು ಪ್ರದೇಶಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಕೃಷಿ ಉಡಾನ್ 2.0 ಯೋಜನೆಯನ್ನು ಮತ್ತಷ್ಟು ವಿಸ್ತರಿಸಿ ದೇಶದ 58 ಹೆಚ್ಚು ವಿಮಾನ ನಿಲ್ದಾಣಗಳಲ್ಲಿ ಇದನ್ನು ಅನುಷ್ಠಾನಗೊಳಿಸಲಾಗಿದೆ. ಕರ್ನಾಟಕದಲ್ಲಿ ಬೆಳಗಾವಿ, ಹುಬ್ಬಳ್ಳಿ ಮತ್ತು ಮೈಸೂರು ಸೇರಿದಂತೆ ಪ್ರಮುಖ ವಿಮಾನ ನಿಲ್ದಾಣಗಳನ್ನು ಈ ಯೋಜನೆಗೆ ಸೇರಿಸಲಾಗಿದೆ. ಸುಲಭ ಮತ್ತು ಕಾಗದರಹಿತ ಸೌಲಭ್ಯ. ರೈತರು ಮತ್ತು ವ್ಯಾಪಾರಿಗಳಿಗೆ ಸಾರಿಗೆ ಮಾಹಿತಿ ರವಾನೆ ನೀಡಲು ಈ ಕುಶಲ್ ಡಿಜಿಟಲ್ ವೇದಿಕೆಯನ್ನು ಈ ನಮ್ಮ ಜೊತೆಗೆ ಸಂಯೋಜಿಸಲಾಗಿದೆ. ರೈತ ಉತ್ಪಾದಕ ಸಂಸ್ಥೆಗಳು FPO ಸಂಘಟಿತವಾಗಿ ಬೆಳೆ ಬೆಳೆಯುವ FPO ತಮ್ಮ ಉತ್ಪನ್ನಗಳನ್ನು ದೆಹಲಿ, ಮುಂಬೈ, ದುಬೈ ಅಥವಾ ಇತರ ಪ್ರಮುಖ ನಗರಗಳಿಗೆ ತಕ್ಷಣ ಸಾಗಿಸಬಹುದು. ಸಾವಯವ ಹಾಗೂ ತೋಟಗಾರಿಕೆ ಬೆಳೆಗಾರರು ಸಾಂಬಾರು ಪದಾರ್ಥಗಳು, ಅಪರೂಪದ ಹಣ್ಣುಗಳು, ಹೂವುಗಳು ಹಾಗೂ ಮೀನುಗಾರಿಕೆ ಉತ್ಪನ್ನಗಳನ್ನು ಸಾಗಿಸಲು ಸೂಕ್ತ. ವಿಮಾನಯಾನ ದರದಲ್ಲಿ ರಿಯಾಯಿತಿ. ಕೃಷಿ ಸರಕುಗಳನ್ನು ಸಾಗಿಸುವ ವಿಮಾನಗಳಿಗೆ ವಿಮಾನ ನಿಲ್ದಾಣಗಳಲ್ಲಿ ಲ್ಯಾಂಡಿಂಗ್, ಪಾರ್ಕಿಂಗ್ ಮತ್ತು ಇತರೆ ಶುಲ್ಕಗಳಲ್ಲಿ ವಿನಾಯಿತಿ ನೀಡುವ ಮೂಲಕ ಸರಕು ಸಾಗಣೆ ವೆಚ್ಚವನ್ನು ಕಡಿಮೆ ಮಾಡಲಾಗುತ್ತದೆ. ಸಂಘಟಿತ ಸಾಗಣೆ. ಸಣ್ಣ ಪ್ರಮಾಣದ ಬೆಳೆಗಳಿಗಿಂತ FPOಗಳು ಅಥವಾ ರೈತರ ಗುಂಪುಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆಗಳನ್ನು ಸಂಗ್ರಹಿಸಿ ಸಾಗಿಸಿದರೆ ಸಾಗಣೆ ವೆಚ್ಚ ಉಳಿತಾಯವಾಗುತ್ತದೆ. ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದ ಕಾರ್ಗೋ ವಿಮಾನದ ಮೂಲಕ ಅಥವಾ ಈ ಕುಶಲ್ ಮತ್ತು ಇನಂಗಳಲ್ಲಿ ನೋಂದಾಯಿಸಿಕೊಂಡು ಕೃಷಿ ಸರಕು ಸಾಗಣೆ ಸೇವೆಯನ್ನು ಪಡೆಯಬಹುದು. ಮುಖ್ಯವಾಗಿ ಈ ಯೋಜನೆ ಮೂಲಕ ಬೆಳಗಾವಿ ಮತ್ತು ಹುಬ್ಬಳ್ಳಿಯಲ್ಲಿ ದಾಳಿಂಬೆ, ಹಸಿಮೆಣಸಿನಕಾಯಿ, ಶೇಂಗಾ ಮತ್ತು ಕುಂದ ಸಿಹಿ ತಿಂಡಿ, ವಿದೇಶಿ ಮಾದರಿಯ ವಾಣಿಜ್ಯ ಹೂವುಗಳು, ಮಂಗಳೂರು ಮೂಲಕ ತಾಜಾ ಮೀನು, ಸಮುದ್ರ ಆಹಾರ, ಸೀಫುಡ್, ಹಸುವಿನ ತುಪ್ಪ, ಅಪರೂಪದ ಸಾಂಬಾರು ಪದಾರ್ಥಗಳು, ಏಲಕ್ಕಿ ಮತ್ತು ಲವಂಗ, ಬೆಂಗಳೂರು ಮೂಲಕ ರೋಸ್ ಹೂವುಗಳು, ದ್ರಾಕ್ಷಿ ಮತ್ತು ಗೇರುಬೀಜಗಳು, ವಿದೇಶಗಳಿಗೆ ರಫ್ತಾಗುವ ಹಣ್ಣುಗಳು. ಈ ಕುಶಲ್ ಮತ್ತು ಇನಂ ಡಿಜಿಟಲ್ ವೇದಿಕೆ. ಈ ಕುಶಲ್ ಎನ್ನುವುದು ಯೋಜನೆಗಳಿಗಾಗಿ ಅಭಿವೃದ್ಧಿಪಡಿಸಲಾದ ಡಿಜಿಟಲ್ ಪೋರ್ಟಲ್ ಆಗಿದೆ. ಇನಂ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆಗಳೊಂದಿಗೆ ಇದನ್ನು ಸಂಯೋಜಿಸಲಾಗಿದ್ದು ರೈತರು ಅಥವಾ ರೈತ ಉತ್ಪಾದಕ ಸಂಸ್ಥೆಗಳು FPO ತಮ್ಮ ಜಮೀನಿನಿಂದಲೇ ಯಾವ ವಿಮಾನ ನಿಲ್ದಾಣದಲ್ಲಿ ಕಾರ್ಗೋ ಜಾಗ ಲಭ್ಯವಿದೆ, ಯಾವ ವಿಮಾನ ದರ ಎಷ್ಟಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ವಿಮಾನ ನಿಲ್ದಾಣಗಳ ಕೃಷಿ ಕಾರ್ಗೋ ಕೇಂದ್ರಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಸೌಲಭ್ಯ ಇರುವುದರಿಂದ ಸರಕುಗಳು ಹಾಳಾಗದಂತೆ ಸುರಕ್ಷಿತವಾಗಿಡಲಾಗುತ್ತದೆ. ರೈತರು ಅಥವಾ FPOಗಳು ಲಾಭ ಪಡೆಯುವ ಸರಳ ಹಂತಗಳು: ಸಂಘಟಿತ ಸಾಗಣೆ. ಸಣ್ಣ ರೈತರು ವೈಯಕ್ತಿಕವಾಗಿ ವಿಮಾನ ಕಾರ್ಗೋ ಬಳಸುವುದು,

ಸಹಾಯಕರವಾದ್ರಿಂದ ಎಫ್ಪಿಒ ಅಥವಾ ಸರಕಾರ ಸಂಘಗಳ ಮೂಲಕ ಒಂದಾಗಬೇಕು. ಇನಂ ನೋಂದಣಿ ಮಾಡಿಕೊಳ್ಳಬೇಕು. ಮುಂಗಡ ಬುಕ್ಕಿಂಗ್, ಸಾಗಿಸಬೇಕಾದ ಕೃಷಿ ಸರಕಿನ ತೂಕ ಮತ್ತು ದಿನಾಂಕಕ್ಕೆ ಅನುಗುಣವಾಗಿ ಸಮೀಪದ ವಿಮಾನ ನಿಲ್ದಾಣದ ಕಾರ್ಗೋ ವಿಭಾಗದ ಮೂಲಕ ಜಾಗ ಕಾಯ್ದಿರಿಸಬಹುದು. ಕೃಷಿ ಇಲಾಖೆಯಿಂದ ಲಭ್ಯವಿರುವ ಇತರೆ ವಿವಿಧ ಸಹಾಯಧನ ಯೋಜನೆಗಳ ಕುರಿತು ಹೆಚ್ಚಿನ ವಿವರಗಳನ್ನು ಕೃಷಿ ಇಲಾಖೆಯಿಂದ ಜಾರಿಯಲ್ಲಿರುವ ಸಹಾಯಧನ ಯೋಜನೆಗಳ ಮೂಲಕ ತಿಳಿದುಕೊಳ್ಳಬಹುದು. ಕೃಷಿ ಉಡಾನ್ 2.0, ಇದಕ್ಕೆ ಸಂಬಂಧಿಸಿದಂತೆ ಪ್ರಮುಖ ತಾಂತ್ರಿಕ ಕಾರ್ಯವಿಧಾನ. ಈ ಯೋಜನೆಯಲ್ಲಿ ಸರಕುಗಳನ್ನು ವೇಗವಾಗಿ ತಲುಪಿಸಲು ಹಬ್ ಮತ್ತು ಸ್ಪೋಕ್ ಮಾದರಿಯನ್ನು ಬಳಸಲಾಗುತ್ತದೆ. ಸ್ಪೋಕ್ ಸಣ್ಣ ವಿಮಾನ ನಿಲ್ದಾಣಗಳು, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು ಅಥವಾ ಈಶಾನ್ಯ ರಾಜ್ಯಗಳಂಥ ಸಣ್ಣ ನಿಲ್ದಾಣಗಳಿಂದ ಬೆಳೆಗಳನ್ನು ವಿಮಾನದ ಮೂಲಕ ಪ್ರಾಥಮಿಕವಾಗಿ ಸಂಗ್ರಹಿಸಲಾಗುತ್ತದೆ. ಹಬ್ ಪ್ರಮುಖ ಕನೆಕ್ಟಿಂಗ್ ಸೆಂಟರ್ಗಳು, ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ದೆಹಲಿ ಮುಂಬೈ ವಿಮಾನ ನಿಲ್ದಾಣಗಳಿಗೆ ಈ ಸರಕುಗಳನ್ನು ತಲುಪಿಸಲಾಗುತ್ತದೆ. ಅಲ್ಲಿಂದ ದೊಡ್ಡ ಕಾರ್ಗೋ ವಿಮಾನಗಳ ಮೂಲಕ ವಿದೇಶಗಳಿಗೆ, ಉದಾಹರಣೆಗೆ ದುಬೈ, ಹಾಂಗ್ಕಾಂಗ್ ಮುಂತಾದ ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ವಿಮಾನಯಾನ ಸಂಸ್ಥೆಗಳಿಗೆ ಮತ್ತು ಸರಕು ಸಾಗಣೆದಾರರಿಗೆ ನೀಡಲಾಗುವ ವಿನಾಯಿತಿಗಳು. ಕೃಷಿ ಉತ್ಪನ್ನಗಳ ವಿಮಾನ ಸಾಗಣೆ ವೆಚ್ಚ ರೈತರಿಗೆ ದುಬಾರಿಯಾಗಬಾರದು ಎಂಬ ಕಾರಣಕ್ಕೆ ಸರ್ಕಾರ ಸೌಲಭ್ಯವನ್ನು ನೀಡುತ್ತದೆ. 100% ವಿನಾಯಿತಿ. ದೇಶೀಯ ವಿಮಾನ ಸಂಸ್ಥೆಗಳು ಕೃಷಿ ಸರಕುಗಳನ್ನು ಸಾಗಿಸುವಾಗ ವಿಮಾನ ನಿಲ್ದಾಣಗಳಲ್ಲಿ ಪಾವತಿಸಬೇಕಾದ ಲ್ಯಾಂಡಿಂಗ್, ಪಾರ್ಕಿಂಗ್, TNLC ಮತ್ತು RNFC ಶುಲ್ಕಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗುತ್ತದೆ. ಈ ರಿಯಾಯಿತಿಯ ಲಾಭವನ್ನು ವಿಮಾನಯಾನ ಸಂಸ್ಥೆಗಳು ರೈತರಿಗೆ ಕಡಿಮೆ ಸಾಗಾಣಿಕೆಯ ದರ ವಿಧಿಸುವ ಮೂಲಕ ನೀಡುತ್ತದೆ. ಕರ್ನಾಟಕದ ಪ್ರಮುಖ ವಿಮಾನ ನಿಲ್ದಾಣಗಳು ಮತ್ತು ಸೂಕ್ತ ಉತ್ಪನ್ನಗಳು. ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಬೆಳಗಾವಿ ಮತ್ತು ಮಂಗಳೂರು ವಿಮಾನ ನಿಲ್ದಾಣಗಳ ಮೂಲಕ ಕೃಷಿ ಉಡಾನ್ ಯೋಜನೆಗಳನ್ನು ಬಳಸಲಾಗುತ್ತಿದೆ. ಕೃಷಿ ಉಡಾನ್ ಯೋಜನೆ ಮತ್ತು ಅಗ್ರಿ ಉಡಾನ್ ಸ್ಟಾರ್ಟ್ಅಪ್ ಕಾರ್ಯಕ್ರಮಗಳ ಮೂಲಕ ಹೆಚ್ಚಿನ ವಿವರಗಳು. ಕೃಷಿ ಉಡಾನ್ ಯೋಜನೆ 2.0 ರೈತರ ಆದಾಯವನ್ನು ಹೆಚ್ಚಿಸಲು ಮತ್ತು ಕೃಷಿ ಉತ್ಪನ್ನಗಳ ಸಾಗಾಣಿಕೆಯನ್ನು ಸುಲಭಗೊಳಿಸಲು ಈ ಯೋಜನೆಯನ್ನು ವಿಸ್ತರಿಸಲಾಗಿದೆ. ಸಾರಿಗೆ ವೆಚ್ಚದಲ್ಲಿ ರಿಯಾಯಿತಿ, ಕೃಷಿ ಉತ್ಪನ್ನಗಳನ್ನು ಸಾಗಿಸುವ ವಿಮಾನಗಳಿಗೆ ಲ್ಯಾಂಡಿಂಗ್, ಪಾರ್ಕಿಂಗ್ ಶುಲ್ಕಗಳಲ್ಲಿ 100% ವಿನಾಯಿತಿ ನೀಡಲಾಗುತ್ತದೆ. ಕೋಲ್ಡ್ ಸ್ಟೋರೇಜ್ ಸೌಲಭ್ಯ. ವಿಮಾನ ನಿಲ್ದಾಣಗಳಲ್ಲಿ ತರಕಾರಿ, ಹಣ್ಣು ಹಾಗೂ ಮಾಂಸ ಹಾಳಾಗದಂತೆ ಇಡಲು ಅತ್ಯಾಧುನಿಕ ಶೀತಲೀಕರಣ ಗೋದಾಮುಗಳನ್ನು ನಿರ್ಮಿಸಲಾಗಿದೆ. ಕೃಷಿ ಉತ್ಪನ್ನಗಳ ಸಾಗಾಣಿಕೆ ಪ್ರಗತಿಯನ್ನು ಲೈವ್ ಆಗಿ ಟ್ರ್ಯಾಕ್ ಮಾಡಲು ಮತ್ತು ರೈತರಿಗೆ ಮಾಹಿತಿ ನೀಡಲು ಈ ಆನ್ಲೈನ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಕರ್ನಾಟಕದಲ್ಲಿ ಮುಖ್ಯವಾಗಿ ಬೆಂಗಳೂರು, ಮಂಗಳೂರು ಮತ್ತು ಬೆಳಗಾವಿ ಸೇರಿದಂತೆ ದೇಶದ ಪ್ರಮುಖ 58 ವಿಮಾನ ನಿಲ್ದಾಣಗಳಲ್ಲಿ ಈ ಸೌಲಭ್ಯ ಲಭ್ಯವಿದೆ. ಕೃಷಿ ತಂತ್ರಜ್ಞಾನ, ಸಾವಯವ ಕೃಷಿ, ಪಶುಸಂಗೋಪನೆ ಮತ್ತು ಆಹಾರ ಸಂಸ್ಕರಣೆ ಕ್ಷೇತ್ರದಲ್ಲಿ ಹೊಸ ಆಲೋಚನೆ ಹೊಂದಿರುವವರಿಗೆ, ಈಗಾಗಲೇ ಸಣ್ಣ ಮಟ್ಟದಲ್ಲಿ ಉದ್ಯಮ ಆರಂಭಿಸಿ ಅದನ್ನು ದೊಡ್ಡದಾಗಿ ಬೆಳೆಸಲು ಬಯಸುವ ನವ ಉದ್ಯಮಿಗಳಿಗೆ ಈ ಯೋಜನೆ ಸಹಕಾರಿಯಾಗಿದೆ. ಆರ್ಥಿಕ ನೆರವು. ಆಯ್ಕೆಯಾಗುವ ಅತ್ಯುತ್ತಮ ಸ್ಟಾರ್ಟ್ಅಪ್ಗಳಿಗೆ ದೊಡ್ಡ ಹೂಡಿಕೆದಾರರಿಂದ ಲಕ್ಷಾಂತರ ರೂಪಾಯಿಗಳ ಆರ್ಥಿಕ ನೆರವು ಕೊಡಿಸಲಾಗುತ್ತದೆ. ಉಚಿತ ತರಬೇತಿ. ದೇಶದ ಪ್ರಮುಖ ಕೃಷಿ ವಿಜ್ಞಾನಿಗಳಿಂದ ಮತ್ತು ಉದ್ಯಮದ ತಜ್ಞರಿಂದ ಉಚಿತ ಮಾರ್ಗದರ್ಶನ ಸಿಗುತ್ತದೆ. ICAR ಅತ್ಯಾಧುನಿಕ ಪ್ರಯೋಗಾಲಯಗಳನ್ನು ಬಳಸಿಕೊಳ್ಳುವ ಅವಕಾಶ ಇರುತ್ತದೆ. ನಿಮ್ಮ ಬೆಳೆಗಳನ್ನು ಹೊರದೇಶಕ್ಕೆ ಅಥವಾ ಬೇರೆ ರಾಜ್ಯಕ್ಕೆ ಮಾರಾಟ ಮಾಡಬೇಕಿದ್ದರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆ ಅಥವಾ ಕೃಷಿ ಉಡಾನ್ ಸೌಲಭ್ಯ ಇರುವ ವಿಮಾನ ನಿಲ್ದಾಣದ ಕಾರ್ಗೋ ವಿಭಾಗವನ್ನು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು. ನಿಮಗೆ ಹೊಸ ಉದ್ಯಮ ಆರಂಭಿಸಲು ಸಹಾಯ ಬೇಕಿದ್ದರೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಗ್ರಿ ಉಡಾನ್ ಅರ್ಜಿಯ ಲೈವ್ ಸ್ಟೇಟಸ್ ಅನ್ನು ಪರಿಶೀಲಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಹೈನುಗಾರಿಕೆ, ಮೀನುಗಾರಿಕೆ ಮತ್ತು ಅಗ್ರಿ ಫಿನ್ಟೆಕ್ ಮಾರುಕಟ್ಟೆ ಮತ್ತು ನೆಟ್ವರ್ಕಿಂಗ್ ಸಂಪರ್ಕಗಳು. ಮುಖ್ಯವಾಗಿ ಉದ್ಯಮಗಳು, ಕೃಷಿಕ ಉತ್ಪಾದಕ ಸಂಸ್ಥೆಗಳು, ಎಫ್ಪಿಒ, ಕಾರ್ಪೊರೇಟ್ ಮತ್ತು ಸರ್ಕಾರದ ಯೋಜನೆಗಳೊಂದಿಗೆ ಸ್ಟಾರ್ಟ್ಅಪ್ಗಳಿಗೆ ನೇರ ಸಂಪರ್ಕ ಕಲ್ಪಿಸಿ ಅವರ ಉತ್ಪನ್ನಗಳು ಶೀಘ್ರವಾಗಿ ಮಾರುಕಟ್ಟೆಗೆ ತಲುಪಲು ನೆರವಾಗುತ್ತದೆ. ರೈತರ ಆದಾಯ ವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿ. ನವೀನ ತಂತ್ರಜ್ಞಾನಗಳ ಮೂಲಕ ಕೃಷಿ ಉತ್ಪಾದನಾ ವೆಚ್ಚ ಕಡಿಮೆ ಮಾಡುವುದು, ಕೃಷಿ ತ್ಯಾಜ್ಯ ತಡೆಯುವುದು ಮತ್ತು ರೈತರಿಗೆ ಉತ್ತಮ ಬೆಲೆ ಸಿಗುವಂತೆ ಮಾಡುವುದು ಈ ಯೋಜನೆಯ ಅಂತಿಮ ಗುರಿಯಾಗಿದೆ. ಕೃಷಿ ಉತ್ಪನ್ನಗಳನ್ನು ವಿಮಾನಗಳ ಮೂಲಕ ಸಾಗಣೆ ಮಾಡಲು ನೆರವಾಗುವ ಯೋಜನೆಯನ್ನು ಕೃಷಿ ಉಡಾನ್ ಎಂದು ಕರೆಯಲಾಗುತ್ತದೆ. ಆದರೆ ಅಗ್ರಿ ಉಡಾನ್ ಕೃಷಿ ಸ್ಟಾರ್ಟ್ಅಪ್ಗಳನ್ನು ಉತ್ತೇಜಿಸುವ ಕಾರ್ಯಕ್ರಮವಾಗಿದೆ. ಇದು ರೈತರ ಏಳಿಗೆ ಮತ್ತು ಕೃಷಿ

0: ಈ ಅಭಿವೃದ್ಧಿಯ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡಿದೆ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಕೃಷಿ ಉಡಾನ್ ಯೋಜನೆ ಬಗ್ಗೆ ಮಾಹಿತಿ ಪ್ರಸಾರವಾಯಿತು. ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ 1:10 ಕ್ಕೆ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವಿಜಯವಾಡದ ಪುನ್ನಮಿ ಘಾಟ್ನಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟ್ರೀಯ ಸರಸ್ ಜೀವನೋಪಾಯ ಮೇಳಕ್ಕೆ ಚಾಲನೆ. ಲೇಹ್ನ ಕುಶೂಕ್ ಬಕುಲ ರಿಂಪೋಜೆ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಜಗತ್ತಿನ 100 ದೇಶಗಳಿಗೆ ಭಾರತದ ರಕ್ಷಣಾ ಉತ್ಪನ್ನಗಳು ರಫ್ತು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕೃಷಿ ವಲಯದಲ್ಲಿ ಮಹಿಳೆಯರ ಕೊಡುಗೆ ಗುರುತಿಸಲು ನವದೆಹಲಿಯಲ್ಲಿಂದು ಮಹಿಳಾ ಕಿಸಾನ್ ದಿವಸ್ ಆಚರಣೆ. ಮಾಂಟೆನೆಗ್ರೋದ ಬುಡ್ವಾದಲ್ಲಿ ಇದೇ 18ರಂದು 19 ವರ್ಷದ ಒಳಗಿನ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ 2ನೇ ಆವೃತ್ತಿ ಆರಂಭ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ವಿಜಯವಾಡದ ಪುನ್ನಮಿ ಘಾಟ್ನಲ್ಲಿ ರಾಷ್ಟ್ರೀಯ ಸರಸ್ ಜೀವನೋಪಾಯ ಮೇಳ 2026ನ್ನು ಉದ್ಘಾಟಿಸಲಿದ್ದಾರೆ. ದೆಹಲಿ ಎನ್ಸಿಆರ್ ಹೊರಗೆ ಇಂತಹ ರಾಷ್ಟ್ರಮಟ್ಟದ ಮೇಳ ನಡೆಯುತ್ತಿರುವುದು ಇದೇ ಮೊದಲು. ವಿಜಯವಾಡದಲ್ಲಿ ನಡೆಯುತ್ತಿರುವಂತಹ ರಾಷ್ಟ್ರೀಯ ಸರಸ್ ಮೇಳ 2026 ದೇಶದಾದ್ಯಂತ ಇರುವ ಸ್ವಸಹಾಯ ಗುಂಪುಗಳ ಗ್ರಾಮೀಣ ಮಹಿಳೆಯರಿಗೆ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು, ವಿಶಾಲ ಮಾರುಕಟ್ಟೆಗಳನ್ನು ತಲುಪಲು ಮತ್ತು ತಮ್ಮ ಜೀವನೋಪಾಯವನ್ನು ಬಲಪಡಿಸಿಕೊಳ್ಳಲು ಒಂದು ವೇದಿಕೆಯನ್ನು ಒದಗಿಸುತ್ತದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಆಂಧ್ರಪ್ರದೇಶ ಸರ್ಕಾರದ ಸಹಯೋಗದೊಂದಿಗೆ ಆಯೋಜನೆ ಮಾಡಿರುವಂತಹ ಈ ಮೇಳದಲ್ಲಿ ಸುಮಾರು 1500 ಮಹಿಳಾ ಉದ್ಯಮಿಗಳು ಮತ್ತು ಕುಶಲಕರ್ಮಿಗಳು ಭಾಗಿಯಾಗುತ್ತಿದ್ದಾರೆ. ಇಲ್ಲಿನ 650 ಹೆಚ್ಚು ಮಳಿಗೆಗಳಲ್ಲಿ ಸಾಂಪ್ರದಾಯಿಕ ಕೈಮಗ್ಗ ಉತ್ಪನ್ನಗಳು, ಕರಕುಶಲ ವಸ್ತುಗಳು, ಸಾವಯವ ಉತ್ಪನ್ನ ಮತ್ತು ಗೃಹೋಪಯೋಗಿ ವಸ್ತುಗಳನ್ನು ಪ್ರದರ್ಶನ ಮಾಡಲಾಗುತ್ತಿದೆ. ಈ ಮೇಳದಲ್ಲಿ ಪ್ರಾದೇಶಿಕ ಖಾದ್ಯ, ಸಾಂಪ್ರದಾಯಿಕ ಕಲೆಗಳ ನೇರ ಪ್ರದರ್ಶನ ಮತ್ತು ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್ ಮತ್ತು ಆನ್ಲೈನ್ ಮಾರುಕಟ್ಟೆಯ ಕುರಿತಾದಂತಹ ತರಬೇತಿ ಕಾರ್ಯಕ್ರಮಗಳು ಕೂಡ ಜರುಗಲಿವೆ. ರಾಷ್ಟ್ರೀಯ ಸರಸ್ ಮೇಳವು ಲಖ್ಪತಿ ದೀದಿ ಉಪಕ್ರಮವನ್ನು ಪ್ರತಿಬಿಂಬಿಸುತ್ತದೆ. ಗ್ರಾಮೀಣ ಮಹಿಳೆಯರು ಸುಸ್ಥಿರ ಆದಾಯವನ್ನು ಗಳಿಸಲು ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಲು ಸಹಾಯ ಮಾಡುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲಡಾಖ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ 5 ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ರಾಷ್ಟಕ್ಕೆ ಸಮರ್ಪಿಸಿದ್ದಾರೆ. ಈ ಯೋಜನೆಗಳು ಸಂಪರ್ಕ ವ್ಯವಸ್ಥೆಯನ್ನು ಬಲಪಡಿಸುವ, ಇಂಧನ ಮೂಲಸೌಕರ್ಯವನ್ನು ಸುಧಾರಿಸುವ, ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವ ಮತ್ತು ಈ ಪ್ರದೇಶದಲ್ಲಿ ನೀರಿನ ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿವೆ. ಈ ಸಂದರ್ಭದಲ್ಲಿ ಪ್ರಧಾನಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಲೇಹ್ನ ಕುಶೋಕ್ ಬಕುಲ ರಿಂಪೋಚೆ ವಿಮಾನ ನಿಲ್ದಾಣದಲ್ಲಿ 640 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ಉದ್ಘಾಟಿಸಿದರು. ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿರುವಂತಹ 298 ಕಿಲೋಮೀಟರ್ ಉದ್ದದ ನಿಮ್ಮು ಪದಂ ದಾರ್ಚಾ ರಸ್ತೆಯನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಿದರು. 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಸಣ್ಣ ಜಲವಿದ್ಯುತ್ ಯೋಜನೆ ಮತ್ತು 66 ಕಿಲೋವ್ಯಾಟ್ನ ಡಬಲ್ ಸರ್ಕ್ಯೂಟ್ ದ ಹನು ಖಾಲ್ಸ್ಲಿ ಪ್ರಸರಣ ಮಾರ್ಗವನ್ನು ಅವರು ಉದ್ಘಾಟಿಸಿದರು. ಲೇಹ್ನ ಸಿಂಧುಘಾಟ್ನಲ್ಲಿ ಭಾರತದ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನವನ್ನು ಮತ್ತು ಪ್ರಾಜೆಕ್ಟ್ ಹಿಮ್ ಸರೋವರ್ ಅಡಿಯಲ್ಲಿ 40 ಹಳ್ಳಿಗಳಲ್ಲಿ ಅಭಿವೃದ್ಧಿಪಡಿಸಲಾದಂಥ 40 ಜಲಮೂಲಗಳನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಿದರು. ಭಾರತ ತನ್ನದೇ ಆದ ರಕ್ಷಣಾ ಉತ್ಪನ್ನಗಳನ್ನು ಪ್ರಪಂಚದಾದ್ಯಂತ ಸುಮಾರು 100 ದೇಶಗಳಿಗೆ ರಫ್ತು ಮಾಡುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಟೈಮ್ಸ್ ನೌ ಡಿಫೆನ್ಸ್ ಕಾನ್ಕ್ಲೇವ್ 2026ರಲ್ಲಿ ಮಾತನಾಡಿದ ಸಚಿವರು, 2013-14ರಲ್ಲಿ ಕೇವಲ 686 ಕೋಟಿ ರೂಪಾಯಿಗಳಷ್ಟಿದ್ದಂತಹ ಭಾರತದ ರಕ್ಷಣಾ ರಫ್ತು 2025-26ರ ವೇಳೆಗೆ 38,000 ಕೋಟಿ ರೂಪಾಯಿಗಳು ಅಧಿಕಕ್ಕೆ ಏರಿಕೆಯಾಗಿದೆ. ಭಾರತವು ಮದ್ದುಗುಂಡುಗಳ ವಿಷಯದಲ್ಲಿ 90%ಕ್ಕಿಂತ ಹೆಚ್ಚು ಸ್ವಾವಲಂಬನೆಯನ್ನು ಸಾಧಿಸಿದೆ. ಭಾರತೀಯ ಸೇನೆಯ ಬಳಿ ಇರುವಂತಹ 175 ಬಗೆಯ ಮದ್ದುಗುಂಡುಗಳಲ್ಲಿ 159 ಬಗೆಯು ದೇಶೀಯವಾಗಿ ತಯಾರಿಸಲ್ಪಟ್ಟಿವೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 12.5 ವರ್ಷಗಳಲ್ಲಿ ರಕ್ಷಣಾ ವಲಯವು ತನ್ನ ಸಾಮರ್ಥ್ಯಗಳನ್ನು ವಿಸ್ತರಿಸಿಕೊಂಡಿರುವುದಲ್ಲದೆ ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಕಾರ್ಯತಂತ್ರ

0: ಬದಲಾವಣೆಯನ್ನು ಕೂಡ ಕಂಡಿದೆ. ಸರ್ಕಾರವು ಅಂತಹ ರಕ್ಷಣಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ. ಇದು ರಾಷ್ಟ್ರೀಯ ಭದ್ರತೆಯನ್ನು ಬಲಪಡಿಸುವುದರ ಜೊತೆಗೆ ಆರ್ಥಿಕ ಬೆಳವಣಿಗೆಗೆ ಚಾಲನೆ ನೀಡುತ್ತದೆ ಮತ್ತು ಜಾಗತಿಕ ಭದ್ರತಾ ವ್ಯವಸ್ಥೆಯಲ್ಲಿ ಭಾರತದ ಪಾತ್ರವನ್ನು ಇನ್ನಷ್ಟು ಬಲಪಡಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತದ ಸಶಸ್ತ್ರ ಪಡೆಗಳು ಯಾವುದೇ ಸವಾಲನ್ನು ಎದುರಿಸಲು ಸಂಪೂರ್ಣ ಸನ್ನದ್ಧವಾಗಿವೆ. ಭಾರತದ ವಿರುದ್ಧ ಶಸ್ತ್ರಾಸ್ತ್ರಗಳನ್ನು ಕೈಗೆತ್ತಿಕೊಂಡ ಬಹುತೇಕ ಭಯೋತ್ಪಾದಕರನ್ನು ಅವರು ಶಸ್ತ್ರ ಹಿಡಿದ ಒಂದು ವರ್ಷದ ಒಳಗಾಗಿಯೇ ಭದ್ರತಾ ಪಡೆಗಳು ನಿರ್ಮೂಲನೆ ಮಾಡಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತೀಯ ಕೃಷಿಗೆ ಮಹಿಳೆಯರ ಕೊಡುಗೆಯನ್ನು ಗುರುತಿಸಲು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ಇಂದು ನವದೆಹಲಿಯಲ್ಲಿ ರಾಷ್ಟೀಯ ಮಟ್ಟದ ಮಹಿಳಾ ಕಿಸಾನ್ ದಿವಸ್ 2026ನ್ನು ಆಚರಣೆ ಮಾಡಲಾಗುತ್ತಿದೆ. ಭಾರತದ ಕೃಷಿ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿರುವಂತಹ ಮಹಿಳೆಯರು ಬಿತ್ತನೆ, ನಾಟಿ ಮತ್ತು ಕೊಯ್ಲು ಮಾಡುವಿಕೆಯಿಂದ ಹಿಡಿದು ಜಾನುವಾರು ನಿರ್ವಹಣೆ, ಬೀಜ ಸಂರಕ್ಷಣೆ ಮತ್ತು ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆಯವರೆಗೆ ಹಲವಾರು ಪ್ರಮುಖ ಪಾತ್ರಗಳನ್ನು ವಹಿಸುತ್ತಾರೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಜೀವ ವೈವಿಧ್ಯ ಸಂರಕ್ಷಣೆ, ಉದ್ಯಮಶೀಲತಾ ಉಪಕ್ರಮ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳ ಅಳವಡಿಕೆಯಲ್ಲಿ ತಮ್ಮ ಸಾಂಪ್ರದಾಯಿಕ ಜ್ಞಾನದೊಂದಿಗೆ ಮಹಿಳೆಯರು ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುತ್ತಾರೆ ಮತ್ತು ಕೃಷಿ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತಾರೆ. ಅಭಿವೃದ್ಧಿ ಹೊಂದಿದ ಕೃಷಿ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವಲ್ಲಿ ಮಹಿಳಾ ರೈತರ ಪಾತ್ರ ಎಂಬ ವಿಷಯ ಹೊಂದಿರುವಂತಹ ವಿಶ್ವಸಂಸ್ಥೆಯ ಅಂತಾರಾಷ್ಟೀಯ ಗ್ರಾಮೀಣ ಮಹಿಳೆಯರ ದಿನದೊಂದಿಗೆ ಈ ಕಾರ್ಯಕ್ರಮವು ಹೊಂದಿಕೆಯಾಗುತ್ತದೆ ಎಂದು ಸಚಿವಾಲಯ ಹೇಳಿದೆ. ಭಾರತೀಯ ಕೃಷಿಯನ್ನು ಹೆಚ್ಚು ಉತ್ಪಾದಕ ಮತ್ತು ಸ್ವಾವಲಂಬಿಯನ್ನಾಗಿ ಮಾಡುವುದು ಮಹಿಳಾ ರೈತರ ಕೊಡುಗೆ ಎಂದು ಅದು ಮತ್ತಷ್ಟು ಒತ್ತಿ ಹೇಳಿದೆ. ಕೃಷಿ ಆಹಾರ ವ್ಯವಸ್ಥೆಗಳಿಗೆ ಅವರ ಕೊಡುಗೆಯನ್ನು ಗುರುತಿಸಲು ಜಾಗತಿಕ ವೇದಿಕೆಯನ್ನು ಒದಗಿಸಲು ವಿಶ್ವಸಂಸ್ಥೆಯು 2026ನ್ನು ಅಂತಾರಾಷ್ಟೀಯ ಮಹಿಳಾ ರೈತ ವರ್ಷ ಎಂದು ಘೋಷಣೆ ಮಾಡಿದೆ ಎಂದು ಸಚಿವಾಲಯ ಹೇಳಿದೆ. ಕೃಷಿಯಲ್ಲಿ ಮಹಿಳೆಯರಿಗೆ ಅವಕಾಶಗಳನ್ನು ಹೆಚ್ಚಿಸುವ ಮತ್ತು ಸಂಪನ್ಮೂಲ, ತಂತ್ರಜ್ಞಾನ ಮತ್ತು ಸಾಂಸ್ಥಿಕ ಬೆಂಬಲಕ್ಕೆ ಅವರ ಪ್ರವೇಶವನ್ನು ಬಲಪಡಿಸುವ ಅಗತ್ಯವನ್ನು ಘೋಷಣೆಯು ಪ್ರತಿಪಾದಿಸಿದೆ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ವಿಸ್ತರಣಾ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗುವುದು. ಕೃಷಿ ಪ್ರಗತಿ ಮತ್ತು ಗ್ರಾಮೀಣ ಸಮೃದ್ಧಿಯನ್ನು ಸಾಧಿಸುವಲ್ಲಿ ಮಹಿಳಾ ಸಬಲೀಕರಣದ ಮಹತ್ವದ ಮೇಲೆ ಕೇಂದ್ರೀಕರಿಸುವ ಈ ಕಾರ್ಯಕ್ರಮದಲ್ಲಿ ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು, ವಿಜ್ಞಾನಿಗಳು, ವಿಸ್ತರಣಾ ಕಾರ್ಯಕರ್ತರು ಮತ್ತು ಇತರ ಪಾಲುದಾರರು ಜೊತೆಗೆ 50-100 ಮಹಿಳಾ ರೈತರು ಭಾಗಿಯಾಗಲಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಪಿಎಂ JAY ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ನಗದು ರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018ರಲ್ಲಿ ಪ್ರಾರಂಭವಾದಂತಹ ಆಯುಷ್ಮಾನ್ ಭಾರತ್ PMJAY ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷದವರೆಗಿನ ನಗದು ರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆಯು ಭಾರತದ ಶೇಕಡ 40%ರಷ್ಟು ಅತ್ಯಂತ ಬಡ ಜನಸಂಖ್ಯೆಯನ್ನು ಗುರುತಿಸಿಕೊಂಡಿದೆ. ಕ್ರಮೇಣ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ. June 2026ರ ವೇಳೆಗೆ ಇದು 37,413 ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ 1,92,00,000 ಮೌಲ್ಯದ 12,69,00,000 ಆಸ್ಪತ್ರೆ ದಾಖಲಾತಿಗಳಿಗೆ ಅನುವು ಮಾಡಿಕೊಟ್ಟಿದೆ. ಇದರ ಪ್ರಭಾವವು ಮಹಿಳೆಯರ ವಿಷಯದಲ್ಲಿ ವಿಶೇಷವಾಗಿ ಗಮನಾರ್ಹವಾಗಿದೆ. ಒಟ್ಟು ಆಯುಷ್ಮಾನ್ ಕಾರ್ಡ್ಗಳಲ್ಲಿ ಸುಮಾರು ಶೇಕಡ 49%ರಷ್ಟು ಮತ್ತು ಅಧಿಕೃತ ಆಸ್ಪತ್ರೆ ದಾಖಲಾತಿಗಳಲ್ಲಿ ಸುಮಾರು ಶೇಕಡ 48%ರಷ್ಟು ಮಹಿಳೆಯರೇ ಇದ್ದಾರೆ. ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರನ್ನು ಒಳಗೊಳ್ಳುವಂತೆ ಈ ಯೋಜನೆಯನ್ನು ಮತ್ತಷ್ಟು ವಿಸ್ತರಣೆ ಮಾಡಲಾಗಿದೆ. ಆಯುಷ್ಮಾನ್ ವಂದನಾ ಕಾರ್ಡ್ ಆದಾಯದ ಮಿತಿ ಇಲ್ಲದೆ 6 ಕೋಟಿ ಹಿರಿಯ ನಾಗರಿಕರಿಗೆ ವಿಸ್ತರಿಸಲ್ಪಟ್ಟಿದೆ. ಇದು ಭಾರತದ ಹಿರಿಯ ನಾಗರಿಕರಿಗೆ ಆರೋಗ್ಯ ರಕ್ಷಣೆಯ ಭರವಸೆಯನ್ನು ಒದಗಿಸುತ್ತದೆ. ಮಾಂಟಿನ ವಿರುದ್ಧ ಬುಡ್ವಾದಲ್ಲಿ ಇದೇ 18ರಂದು ಪ್ರಾರಂಭವಾಗಲಿರುವ 19 ವರ್ಷದ ಒಳಗಿನವರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ 2ನೇ ಆವೃತ್ತಿಯಲ್ಲಿ 18 ಸದಸ್ಯರ ಭಾರತೀಯ ಬಾಕ್ಸಿಂಗ್ ತಂಡವು ಸ್ಪರ್ಧಿಸಲಿದೆ. 2 ವರ್ಷಗಳ ಹಿಂದೆ ಅಮೆರಿಕದ ಕೊಲೊರಾಡೋದಲ್ಲಿ ನಡೆದಂತಹ ಚೊಚ್ಚಲ ಆವೃತ್ತಿಯಲ್ಲಿ ಇಂಗ್ಲೆಂಡ್ನ ನಂತರ 2ನೇ ಸ್ಥಾನವನ್ನು

0: ಪಡೆದು ಗಮನಾರ್ಹ ಸಾಧನೆ ಮಾಡಿದಂತಹ ಭಾರತ ಈ ಬಾರಿಯ ಟೂರ್ನಿಯಲ್ಲಿಯೂ ಹೆಚ್ಚಿನ ನಿರೀಕ್ಷೆಗಳೊಂದಿಗೆ ಕಣಕ್ಕೆ ಇಳಿಯುತ್ತಿದೆ. 2024 ಈ ಟೂರ್ನಿಯಲ್ಲಿ ಭಾರತದ ತಂಡವು 4 ಚಿನ್ನ, 8 ಬೆಳ್ಳಿ ಮತ್ತು 5 ಕಂಚಿನ ಪದಕಗಳನ್ನು ಒಳಗೊಂಡಂತೆ ಒಟ್ಟು 17 ಪದಕಗಳನ್ನು ಗೆಲ್ಲುವ ಮೂಲಕ ಅದ್ಭುತ ಪ್ರದರ್ಶನವನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯವಾಡದ ಪುನ್ನಮಿ ಘಾಟ್ನಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟ್ರೀಯ ಸರಸ್ ಜೀವನೋಪಾಯ ಮೇಳಕ್ಕೆ ಚಾಲನೆ. ಲೇಹ್ನ ಕುಶೋಕ್ ಬಕುಲ ರಿಂಪೋಚೆ ವಿಮಾನ ನಿಲ್ದಾಣದಲ್ಲಿ ನೂತನ ಟರ್ಮಿನಲ್ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಜಗತ್ತಿನ 100 ದೇಶಗಳಿಗೆ ಭಾರತದ ರಕ್ಷಣಾ ಉತ್ಪನ್ನಗಳು ರಫ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕೃಷಿ ವಲಯದಲ್ಲಿ ಮಹಿಳೆಯರ ಕೊಡುಗೆ ಗುರುತಿಸಲು ನವದೆಹಲಿಯಲ್ಲಿಂದು ಮಹಿಳಾ ಕಿಸಾನ್ ದಿವಸ್ ಆಚರಣೆ. ಮಾಂಟಿನಗ್ರೋದ ಬುಡ್ವಾದಲ್ಲಿ ಇದೇ 18ರಂದು 19 ವರ್ಷದ ಒಳಗಿನ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ 2ನೇ ಆವೃತ್ತಿ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 1:20. ಈಗ ಕೆಲವು ಜಾಹೀರಾತುಗಳು, ನಂತರ ಚಿತ್ರಗೀತೆಗಳು.
2: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
3: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
2: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
4: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಗಾಳಿಪಟ ಚಿತ್ರಕ್ಕಿಂದು ಉದಿತ್ ನಾರಾಯಣ್ ಹಾಗೂ ಅನುರಾಧ ಶ್ರೀರಾಮ್ ಅವರು ಹಾಡಿರುವ ಗೀತೆ. ಜಯಂತ್ ಕೈಕಿಣಿಯವರ ಸಾಹಿತ್ಯಕ್ಕೆ ವಿ ಹರಕೃಷ್ಣ ಅವರ ಸಂಗೀತ.

ಬಿದ್ದ ಚಿತ್ರಕ್ಕೆಂದು ಹೇಮಂತ್ ಹಾಗೂ ಪ್ರಿಯದರ್ಶಿನಿ ಅವರು ಹಾಡಿದ್ದಾರೆ. ತಂಗಾಳಿ ನಾಗರಾಜ್ ಅವರ ಸಾಹಿತ್ಯವಿದೆ, ವೆಂಕಟನಾರಾಯಣ್ ಅವರ ಸಂಗೀತ.

0: ವಿವರ. ಗ್ರಾಮ ಪಂಚಾಯಿತಿಗಳು ಪಟ್ಟಣ ಪಂಚಾಯಿತಿಯಾಗಿ ಇಲ್ಲವೇ ನಗರಸಭೆ ನಗರ ಪಾಲಿಕೆಯಲ್ಲಿ ಸೇರ್ಪಡೆಯಾಗಿ ಸಂಪೂರ್ಣ ಹಸ್ತಾಂತರವಾದ ಬಳಿಕವೂ ಗ್ರಾಮ ಪಂಚಾಯತ್ ಬ್ಯಾಂಕ್ ಖಾತೆಗಳಲ್ಲಿ ವಹಿವಾಟು ನಡೆದಿರುವ ಬಗ್ಗೆ ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಸಂಬಂಧ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿದ್ದು ತನಿಖೆ ನಡೆಸುವಂತೆ ಆದೇಶಿಸಿದ್ದಾರೆ. ಹಸ್ತಾಂತರವಾಗಿರುವ ಗ್ರಾಮ ಪಂಚಾಯತ್ಗಳ ಬ್ಯಾಂಕ್ ಖಾತೆಗಳಲ್ಲಿ ಅಕ್ರಮವಾಗಿ ವಹಿವಾಟು ನಡೆದಿದೆಯೇ, ಗ್ರಾಮಗಳ ಕಾಮಗಾರಿಗೆ ಪಂಚಾಯಿತಿ ವತಿಯಿಂದ ಹಣ ಭರಿಸಲಾಗಿದೆಯೇ ಎಂಬ ಬಗ್ಗೆ ಪರಿಶೀಲನೆ ನಡೆಸಲು ಒಂದು ಸಮಿತಿ ರಚಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಕುರಿತ ವರದಿಯನ್ನು 30 ದಿನಗಳ ಒಳಗಾಗಿ ಸಲ್ಲಿಸಲು ಅವರು ಸೂಚನೆ ನೀಡಿದ್ದಾರೆ. ಅಕ್ರಮ ನಡೆದಿರುವುದು ಮೇಲ್ನೋಟಕ್ಕೆ ಕಂಡುಬಂದಲ್ಲಿ ಸಂಬಂಧಿತ ಸಿಬ್ಬಂದಿಯನ್ನು ಅಮಾನತು ಮಾಡಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿ ಎಫ್ಐಆರ್ ದಾಖಲಿಸುವಂತೆ ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ನಡೆಯುತ್ತಿದೆ. ಇಂದಿನ ಸಭೆಯಲ್ಲಿ 2003ರಲ್ಲಿ ಸಂಚಲನ ಮೂಡಿಸಿದ್ದಂತಹ ರಿಂಗ್ ರೋಡ್ ಶುಭಾ ಪ್ರಕರಣದ ಅಪರಾಧಿಗಳಾದಂತಹ ಶುಭಾ, ಶಂಕರನಾರಾಯಣ ಮತ್ತು ಡಿ ವರುಣ್ ವರ್ಮಾ ಸಲ್ಲಿಸಿರುವಂತಹ ಕ್ಷಮಾದಾನ ಅರ್ಜಿಗಳ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ 4 ಆರೋಪಿಗಳಿಗೆ ವಿಧಿಸಲಾಗಿದ್ದ ಜೀವಾವಧಿ ಶಿಕ್ಷೆಯನ್ನು ಸುಪ್ರೀಂಕೋರ್ಟ್ ಎತ್ತಿ ಹಿಡಿದಿತ್ತು. ಈ ನಡುವೆ ಶುಭಾ ರಾಜ್ಯಪಾಲರಿಗೆ ಕ್ಷಮಾದಾನ ಅರ್ಜಿ ಸಲ್ಲಿಸಿದ್ದು, ರಾಜ್ಯಪಾಲರ ಕಾರ್ಯಾಲಯವು ಅರ್ಜಿಯನ್ನು ಪರಿಶೀಲನೆ ನಡೆಸುವಂತೆ ರಾಜ್ಯ ಗೃಹ ಇಲಾಖೆಗೆ ರವಾನಿಸಿದೆ. ಈ ಹಿನ್ನೆಲೆಯಲ್ಲಿ ಇಂದಿನ ಸಂಪುಟ ಸಭೆಯಲ್ಲಿ ಈ ಕುರಿತಂತೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ನಡೆದಿದೆ ಎನ್ನಲಾದಂತಹ ರಹಸ್ಯ ಕಾರ್ಯಾಚರಣೆ ಕುರಿತಂತೆ ತಮ್ಮನ್ನು ಗುರಿಯಾಗಿಸಲು ಪೊಲೀಸ್ ಇಲಾಖೆ ಮತ್ತು ಸರ್ಕಾರಿ ಯಂತ್ರವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮನ್ನು ಬಂಧಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಸವಾಲು ಹಾಕಿದ್ದಾರೆ. ರಹಸ್ಯ ಕಾರ್ಯಾಚರಣೆ ಕುರಿತು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಅವರು ಆಗ್ರಹಿಸಿದ್ದಾರೆ. ರಾಜ್ಯ ಮತ್ತು ಮಹಾರಾಷ್ಟದ ಕಬ್ಬು ಬೆಳೆಗಾರರ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸಲು ಮತ್ತು ಸಮಸ್ಯೆಗಳನ್ನು ಪರಿಶೀಲಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಧನ್ಯವಾದ ಸಲ್ಲಿಸಿದ್ದಾರೆ. ಕಬ್ಬು ಬೆಳೆಗಾರರು ಎದುರಿಸುತ್ತಿರುವಂತಹ ಸಮಸ್ಯೆಗಳಿಗೆ ಸಮಗ್ರ ಪರಿಹಾರ ಕಂಡುಕೊಳ್ಳಲು ನೀತಿ ಆಯೋಗದ ಮಾಜಿ ಸದಸ್ಯ ಪ್ರೊಫೆಸರ್ ರಮೇಶ್ ಚಂದ್ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ ಎಂದು ವಿಜಯೇಂದ್ರ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ರೈತರ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಮಂಗಳೂರು ದಸರಾ ಮಹೋತ್ಸವಕ್ಕೆ ಇಂದು ಸಂಜೆ ಚಾಲನೆ ದೊರೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸಂಜೆ 4:10 ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ಮುಖ್ಯಮಂತ್ರಿ ಕಾಪು ಉಚ್ಚಿಲ ಮಹಾಲಕ್ಷ್ಮಿ ದೇಗುಲಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಮಹಿಳಾ ದಸರಾ ಉದ್ಘಾಟನೆ ಮತ್ತು ಮುಖ್ಯಮಂತ್ರಿಗಳ ಅಭಿನಂದನಾ ಸಮಾರಂಭ ಜರುಗಲಿದೆ. ಬಳಿಕ ಮಂಗಳೂರಿಗೆ ಆಗಮಿಸಲಿರುವ ಅವರು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರಕ್ಕೆ ಆಗಮಿಸಿ ಮಂಗಳೂರು ದಸರಾವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಸಿಡಬ್ಲ್ಯೂಆರ್ಸಿ, ಸಿಡಬ್ಲ್ಯೂಎಂಎ ಮತ್ತು ಸುಪ್ರೀಂಕೋರ್ಟ್ ಆದೇಶದ ಮೇರೆಗೆ ನಿರಂತರವಾಗಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡಿದ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ 100 ಅಡಿಗೆ ಬಂದು ತಲುಪಿದೆ. 124.89 ನೀರಿನ ವಿಸ್ತೀರ್ಣ ಹೊಂದಿರುವಂತಹ ಅಣೆಕಟ್ಟೆಯಲ್ಲಿ ಪ್ರಸ್ತುತ ನೀರಿನ ಮಟ್ಟ 100 ಅಡಿ ಮಾತ್ರ ಇದೆ. ಜಲಾಶಯಕ್ಕೆ 576 ಕ್ಯೂಸೆಕ್ ಒಳಹರಿವು ಇದ್ದು ಜಲಾಶಯದಿಂದ 2658 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ನೀರು ಕುಸಿದಿರುವ ಪರಿಣಾಮ ಕುಡಿಯುವ ನೀರಿಗೂ ಆಹಾಕಾರ ಉಂಟಾಗಬಹುದು ಎಂದು ಅಂದಾಜಿಸಲಾಗಿದೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಪಿಎಂ ಜೆಎವೈ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ನಗದುರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಹಸ್ತಾಂತರ ಬಳಿಕವೂ ಗ್ರಾಮ ಪಂಚಾಯತ್ಗಳ ಬ್ಯಾಂಕ್ ಖಾತೆ ವಹಿವಾಟು ತನಿಖೆಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ಪ್ರಗತಿಯಲ್ಲಿ. ರಹಸ್ಯ ಕಾರ್ಯಾಚರಣೆ ವಿಚಾರ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗ್ರಹ. ಮಂಗಳೂರು ದಸರಾ ಮಹೋತ್ಸವಕ್ಕೆ ಇಂದು ಮುಖ್ಯಮಂತ್ರಿ ಚಾಲನೆ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿದ ಹಿನ್ನೆಲೆ 100 ಅಡಿ ತಲುಪಿದ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. ವಾರ್ತೆಗಳ

0: 2018ರಲ್ಲಿ ಪ್ರಾರಂಭವಾದಂತಹ ಆಯುಷ್ಮಾನ್ ಭಾರತ್ ಪಿಎಂ ಜೆಎವೈ ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷದವರೆಗಿನ ನಗದು ರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆಯು ಭಾರತದ ಶೇಕಡ 40% ಅತ್ಯಂತ ಬಡ ಜನಸಂಖ್ಯೆಯನ್ನು ಗುರಿಯಾಗಿಸಿಕೊಂಡಿದೆ. ಬೆಂಗಳೂರು ಆಕಾಶವಾಣಿ ನಿಲಯದಲ್ಲಿಂದು ಆಯೋಜನೆ ಮಾಡಲಾಗಿದ್ದಂತಹ ವಿವಿಧ ಭಾರತೀಯ 56ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಖ್ಯಾತ ಉದಯ್ ಜಾದೂಗಾರ್ ಭಾಗಿಯಾಗಿದ್ದರು. ಹಲವು ವರ್ಷಗಳಿಂದ ಸಕ್ರಿಯ ಜೀವನದಿಂದ ದೂರ ಉಳಿದಿದ್ದಂತಹ ಅವರು ಮತ್ತೊಮ್ಮೆ ಸಾರ್ವಜನಿಕರೊಂದಿಗೆ ಸಂಪರ್ಕ ಕಲ್ಪಿಸುವ ಇಂಗಿತ ವ್ಯಕ್ತಪಡಿಸಿದ ಅವರು ಆಕಾಶವಾಣಿಯಲ್ಲಿ ಅವರು ಭಾಗಿಯಾದಂತಹ ಕಾರ್ಯಕ್ರಮದ ಕುರಿತು ಪ್ರಸ್ತಾಪಿಸಿದರು.
1: ಹಲವಾರು ವರ್ಷಗಳಿಂದ ನಾನು ಬಂದು ಆಗಾಗ ಇಲ್ಲಿ ಮಾತಾಡಿದ್ದಿದೆ ಆಕಾಶವಾಣಿಯಲ್ಲಿ. ಈಗ ನಾನು ಹೊಸದಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಉದಯ್ ಡಾಟ್ ಜಾದುಗಾರ್ ಅಂತ ಅಕೌಂಟ್ ಓಪನ್ ಮಾಡಿದ್ದೀನಿ. ಪ್ರತಿದಿನ ಮ್ಯಾಜಿಕ್ ಹೇಳ್ಕೊಡ್ತೀನಿ, ಮಾತಾಡೋಗೊಮ್ಮೆ ಹೇಳ್ಕೊಡ್ತೀನಿ, ಮತ್ತೆ ಜೋಕ್ಸ್ ಹೇಳ್ತೀನಿ, ಜೀವನದ ನೀತಿ ನಿಯಮಗಳನ್ನ ಪಾಸಿಟಿವ್ ಥಿಂಕಿಂಗ್ ಅನ್ನ ಎಲ್ಲ ಹೇಳ್ಕೊಡ್ತೀನಿ, ದಯವಿಟ್ಟು ನೋಡಿ.
0: ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ನಿಲಯದ ಮುಖ್ಯಸ್ಥರಾದಂತಹ ಕೆಪಿ ಸಂಜೀವ್, ವಿವಿಧ ಭಾರತೀಯ ವಾಹಿನಿಯಲ್ಲಿ ಸೇವೆ ಸಲ್ಲಿಸಿದ ಪೂರ್ವ ಮತ್ತು ಹಾಲಿ ಅಧಿಕಾರಿಗಳು ಮತ್ತು ತಾಂತ್ರಿಕ ವರ್ಗಕ್ಕೆ ಧನ್ಯವಾದ ಅರ್ಪಿಸಿದರು. ವಿವಿಧ ಭಾರತಿಯಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು ಮತ್ತಷ್ಟು ಸದಭಿರುಚಿಯಿಂದ ಕೂಡಿರಲಿ ಎಂದು ಕೋರಿದ ಅವರು, ಜೆನ್ಜಿಗೆ ರುಚಿಸುವ ಕಾರ್ಯಕ್ರಮಗಳತ್ತಲೂ ಗಮನ ಹರಿಸುವಂತೆ ಸಲಹೆ ನೀಡಿದರು. ರಾಜ್ಯ ಸರ್ಕಾರದ ಸಾರ್ವಜನಿಕ ಉದ್ಯಮಗಳ ಸಮಿತಿಯು ಇಂದು ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಎತ್ತಿನಹೊಳೆ ಯೋಜನೆಯ ಕಾಮಗಾರಿ ವೀಕ್ಷಣೆ ನಡೆಸಿತು. ಸಮಿತಿ ಸದಸ್ಯರಾದಂತಹ ಡಾ ಎಂಸಿ ಸುಧಾಕರ್ ಮಾತನಾಡಿ, ಎತ್ತಿನಹೊಳೆ ಯೋಜನೆಯ ಪ್ರಗತಿ ಮತ್ತು ಮಹಾಲೇಖಪಾಲರ ಕೆಲವು ಆಕ್ಷೇಪಣೆಗಳ ಬಗ್ಗೆ ಖುದ್ದಾಗಿ ಪರಿಶೀಲನೆ ನಡೆಸಬೇಕೆಂಬ ಉದ್ದೇಶದಿಂದ ಭೇಟಿಯನ್ನು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಯೋಜನೆಯ ಪ್ರಗತಿಯ ಬಗ್ಗೆ ಅಧ್ಯಯನ ನಡೆಸಿ ಸಮಿತಿಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಸಿ ವರದಿ ನೀಡಲಾಗುವುದು ಎಂದು ಹೇಳಿದ್ದಾರೆ. ಕಳೆದ 5-6 ವರ್ಷದ ಸರಾಸರಿ ಮಳೆ ಮಾಪನದ ಅಂಕಿಅಂಶಗಳನ್ನು ಗಮನಿಸಿದರೆ 14.5 TMC ಕುಡಿಯುವ ನೀರು 7 ಜಿಲ್ಲೆಗಳಿಗೆ ಲಭಿಸಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಹಾಗೂ ವಿಜೃಂಭಣೆಯಿಂದ ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಹಾಸನ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದ್ದು ಅಂತಿಮ ಮತದಾರರ ಪಟ್ಟಿಯನ್ನು ಇದೇ 27ರಂದು ಪ್ರಕಟಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಯಶವಂತ್ ವಿ ಗುರ್ಕರ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಬೊಮ್ಮಸಂತದ ಗ್ರಾಮದ ಗ್ರಾಮೀಣ ಪ್ರತಿಭೆ ವಿ ರಾಧಾ ವೆಂಕಟೇಶ್ ಜಪಾನ್ನಲ್ಲಿ ಅಕ್ಟೋಬರ್ 17ರಿಂದ 26ರವರೆಗೆ ನಡೆಯಲಿರುವಂತಹ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟದ 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಲು ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ಕುಗ್ಗಿದ್ದು ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರ ಹೆಚ್ಚಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆರೋಪ ಮಾಡಿದ್ದಾರೆ. ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯಲ್ಲಿ ವಿಳಂಬ, ಶಕ್ತಿ ಯೋಜನೆಯಿಂದ ಕೆಎಸ್ಆರ್ಟಿಸಿ ಎದುರಿಸುತ್ತಿರುವಂತಹ ಆರ್ಥಿಕ ಸಂಕಷ್ಟ ಮತ್ತು ವಿವಿಧ ಶುಲ್ಕಗಳ ಹೆಚ್ಚಳವನ್ನು ಪ್ರಸ್ತಾಪಿಸಿ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಪಿಎಸ್ಸಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಹಿರಿಯ ಅಧಿಕಾರಿಗಳು ಹಾಗೂ 6ಕ್ಕೂ ಹೆಚ್ಚು ಸಚಿವರು ಭಾಗಿಯಾಗಿದ್ದಾರೆ ಎಂಬ ಮಾಹಿತಿ ಇದ್ದು ಪ್ರಕರಣವನ್ನು ಮುಚ್ಚಿಹಾಕುವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಈ ಬಗ್ಗೆ ಅನುಮಾನವಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಸ್ತಾಂತರ ಬಳಿಕವೂ ಗ್ರಾಮ ಪಂಚಾಯತ್ಗಳ ಬ್ಯಾಂಕ್ ಖಾತೆ ವಹಿವಾಟು ತನಿಖೆಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ಪ್ರಗತಿಯಲ್ಲಿ. ರಹಸ್ಯ ಕಾರ್ಯಾಚರಣೆ ವಿಚಾರ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗ್ರಹ. ಮಂಗಳೂರು ದಸರಾ ಮಹೋತ್ಸವಕ್ಕೆ ಇಂದು ಮುಖ್ಯಮಂತ್ರಿ ಚಾಲನೆ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿದ ಹಿನ್ನೆಲೆ 100 ಅಡಿ ತಲುಪಿದ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40ಕ್ಕೆ.
2: ಆಕಾಶವಾಣಿ ಬೆಂಗಳೂರು. ಕಾರ್ಯಕ್ರಮ ಸ್ನೇಹ ಭಾರತಿ.
3: ಇ20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
4: ನನಗಂತೂ ಫುಲ್ ಕಾನ್ಫಿಡೆನ್ಸ್. ಇ20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್

0: ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯುಯೇಟ್ ಮಾಡಲಾಗಿದೆ. ರಿಸಲ್ಟ್ E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ, ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
1: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
3: ಆಕಾಶವಾಣಿ ಬ್ಯಾಂಗ್ಲೋರ್.

ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದ ಮಧ್ಯಾಹ್ನದ ಪ್ರಸಾರವನ್ನು ಮುಗಿಸುವ ಮುನ್ನ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರದ ಮರು ಪ್ರಸಾರ, ಪ್ರಸ್ತುತಿ ಬಿಕೆ ಸುಮತಿ, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಕೃಷಿ ವಸ್ತು ಸಂಗ್ರಹಾಲಯಗಳು ಈ ಕುರಿತಾಗಿ ಡಾಕ್ಟರ್ ಪ್ರಹ್ಲಾದ್ ಭಟ್ ಅವರೊಂದಿಗೆ ಸಂದರ್ಶನ ಕೇಳುವರೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಗರಿಂದ ಸೋಬಾನೆ ಪದ ಪ್ರಸಾರವಾಗುವುದು. ಏಳು 7:45 ಸಿರಿಗಂಧ, 9:15 ವಿ ಶೈಲಜಾ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳಬಹುದು. ರಾತ್ರಿ 9:30 ಕನ್ನಡ ಭಾರತಿ, ಸಣ್ಣ ಕತೆ ಕಣ್ಣ ಮುಚ್ಚಾಲೆ, ಪ್ರಸ್ತುತಿ ಶ್ರೀನಿವಾಸ್ ಜೋಕಟ್ಟೆ, ನಂತರ ಕಾವ್ಯಧಾರೆ ಜ್ಯೋತಿ ಮಹಾದೇವ್ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 10:00 ಚರ್ಮರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಎಚ್ಎಸ್ ಪ್ರಸನ್ನ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಜಾಂಪಣ್ಣ ಶಿಹಾಳ್. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇದುವರೆಗೆ ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದ ಮಧ್ಯಾಹ್ನ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇವೆ. ಈಗ ಸಮಯ 3:30 ನಮ್ಮ ನಿಲಯದ ಸಂಜೆ ಪ್ರಸಾರ 5:30 ಪ್ರಾರಂಭವಾಗುವುದು. ಅಲ್ಲಿಯವರೆಗೆ ಅರುಣಾ ಪ್ರಕಾಶ್ಗೆ ವಿದಾಯವಿರಲಿ. ನಮಸ್ಕಾರ.

0: ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ 2-ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
2: ಎಲ್ಲವೂ ಚೆನ್ನಾಗಿ ಓಡ್ತಿದೆ ಅಲ್ವಾ?
1: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ 3:33 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಪ್ರಶ್ನೆಗಳಿರುತ್ತೆ, ನೀವು ಉತ್ತರ ಕೊಡ್ತೀರಾ, ಹಾಗೆ ಸಾಕಷ್ಟು ಸಾಮಾನ್ಯ ಜ್ಞಾನಗಳನ್ನು ಕೂಡ ನೀವು ಹೆಚ್ಚು ಮಾಡ್ಕೊಳ್ತೀರಾ. ಹಾಗಿದ್ರೆ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂತ ನೀವು ಕಾತರದಿಂದ ಕಾಯ್ತಿದ್ದೀರಾ ಅಂತ ನನ್ಗೆ ಗೊತ್ತು. ನವರಾತ್ರಿ ಅಲ್ವಾ, ಯಾಕೊಂದು ಭಕ್ತಿ ಪ್ರಧಾನ ಸಿನಿಮಾದ ಒಂದು ಪ್ರಶ್ನೆ ಕೇಳಬಾರ್ದು ಅಂತ ಅನ್ನಿಸ್ತು. ಹಾಗಿದ್ರೆ ಮೊದಲನೇ ಪ್ರಶ್ನೆ ತಡ ಮಾಡದೆ ಕೇಳ್ಬಿಡ್ತೀನಿ, ಯಾಕೆಂದ್ರೆ ಸಮಯಾವಕಾಶ ಬಹಳ ಕಡಿಮೆ ಇದೆ. ಬೆಟ್ಟದ ತಾಯಿ ಸಿನಿಮಾ ನೀವು ನೋಡೇ ಇರ್ತೀರಾ. ಶ್ರೀನಾಥ್ ಮತ್ತು ಆರತಿ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಬಾಲ ನಟಿಯಾಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತಹ ಕಲಾವಿದೆಯ ಹೆಸರೇನು ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಮತ್ತೊಮ್ಮೆ ಪ್ರಶ್ನೆ, ಬೆಟ್ಟದ ತಾಯಿ ಕನ್ನಡ ಸಿನಿಮಾದಲ್ಲಿ ಶ್ರೀನಾಥ್ ಹಾಗೂ ಆರತಿಯ ಜೊತೆಗೆ ಬಾಲ ನಟಿಯಾಗಿ ಅಭಿನಯಿಸಿರುವಂತಹ ಮುಖ್ಯ ಪಾತ್ರಧಾರಿ ಯಾರು ಅನ್ನುವಂಥದ್ದು ನನ್ನ ಪ್ರಶ್ನೆಯಾಗಿದೆ. ಒಂದು ಹಾಡಿನ ಅವಕಾಶ ಇರುತ್ತೆ. ಹಾಡು ಮುಗಿದರೊಳಗಾಗಿ ನೀವು ನಿಮ್ಮ ಉತ್ತರವನ್ನು 9 4 8 0 9 0 1 0 1 3 ಈ ಸಂಖ್ಯೆಗೆ ಕಳಿಸಿ.

0: ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: ಸಮಯ 3:40 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಮೊದಲನೇ ಪ್ರಶ್ನೆ ಕೇಳಿದ್ದೆ, ಏನಂತ ಕೇಳಿದ್ದೆ, ಎಸ್ ಬೆಟ್ಟದ ತಾಯಿ ಸಿನಿಮಾದಲ್ಲಿ ಶ್ರೀನಾಥ್ ಹಾಗೂ ಆರತಿ ಅವರ ಜೊತೆಗೆ ಬಾಲನಟಿಯಾಗಿ ಅಭಿನಯಿಸಿದಂತಹ ಕಲಾವಿದೆ ಯಾರು, ಬಾಲನಟಿ ಯಾರು ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ಸರಿಯಾದ ಉತ್ತರ ಯಾರ್ಯಾರು ಕೊಟ್ಟಿದ್ದಾರೆ ನೋಡುವಂತಹ ಸಮಯ. ಎಸ್, ಸರಿಯಾದ ಉತ್ತರವನ್ನು ಯಾರು ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ? ಹಾ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಚಂದ್ರಪ್ಪ ಉತ್ತರಹಳ್ಳಿಯಿಂದ, ಸುಧಾ ಬೂದಿಹಾಳಿಂದ, ಹಾಗೆ ಸುಧಾ ಅವರು ಬೂದಿಹಾಳಿಯಿಂದ ಉತ್ತರ ಕೊಟ್ಟಿದ್ದಾರೆ. ಹಾಗೆ ಬಿಳೆಬಾವಿಯಿಂದ ಮಂಜುನಾಥ್ ಇಂದರಿಗೆ ಅವರ ಉತ್ತರ ಕೂಡ ಸರಿಯಾಗಿದೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಬಿ ಎಂ ವಿಶ್ವನಾಥ್ ಬಳ್ಳಾರಿಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರ. ಜಯರಾಮ್ ಟೈಲರ್ ಸಾಗರದಿಂದ ಹೊನ್ನೂರು ಆಲಿ ಅವರ ಉತ್ತರ ಸರಿಯಾಗಿದೆ. ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ರಾಮಚಂದ್ರಾಪುರಂನಿಂದ ಪದ್ಮಶ್ರೀ ಅವರ ಉತ್ತರ ಸರಿಯಾಗಿದೆ. ಹುಬ್ಬಳ್ಳಿಯ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರಮಡಿಯವರ ಉತ್ತರ. ಲಕ್ಷ್ಮೀದೇವಮ್ಮ ಸಾತನೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಇನ್ಯಾರು ಸಂದೇಶವನ್ನು ಕಳಿಸಿರುವಂಥದ್ದು? ಎಸ್ ಎಸ್, ಮಂಜುನಾಥ್ ಲಗ್ಗೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ ಸರಿಯಾದ ಉತ್ತರ. ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಶ್ವೇತಾ ಎಸ್ರಾವ್ ಸುಳ್ಯದಿಂದ, ರಾಜ್ಕುಮಾರ್ ಕಾತರಕಿ ಕೆ ಎಚ್ ಬಿ ಕಾಲೋನಿಯಿಂದ, ಶ್ರೀಕಾಂತ್ ಗೋಡ್ಖಿಂಡಿ ಧಾರವಾಡದಿಂದ, ಮೇರಿ ಜಾನ್ಸ್ ಕೊಡತಿ ಗೇಟಿಂದ, ಹಾಗೆ ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ತಪ್ಪಾಗಿದೆ ಮೇಡಮ್.

ನುಂಕಪ್ಪ ಕಾಂಬಳಿ ಮೊಳಕಾಲ್ಮೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರಂಯಿಂದ, ಹಾಗೆ ಸುಜಾತಾ ಕೆ ನಟರಾಜ್ ಹಾಸನದಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಗಿದೆ. ಹರಿಹರನ್ ಎ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರಿಷ್ಟು ಜನರ ಉತ್ತರ ಸದ್ಯಕ್ಕೆ ನಮಗೆ ಸಿಕ್ಕಿದೆ. ಸರಿಯಾದ ಉತ್ತರ ಆಗಿದೆ ಬೇಬಿ. ಸಿದ್ಲಿಂಗಮೂರ್ತಿಯವರು ಸಿರಿಗೆರೆಯಿಂದ ಈಗಷ್ಟೇ ಉತ್ತರವನ್ನು ಕಳಿಸಿದ್ದಾರೆ. ಸೊ ಇಷ್ಟು ಜನರ ಉತ್ತರ ಸರಿಯಾಗಿದೆ. ಇನ್ಯಾರು ಇನ್ನೂ ಟೈಪಿಸ್ತಾ ಇದ್ದಾರೆ, ಬಟ್ ಟೈಮ್ ಆಯಿತು. ಸರಿಯಾದ ಉತ್ತರ ಬೇಬಿ ಸೀತಾ. ಬೇಬಿ ಸೀತಾ ಅನ್ನುವಂಥದ್ದು ಸರಿಯಾದ ಉತ್ತರ. ಬೆಟ್ಟದ ತಾಯಿ ಸಿನಿಮಾ ದೇವಿ ಚಾಮುಂಡೇಶ್ವರಿಯ ಕಥೆಯನ್ನು ಉಳ್ಳಂತಹ, ಮಹಿಮೆಯನ್ನು ಸಾರುವಂತಹ ಒಂದು ಕಥೆ ಇರುವಂತಹ ಒಂದು ಸಿನಿಮಾ. ಎಸ್, ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಮುಂದಿನ ಪ್ರಶ್ನೆ ಕಡೆ ಹೊರಳುವಂತಹ ಸಮಯ. ಹಿಂದಿ ಚಿತ್ರರಂಗದಲ್ಲಿ ಖಳನಾಯಕನಾಗಿ ಮಿಂಚಿ ಹೃದಯ ಗೆದ್ದ, ಯಾರ ಹೃದಯ ಗೆದ್ದ? ಜನರ ಹೃದಯ ಗೆದ್ದ ಪ್ರೇಮ್ ಚೋಪ್ರಾ. ಸುಖದೇವ್ ಹೆಸರಿನ ದೇಶ ಪ್ರೇಮಿಯಾಗಿ ಬಲಿದಾನ ಹೊಂದಿದಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು. ಆ ಸಿನಿಮಾ ಯಾವುದು ಅನ್ನೋದು ನನ್ನ ಮುಂದಿನ ಪ್ರಶ್ನೆ. ಇನ್ನೊಂದ್ಸಲ ಪ್ರಶ್ನೆ ಕೇಳ್ತೀನಿ. ಹಿಂದಿ ಚಿತ್ರರಂಗದಲ್ಲಿ ಖಳನಾಯಕನಾಗಿ ಮಿಂಚಿ ಜನರ ಹೃದಯ ಗೆದ್ದಂತಹ ಪ್ರೇಮ್ ಚೋಪ್ರಾ, ಸುಖದೇವ್ ಅನ್ನುವಂತಹ ದೇಶ ಪ್ರೇಮಿಯ ಪಾತ್ರದಲ್ಲಿ, ಬಲಿದಾನ ಹೊಂದಿದಂತಹ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡ್ರು. ಆ ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆಯಾಗಿದೆ. ಪ್ರಶ್ನೆಗೆ ಒಂದು ಹಾಡಿನ ಅವಕಾಶ ಇದ್ದೇ ಇರುತ್ತೆ. ಹಾಡು ಮುಗಿದ್ರೊಳಗಾಗಿ ನೀವು ನಿಮ್ಮ ಉತ್ತರವನ್ನು ನನಗೆ ತಲುಪಿಸ್ತೀರಲ್ಲ.

ಸಮಯ 3 ಗಂಟೆ 48 ನಿಮಿಷ ಆಗಿದೆ. ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಕೇಳ್ತಾ ಇದ್ದೀರಾ. ಪ್ರಶ್ನೆ ಏನಂತ ಕೇಳಿದ್ದೆ, ಹಿಂದಿ ಚಿತ್ರರಂಗದ ಖ್ಯಾತ ಖಳನಟ ಪ್ರೇಮ್ ಚೋಪ್ರಾ ಅವರು ದೇಶಭಕ್ತನೊಬ್ಬನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ, ವೀರ ಬಲಿದಾನವನ್ನು ಹೊಂದಿದಂತಹ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಹಾಗಿದ್ರೆ ಆ ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ಸರಿಯಾದ ಉತ್ತರ ಜಗದಾಂಬಿಕಾ ಹಂಸವೇಣಿ ಅವರು ಕೊಟ್ಟಿದ್ದಾರೆ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ವಾಸೀಂ ಅಲಿ ಹನುಮಂತಾಪುರ ಜಗಳೂರಿನಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ. ರಾಜ್ಕುಮಾರ್ ಕಾತರ್ KKHB ಕಾಲೋನಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಇನ್ಯಾರು ಉತ್ತರವನ್ನು ಕೊಟ್ಟಿರುವಂಥದ್ದು, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ. ಮಂಜುನಾಥ್ ಲಗ್ಗೆರೆಯಿಂದ. ಸಿಎನ್ ಲಕ್ಷ್ಮಣ ಅವರ ಉತ್ತರ ಸರಿಯಾಗಿದೆ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಅವರ ಉತ್ತರ ಸರಿಯಾಗಿದೆ. ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ನಿತ್ಯ ನೆಲಮಂಗಲದಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ, ಅನಂತಮೂರ್ತಿ ಶೃಂಗೇರಿಯಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸುಬ್ರಾಯಪ್ಪ ಅವರು ಸಾತನೂರಿನಿಂದ ಉತ್ತರವನ್ನು ಸರಿಯಾಗಿ ಕಳಿಸಿದ್ದಾರೆ. ಗೀತಾಮೂರ್ತಿ ಶೃಂಗೇರಿಯಿಂದ. ಹಾಗೆ ಯಲ್ಲಪ್ಪ ಯಾದವ್ ಅವರ ಉತ್ತರ ಕೂಡ ಸರಿಯಾಗಿದೆ. ವೇದಾ ಶೆಟ್ಟಿ ಕಾಳವಾರ ಕುಂದಾಪುರದಿಂದ ಸುಜಾತ ಕೆ ನಟರಾಜ್ ಉತ್ತರ ಸರಿಯಾಗಿ ಕಳಿಸಿದ್ದಾರೆ. ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ. ಇನ್ನು ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ. ಪದ್ಮಶ್ರೀ ಕುಟುಂಬದವರು ಉತ್ತರ ಸರಿಯಾಗಿದೆ. ಹರೀಶ್ ಮಲ್ಲೇಶ್ವರಂಯಿಂದ. ವರೇಣ್ ಅವರು ಸಂಡೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಮೇರಿ ಜಾನ್ಸ್ ಕೊಡತಿಗೇಟಿಂದ ಉತ್ತರವನ್ನು ಕಳಿಸಿದ್ದಾರೆ. ಮತ್ತಿನ್ಯಾರು ಉತ್ತರವನ್ನು ಕಳಿಸಿರುವಂಥದ್ದು, ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ. ಗುಣವತಿ ಭೀಮಪ್ಪ ಧಾರವಾಡದಿಂದ. ಅನಿತಾ ಅನಂತರಾಜ್ ಗೊರಲಡ್ಕು ಇವರ ಉತ್ತರ ಕೂಡ ಸರಿಯಾಗಿದೆ. ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಾಗಿದೆ. ಹಾಗೆ ಇನ್ಯಾರು ಉತ್ತರವನ್ನು ಕಳಿಸಿರುವಂಥದ್ದು, ನಂಬರ್ ಎಂಡಾಗುತ್ತೆ 8419 ಈ ಸಂಖ್ಯೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರ್, ಇಷ್ಟು ಜನರ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಶಹೀದ್. ಶಹೀದ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ಸೊ ಶಹೀದ್ ಅನ್ನುವಂತಹ ಈ ಒಂದು ಸಿನಿಮಾದಲ್ಲಿ 3 ಜನರ ಪ್ರಮುಖ ನಟನೆ ಇತ್ತು. ಯಾರ್ಯಾರು? ಮನೋಜ್ ಕುಮಾರ್, ಪ್ರೇಮ್ ಚೋಪ್ರಾ ಹಾಗೂ ಅನಂತ್ ಮರಾಠೆ ಅವರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಭಗತ್ ಸಿಂಗ್, ಸುಖದೇವ್ ಥಾಪರ್ ಮತ್ತು ರಾಜ್ಗುರು, ಈ 3 ಜನ ಏನು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ತೆತ್ತರಲ್ಲ, ಇವರ ಕಥೆಯನ್ನು ಒಳಗೊಂಡಂತಹ ಸಿನಿಮಾ ಶಹೀದ್.

ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ಎಲ್ಐಸಿ ನ್ಯೂ ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್. ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್. ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿ. ಪೇ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟೀಡ್ ಅಡಿಷನ್ಸ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ.
0: ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ಕೇಳ್ತಾ ಇದ್ದೀರಾ, 3:52 ಆಗಿದೆ. ಸೊ ಇತ್ತೀಚೆಗೆ ಒಂದು ಘಟನೆ ನಡೀತು. ನಮ್ಮ ಭಾರತವು 5 ನವಿಲುಗಳನ್ನು ಉಡುಗೊರೆಯಾಗಿ ನೀಡ್ತು ಒಂದು ದೇಶಕ್ಕೆ, ಒಂದು ಸಂಸ್ಥೆಗೆ. ದೇಶ ಅನ್ನೋದಕ್ಕಿಂತ ಸಂಸ್ಥೆ ಅಂತ ಹೇಳ್ಬೋದು. ಆ ಸಂಸ್ಥೆ ಯಾವುದು ಅಂತ ಹೇಳಿ ನೀವು ನನಗೆ ಉತ್ತರದ ರೂಪದಲ್ಲಿ ಕಳಿಸಬೇಕು. ಇತ್ತೀಚೆಗೆ ಭಾರತವು 5 ನವಿಲುಗಳನ್ನು ಒಂದು ಸಂಸ್ಥೆಗೆ ಉಡುಗೊರೆಯಾಗಿ ಕೊಡ್ತು. ಬಹುಶಃ ಇದು ಆಗಸ್ಟ್ನಲ್ಲಿ ನಡೆದಂತಹ ಘಟನೆ ಅಂತ ಹೇಳ್ಬೋದು. ಈ ಒಂದು ಸಂಸ್ಥೆ ಯಾವುದು ಅನ್ನೋಂಥದ್ದನ್ನು ನೀವು ನನಗೆ ಉತ್ತರ ಕಳಿಸೋದ್ರ ಮುಖಾಂತರ ತಿಳಿಸ್ಕೊಡ್ಬೇಕು. ಒಂದು ಹಾಡಿನ ಅವಕಾಶ ಎಂದಿನ ಹಾಗೆ ಇರುತ್ತೆ. ಬೇಗ ಬೇಗ ನಿಮ್ಮ ಉತ್ತರವನ್ನು ನನಗೆ ತಲುಪಿಸಿ.

0: ಸಮಯ 3:57 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಎಸ್ ಹೊಂಬಿಸಿಲು ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೀವಿ. ಪ್ರಶ್ನೆ ಕೇಳಿದ್ದೆ, ಇತ್ತೀಚೆಗಷ್ಟೇ ಭಾರತ 5 ನವಿಲುಗರಿಯಲ್ಲ ಒಂದು ಸಂಸ್ಥೆಗೆ ಕೊಡುಗೆಯಾಗಿ ಕೊಡ್ತು ಅಂತ ಹೇಳಿದ್ದೆ. ಅದು ಆಗಸ್ಟ್ನಲ್ಲಿ ನಡೆದಂತಹ ಘಟನೆ. ಯಾವ ಸಂಸ್ಥೆ ಅಂತ ಕೇಳಿದ್ದೆ. ಆಲ್ಮೋಸ್ಟ್ ನನ್ನ ಪ್ರಶ್ನೆಯಲ್ಲೇ ಉತ್ತರ ಕೂಡ ಇತ್ತು, ಸುಲಭ ಇತ್ತು ಕೂಡ ಗೆಸ್ ಮಾಡೋದು. ಉತ್ತರವನ್ನು ಯಾರೆಲ್ಲ ಕಳಿಸಿದ್ದಾರೆ ನೋಡುವಂಥ ಸಮಯ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಸರಿಯಾಗಿದೆ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಾಗಿದೆ. ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಹೊನ್ನೂರಲಿ ಹನುಮಂತಪುರ ಜಗಳೂರಿನಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರ ಉತ್ತರ ಸರಿಯಾಗಿದೆ. ಹಾಗೆ ಯಾರು, ವೇದಾ ಶೆಟ್ಟಿ ಕಾಳವಾರ ಕುಂದಾಪುರದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಮಂಜುನಾಥ್ ಲಗ್ಗೆರೆಯಿಂದ, ಹಾಗೆ ಬಿ ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ, ಸಿರಿಗೆರೆಯಿಂದ ಸಿದ್ದಲಿಂಗಮೂರ್ತಿಯವರ ಉತ್ತರ ಸರಿಯಾಗಿದೆ. ಪದ್ಮಶ್ರೀ ಕುಟುಂಬದವರ ಉತ್ತರ ಕೂಡ ಸರಿಯಾಗಿದೆ. ಬಿಳೆಭಾವಿಯಿಂದ ಮಂಜುನಾಥ್ ಇಂದರ್ಗಿ, ಹಾಗೆ ಯಾರು, ಅನಂತಮೂರ್ತಿ ಶೃಂಗೇರಿಯಿಂದ, ಶ್ವೇತಾ ಎಸ್ರಾವ್ ಸುಳ್ಯದಿಂದ ಸರಿಯಾದ ಉತ್ತರ. ಹಾಗೆ ಎಸ್ ಶ್ರೀನಿವಾಸ್ ಮೂರ್ತಿ ಸಾತನೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ರಾಜ್ಕುಮಾರ್ ಕಾತರಕಿ ಕೆಎಚ್ ಬಿ ಕಾಲೋನಿಯಿಂದ, ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಹಾಗೆ ಯಾರು, ಮೇರಿ ಜಾನ್ಸ್ ಕೊಡತಿ ಗೇಟಿಂದ ಸರಿಯಾದ ಉತ್ತರ. ಶಕುಂತಲಾ ಶಂಕರ್ ಮಂಡ್ಯದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ, ಸರಿಯಾದ ಉತ್ತರ ನಿಮ್ಮದು ಕೂಡ. ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ, ಗೀತಾ ಮೂರ್ತಿ ಶೃಂಗೇರಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಹಾಗೆ ಹರೀಶ್ ಮಲ್ಲೇಶ್ವರಂನಿಂದ, ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗೋಡ್ಖಿಂಡಿ ಶ್ರೀಕಾಂತ್ ಗೋಡ್ಖಿಂಡಿ ಧಾರವಾಡದಿಂದ, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಮಂಜುನಾಥ್ ಸೊರಣಗಿ ಅವರು ಸಂಡೂರಿನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಅನಿತಾ ಅನಂತರಾಜು ಗೊರ್ಲಡ್ಕು ಇಲ್ಲಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ಯಾರು ಉತ್ತರವನ್ನು ಕಳಿಸಿರುವಂಥದ್ದು, ನಂಬರ್ ಎಂಡ್ ಆಗುತ್ತೆ 6563 ಈ ಸಂಖ್ಯೆಯಿಂದ ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದೀರಾ. ಇನ್ನು ಭಾರತ್ ಅವರು ಕುಣಿಗಲ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಂಭುಲಿಂಗನಗೌಡ ಅರಸೀಕೆರೆಯಿಂದ, ಹಾಗೆ ಸುಭಾನ್ ಕೋರಿ ಹಂಪಸಾಗರದಿಂದ, ರಮ್ಯಾ ಅರಿಶಿನಕುಂಟೆಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇಷ್ಟು ಜನರ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ವಿಶ್ವಸಂಸ್ಥೆ, ಜಿನಿವಾದಲ್ಲಿರುವಂಥ ವಿಶ್ವಸಂಸ್ಥೆ. ಇದಾಗಿತ್ತು ನಮ್ಮ ಇಂದಿನ ಹೊಂಬಿಸಿಲು ಕಾರ್ಯಕ್ರಮ. ಈಗ ಸಮಯ 4 ಆಗ್ತಾ ಇದೆ. ಇನ್ನು ಕೇಳೋಣ ಸಂದೇಶ್ ಟು ಸೋಲ್ಜರ್ಸ್ ದೆಹಲಿ ಕೇಂದ್ರದಿಂದ.
1: ने मतदाता सूचियों के विशेष गहन पुनरीक्षण में कथित अनियमितताओं को लेकर अदालत तक मार्च निकालने के नेता राहुल गांधी, समाजवादी पार्टी के प्रमुख अखिलेश यादव और अन्य को नोटिस जारी किया है. गृह मंत्री अमित शाह ने कहा, सरकार नक्सलवाद से प्रभावित जनजातीय समुदाय के उत्थान के लिए प्रतिबद्ध. श्री शाह ने दिव्यांगजनों को सहायक उपकरण भी वितरित किए. रक्षा मंत्री राजनाथ सिंह ने कहा, पिछले 13 में भारत का रक्षा निर्यात 686 करोड़ रुपए से बढ़कर 38,000 करोड़ रुपए हुआ. विदेश मंत्री डॉ एस जयशंकर ने कहा है कि बदलती वैश्विक व्यवस्था के बीच देश अपनी परिस्थितियों के अनुसार नई साझेदारियां और विकल्प तलाश रहे हैं. भारत ने संयुक्त राष्ट्र मानवाधिकार कार्यालय से पाकिस्तान के कब्जे वाले जम्मू कश्मीर की स्थिति पर पाकिस्तान द्वारा उठाए गए कदमों पर रिपोर्ट

0: ಇದುವರೆಗೆ ಬೆಂಗಳೂರು ಹಾಗೂ ದೆಹಲಿ ಕೇಂದ್ರಗಳ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಪ್ರಿಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆಯ ಆತ್ಮೀಯ ನಮಸ್ಕಾರಗಳು. ಸಮಯ ಈಗ ಸಂಜೆಯ 5:45.
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
17: ಆಕಾಶವಾಣಿ
18: ಆಕಾಶವಾಣಿ
19: ಆಕಾಶವಾಣಿ
0: ಆಕಾಶವಾಣಿ
6: ಆಕಾಶವಾಣಿ
14: ಆಕಾಶವಾಣಿ
11: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು. ನೀವೆಲ್ಲ ಟ್ಯೂನ್ ಮಾಡಿ 101.8 FM.
0: ಕೇಳುಗರಿ, ಈಗ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ. ಆರಂಭದಲ್ಲಿ ಚಮಕಾಯಿಸಿ ಚಿಂದಿ ಉಳಸಿ ಚಿತ್ರಗೀತೆಯನ್ನು ಕೇಳಿ ಹಾಡಿದ್ದಾರೆ ಟಿಪ್ಪು ಮತ್ತು ಶ್ರೇಯಾ ಘೋಷಾಲ್.

0: ರೀ, ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ನನ್ನೊಬ್ಬನಿಗಲ್ಲ, ನಮ್ಮಿಬ್ರಿಗೂ ಸೇರಿ.
0: ಅದ್ ಹೇಗೆ?
1: ಎಲ್ಐಸಿಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್.
2: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
3: ಕೆಳವರೀಗ ಸಿಗರೇಟ್ ಚಿತ್ರದ ಗೀತೆ ಹಾಡಿದ್ದಾರೆ ಅವಿನಾಶ್ ಛಬ್ಬಿ ಮತ್ತು ಅನುರಾಧ ಭಟ್.
4: ಈ ಹುಡುಗಿ ಹೆಂಗೆ ಗೊತ್ತ, ರಾಜಕೀಯದಲ್ಲಿದ್ರೆ ಪಾರ್ಟಿ ಬದಲಾಯಿಸ್ಬಿಡ್ತಾರೆ, ಪಂಡದ ಲೋಕದಲ್ಲಿದ್ರೆ ಗಂಡನ್ನೇ ಬದಲಾಯಿಸ್ಬಿಡ್ತಾರೆ, ಸಲಾಮ್ ಮಾಡಿ ಅವ್ರನ್ನ ಗುಲಾಮನ್ ಮಾಡ್ಕೋತಾರೆ, ಸುಳ್ಳು ಹೇಳೋರಿಗೆ ಸಲಾಮ್ ಹೊಡಿತಾರೆ. ನನ್ ಮಕ್ಳ ಬಡ್ಡೆತ್ತವ ಅಂತವ್ರಿಗೆ ಬಲಿಯಾದ್ ನೀವು ಶಾಂಪು ಅಲ್ಲ ಮೈಸೋಪ್ ಅಲ್ಲ, ನನ್ ಮಕ್ಳ ಬಟ್ಟೆ ಸೋಪು ಬಟ್ಟೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ದೋಣಿ ಸಾಗಲು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಭೀಮಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಶ್ರೀನಿವಾಸ್ ಮತ್ತು ಚಿತ್ರಾ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಮಸ್ತ್ ಮಜಾ ಮಾಡಿ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಸುನಿ ಮತ್ತು ಸಂಗಡಿಗರು.

ಕೆಲವರು ಇದುವರೆಗೆ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆಯನ್ನು ಎಸ್ ಮಹೇಂದ್ರ ಹಾಗೂ ಸಂಗಡಿಗರ ಸ್ವರದಲ್ಲಿ ಕೇಳಿದಿರಿ. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಧ್ವಜ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

0: ಕೆಡುಗುವೆ ಕೆಣಗುವೆ ಹೃದಯವ ಕುಣಿಸುವೆ ಕುಣಿಸುವೆ ಕುಣಿಸುವೆ
1: ಕೆದಕುವೆ ಕಲಕುವೆ ಮನಸ್ಸನ್ನು ಕೆಡಿಸುವೆ ಕೆಡಿಸುವೆ

ಕೇಳುಗರು, ಇದುವರೆಗೆ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ.

ಸಮಯಿಗ 6 ಗಂಟೆ. ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ಇಂದು ಸಂಜೆ, ರಾತ್ರಿ ಹಾಗೂ ನಾಳೆ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು. ಮೊದಲಿಗೆ 6:10 ನಿಲಯದಿಂದ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, ಜಿಲ್ಲಾ ವಾರ್ತಾಪತ್ರ 6:30. ಇಂದು ಸಂಜೆ 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ವಸ್ತು ಸಂಗ್ರಹಾಲಯಗಳು, ಈ ಕುರಿತು ಡಾಕ್ಟರ್ ಪ್ರಹ್ಲಾದ್ ಭಟ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. 7:20 ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮ. ಚಿತ್ರಗೀತೆಗಳು 7:45, ರಾತ್ರಿ 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಈ ರಾತ್ರಿ 8:30 ಆಲಿಸುವಿರಿ. 9:30 ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಸಣ್ಣ ಕಥೆ ಕಣ್ಣಾಮುಚ್ಚಾಲೆ ಪ್ರಸ್ತುತಪಡಿಸುತ್ತಾರೆ ಶ್ರೀನಿವಾಸ್ ಜೋಕಟ್ಟೆ. ನಂತರ ಕಾವ್ಯಧಾರೆ ಜ್ಯೋತಿ ಮಹಾದೇವ್ ಅವರಿಂದ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ಚರ್ಮರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ HS ಪ್ರಸನ್ನ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕೆ, ಮೆಲೋಡಿ ಟೈಮ್ಸ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು.

ಇನ್ನು ನಾಳಿನ ಕಾರ್ಯಕ್ರಮಗಳು, ನಾಳೆ ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ದಸರಾ ವಿಶೇಷ ಗೀತಾರಾಧನಾ ಕಾರ್ಯಕ್ರಮ ಪ್ರಸಾರಗೊಳ್ಳುವುದು. 6:30 ಚಿಂತನ, ರೈತರಿಗೆ ಸಲಹೆಗಳು 6:35 ಜನಪದ ಕ್ಷಮಿಸಿ 6:40 ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಇಂದು, ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರು. 6:50 ಜನಪದ ಸಂಗೀತ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 7:15 ಹಿಪ್ಪು ನೇರಳೆ ತೋಟದಲ್ಲಿ ಪೋಷಕಾಂಶಗಳ ನಿರ್ವಹಣೆ, ಈ ವಿಷಯವಾಗಿ ಭಾಗವಹಿಸುತ್ತಾರೆ ಶ್ರೀ ಮಧುಸೂದನ್ ಬಿ, ರೇಷ್ಮೆ ವಿಸ್ತರಣಾಧಿಕಾರಿಗಳು, ತಾಂತ್ರಿಕ ಸೇವಾ ಕೇಂದ್ರ ತೂಬಗೆರೆ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಪ್ರಾಯೋಜಕರು ರೇಷ್ಮೆ ಇಲಾಖೆ, ಕರ್ನಾಟಕ ಸರ್ಕಾರ. ಚಿತ್ರಗೀತೆಗಳನ್ನು ನಾಳೆ ಬೆಳಗ್ಗೆ 7:45 ಹಾಗೂ ಬೆಳಗ್ಗೆ 9:45 ಆಲಿಸುವಿರಿ. ನಾಳೆ ಬೆಳಗ್ಗೆ 8:30 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ಸ್ಪೆಷಲ್

ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಬಿತ್ತರಗೊಳ್ಳುವುದು. 9 ಗಂಟೆಗೆ ಮೈಸೂರು ವೃತ್ತಾಂತರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:10ಕ್ಕೆ ಪ್ರಧಾನಮಂತ್ರಿಗಳು 25 ವರ್ಷಗಳ ರಾಜಕೀಯ ಜೀವನದ ಕುರಿತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಾಳೆ 12:05ಕ್ಕೆ ವನಿತಾ ವಿಹಾರ ಮಹಿಳಾ ಕಾರ್ಯಕ್ರಮದಲ್ಲಿ ಅಪರ್ಣಾಳ ಸಮರ್ಪಣೆ, ಸಣ್ಣ ಕಥೆ ಮತ್ತು ಸ್ವರಚಿತ ಕವನ ವಾಚನ ಜ್ಯೋತಿ ಆರ್ ಪಾಟೀಲ್ ಅವರಿಂದ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:30ಕ್ಕೆ ಆರೋಗ್ಯ ಸಂಚಿಕೆ, ವಿಶ್ವ ಅರಿವಳಿಕೆ ದಿವಸದ ಸಂದರ್ಭದಲ್ಲಿ ಅನಸ್ಥೇಷಿಯಾದ ಮಹತ್ವ ಹಾಗೂ ಉಪಯೋಗಗಳ ಕುರಿತು ಹಾಸನದ ಅರವಳಿಕೆ ತಜ್ಞ ವೈದ್ಯರಾದ ಡಾಕ್ಟರ್ ಎನ್ ವಿನಾಯಕ್ ಮತ್ತು ಡಾಕ್ಟರ್ ರಶ್ಮಿ ಎಚ್ ಡಿ ಹಾಗೂ ಡಾಕ್ಟರ್ ಅನುಪಮ ಎಂ ಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಕಿಳುಗುರಿ ಇದುವರೆಗೆ ನಿಲಯದಿಂದ ಇಂದು ಸಂಜೆ, ರಾತ್ರಿ ಹಾಗೂ ನಾಳೆ ಮಧ್ಯಾಹ್ನ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಆಲಿಸಿದಿರಿ. ಸಮಯ 6:05 ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು.

0: to the Apex Court in the national capital over alleged irregularities in the Special Intensive Revision, SIR, of electoral rolls. Mr. Gandhi and other opposition leaders held a march to the Supreme Court on 12th of this month to file their petition amid protests demanding the resignation of the Chief Election Commissioner over alleged SIR irregularities. The top court observed that nobody can browbeat the judiciary. It also sought responses from Chief Election Commissioner Gyanesh Kumar and Election Commissioner Sukhbir Singh Sandhu and Vivek Joshi on a separate petition filed by Mr. Gandhi and other opposition leaders alleging large-scale voter deletions and irregularities in the SIR process. During the hearing of another case, the Apex Court has sought replies from the Centre and the National Medical Commission on a plea seeking greater transparency in the answer key and response disclosure process for NEET PG 2026. The BJP today accused senior Congress leader Rahul Gandhi of allegedly misbehaving with a woman police officer during a protest in New Delhi. Addressing a press conference in the national capital, BJP spokesperson Gaurav Bhatia also alleged that the Congress party's protest on the premises of the Supreme Court was an attempt to intimidate the judiciary. India has expressed deep concern at reports of an alleged plot to carry out a mass shooting targeting a Hindu temple in the Aurora area of Illinois in the United States. External Affairs Ministry spokesperson Randhir Jaiswal said New Delhi has taken note of the action taken by U.S. law enforcement authorities, including the arrest and detention of the suspect. Indian wrestler Vishwajit Ramchandra Mor has clinched a historic silver medal in men's 55kg Greco-Roman category at the Under-23 World Championships in Las Vegas, United States today. And that is the end of this news bulletin.
1: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಮುತ್ತು ಮುತ್ತು ನೋಡಿಲ್ಲೇ, ಮೊನ್ನೆನೆ ಹೇಳಿಲ್ಲ ಅಪ್ಪ ಎಲ್ಲ ಲೈಟ್ ಹಂಗೆ ಬಿಟ್ಟು ಹೋಗ್ಬಿಡ್ತಿ ರೂಮ್ ಒಳಗಿಂದು. ಓದಾಕಂತ ಕೂಡ್ತಿ, ಮೊಬೈಲ್ ನೋಡ್ಕೊಂತ ಕೂಡ್ತಿ, ಓದೋದಿಲ್ಲ ಬಿಡೋದಿಲ್ಲ. ಎಲ್ಲ ಲೈಟ್ ಹಂಗೆ ಆನ್ ಇರ್ತೈತಿ, ಟಿವಿ ಹಂಗೆ ಆನ್ ಇರ್ತೈತಿ, ಫ್ಯಾನ್ ಆನ್ ಇರ್ತೈತಿ, ಎಲ್ಲ ಆನ್ ಇಟ್ಟು ಹೋಗಿರ್ತಿ ನೋಡು.
3: ಏ ಬಿಡಮ್ಮ, ಏನಚ್ಚಿ, ಒಂದು ಫ್ಯಾನ್ ಒಂದು ಟಿವಿ ರನ್ ಆದ್ರೆ ಲಕ್ಷಾಂತರ ರೂಪಾಯಿ ಬಿಲ್ ಬರ್ತೇನ
2: ನೋಡು. ನಿನಗೆ ದುಡಿದ್ರ ಮಾಡಿದ್ರ ಗೊತ್ತಾಗ್ತೈತಿ, ಒಂದೊಂದು ರೂಪಾಯಿದೂ ಬೆಲೆ ಅನ್ನೋದು ನಿನಗೆ ಗೊತ್ತಿಲ್ಲ. ನಿಮ್ಗೆ ಸಾಲಿ ಕಲಿಸೋದಷ್ಟೇ ಅಲ್ದ, ನಿಮಗೆ ಬೈಕಿಗೆ ರೊಕ್ಕ ಕೊಡ್ಬೇಕು, ಮೊಬೈಲ್ಗೆ ರೊಕ್ಕ ಕೊಡ್ಬೇಕು, ಮೊಬೈಲ್ ಕೊಟ್ಟು ಕರೆನ್ಸಿ ಹಾಕಿಸ್ಬೇಕು, ಮತ್ತು ಗಾಡಿ ಕೊಡಿಸಿ ಪೆಟ್ರೋಲ್ ಹಾಕಿಸ್ಬೇಕು, ಮತ್ತು ಇಟ್ಟೆಲ್ಲ ಮಾಡಿದ್ರು ಮತ್ತು ತಿಂಗಳಿಗೆ ಒಂದು ಟ್ರಿಪ್ ಅಂತ ಹೋಗ್ತೀರಿ, ಮತ್ತು ಅದಕ್ಕಂತ ಖರ್ಚಿಗೆ ಕೊಡ್ಬೇಕು, ಮಂತ್ಲಿ ಪಾಕೆಟ್ ಮನಿ ಅಂತ ಬೇಕು, ಇಷ್ಟೆಲ್ಲ ಆಗ್ತೈತಿ. ಇಷ್ಟಿಷ್ಟನ ವಿದ್ಯುತ್ ತಯಾರು ಮಾಡಕ್ಕೆ ಎಷ್ಟು ಖರ್ಚಾಗ್ತೈತಿ ಗೊತ್ತನ?
3: ಏನ್ಯವ ನೀನು, ಒಂದ್ಸಲ ಕೊಟ್ಟಿದ್ದನ್ನು ಸಾವಿರ ಸಲ ಅಣಗಿಸ್ಬಿಡವನಿ.
2: ಅಲ್ಲೋಪ, ನಿನಗೆ ಏನಾರ ಒಂದು ಸ್ವಲ್ಪ ಜೀವನದ ಮತ್ತು ಖರ್ಚಿಂದು ಬೆಲೆ ಗೊತ್ತೈತೇನು? ಎಷ್ಟು ವಯಸ್ಸಾಯ್ತು ನಿನಗೆ, ಇನ್ನ ಏನು ತಿಳ್ಕೆ ಬರೋಲಾಗೈತಲ್ಲ.
3: ಯಾವ ನಾ ದುಡಿಲಾಕತ್ನಿ ಅಂದ್ರೆ ಮನಿ ತುಂಬ ಲೈಟ್ ಹಾಕ್ಸಿ ಹೊಟ್ಟೆ ಆರಿಸ್ಲಾರ ಬಿಡ್ತೀನಿ ನೋಡಕತ್ತೀನಿ.
2: ಅದೇನ್ ಬಹಳ ಸಾಧನೆ ಮಾಡ್ದಂಗ ಆಕೈತೇನೆ?
3: ಮತ್ ನೀ ಹಿಂಗ್ ಬೈಲಾತಿಲ್ಲ, ಅದ್ರ ಸಂಬಂಧನೆ ಮಾಡ್ತೀನ.
2: ಹಿಂಗ ಉಲ್ಟಾ ಪಲ್ಟಾ ಮಾತಾಡಿದ್ರ ಹೆಂಗದು? ನಾ ಹೇಳಾಕತ್ತಿದ ಅರ್ಥರ ಆಗ್ತಿತ್ತಿಲ್ಲ. ಉಳಿತಾಯ ಮಾಡ್ಬೇಕು, ಈಗ ನಮ್ ಕಡೆ ದುಡ್ಡು ಐತೆ ಅಂತ ಹೇಳಿ ಹಚ್ಚಿಬಿಟ್ಟು ಖರ್ಚು ಮಾಡೋದಲ್ಲ, ಅದು ಉತ್ಪಾದನೆ ಮಾಡಕ್ ಎಷ್ಟು ಖರ್ಚಾಗ್ತೈತಿ ಗೊತ್ತೈತಿ? ಇಲ್ಲ, ಮತ್ತಲ್ಲಿ ಬಾತ್ರೂಮ್ ಒಳಗೆ ಹೋಗಿರ್ತಿ, ವಾಶ್ರೂಮ್ ಒಳಗೆ ಹೋಗಿರ್ತಿ, ಈಗ ಹಲ್ಲ ಒಂದು ತಾಸು ತನ ತಿಕ್ಕೋತಿರ್ತಿ. ಆ ಬ್ರಷ್ ಮಾಡ್ಬೇಕಾದ್ರೆ, ಹಲ್ಲು ಬ್ರಷ್ ಮಾಡ್ಬೇಕಾದ್ರೆ ಅದು ಹಂಗೆ ನಳದೊಳು ನೀರು ಹರ್ಕೊಂಡು ಹೋಗ್ತಿರ್ತೈತಿ. ಹನಿ ಹನಿಗೂ ನೀರಿಗೆ ಎಷ್ಟು ಪರದಾಡ್ತಾರೆ ಗೊತ್ತೈತಿಲ್ಲ.
3: ಯಾವ ನೀ ಬೈತಿ ಅಂತ ಬಿಡ್ತೀನಿ, ಮತ್ತೆ ಆಮೇಲೆ ನಾ ಹಲ್ ತಿಕ್ಕಿ ಬಂದ್ಮೇಲೆ ವಾಪಸ್ ಬರ್ತಿ ಹೊಲ್ಸ್ ಮಾಡಿ ಅಂತ ಬೈತಿ, ಅದ್ರ ಸಂಬಂಧ ನೀರು ಬಿಟ್ಟಿನ.
2: ಅಲ್ಲ, ಹಲ್ಲು ಉಜ್ಜುತ್ತ ನಾನು ಹಂಗೆ ತಿಕ್ಕೊಳ್ಳುತ್ತ ನಾನು ಹಂಗೆ ಇಟ್ಟಿರ್ತಿಲ್ಲ,
3: ಮತ್ತದ ಹಂಗೆ ಹೋಗ್ಲಿ ಅಂತ ಒಟ್ಟು ಕ್ಲೀನ್ ಆಗ್ಲಿ ಅಂತ.
2: ನೀ ಭಾಳ ಇನ್ನ ಸುಧಾರಣೆ ಆಗ್ಬೇಕು ನೋಡಿ ಇದೆಲ್ಲ ವಿಷಯದೊಳಗೆ. ಎಷ್ಟು ಸಲಾರೆ ಹೇಳ್ಬೇಕು ಅದಕ್ಕೆ ಆ ಸಣ್ಣ ಮಕ್ಕಳನ್ನು ಕೇಳುತ್ತಾವ ನಿನಗೆ, ಇನ್ನ ಸಣ್ಣವಿದ್ದಾಗ ಎಷ್ಟು ಚಲೋ ಇದ್ದಿಲ್ಲ, ಹೇಳಿದ ಮಾತು ಕೇಳ್ತಿದ್ದಿ, ಈಗ ದೊಡ್ಡವಾಗಿಂದ ಎದುರು ಉತ್ತರ ಕೊಡಾಕತ್ತಿ ನೋಡಿಲ್ಲ.
3: ಯಾವ ಕರೆಂಟ್ ಬಿಲ್ ಬರ್ತದಂತ, ಈಗ ಹಚ್ಬಾಡಂತಿ, ಸರಿ ನೀರೇನ ಯಾವ ರಗ್ಗಡ್ ಹರಿತದ, ಮಳಿ ಸಾಕಷ್ಟು ಅಲ್ಲಾಕತ್ತದ, ನೀ ಏನ್ ನೀರಿಗೂ ಹಿಂಗ್ ಮಾಡಕತ್ತಿಯಲ್ಲ.
2: ಈಗ ಮಳೆಗಾಲಕ್ಕೆ ಹರಿತೈತಿ,
3: ಅದಕ್ಕೆ ರೊಕ್ಕ ಕೊಡ್ಬೇಕ, ರೂಪಾಯಿ ಕೊಡ್ಬೇಕು?
2: ಅಲ್ಲ, ಮಳಿ ಮಳೆಗಾಲಕ್ಕೆ ನೀರು ಬಂದು ಹರಿತೈತಿ, ಮತ್ ಬ್ಯಾಸ್ಗಿಯೊಳಗೆ ಏನ್ ಮಾಡೋದು?
3: ಅವಾಗ ಬಂದ್ ಮಾಡ್ತೀನಿ ತೋ. ಯಾವ
2: ನೀರ್ ತಗೊಂಬಂದ್ರ ಸೈಕಲ್ ತಗೊಂಡ್ ಹೋಗಿ ನೀರ್ ತಗೊಂಬಂದ್ರ ತರೋದಿಲ್ಲ, ನಾನೇ ಹೊತ್ಕೊಂಡ್ ಬರ್ಬೇಕು ಕುಡಿಯಕಾದ್ರು ಬಳಸಕಾದ್ರು. ದಿನಕ್ಕೊಮ್ಮ 15 ದಿನಕ್ಕೊಮ್ಮ ನೀರ್ ಬರ್ತಾವ.
3: ನಮ್ದು ದೋಸ್ತ ಜೊತೆ ಆಟಾಡಕ್ ಹೋಗ್ಬೇಕವ, ನೀ ಏನ್ ಹೇಳಿದ್ರೆ ದರದಾಡ ಮುಗಿಸ್ಬಿಡೋಣ, ಹೋಗ್ಬೇಕೆ ಸದ್.
2: ಇಲ್ಲ, ಏನೂ ಇಲ್ಲ ನೋಡಿ, ಇನ್ ಮುಂದಿನಿಂದ ಲೈಟ್ ಹಂಗೆ ಬಿಟ್ಟು ಹೋಗುದು, ಫ್ಯಾನ್ ಹಂಗೆ ಬಿಟ್ಟು ಹೋಗುದು, ನಳದ ನೀರ್ ಹಂಗೆ ಚಾಲು ಇಟ್ಟು ಹೋಗುದು, ಇಂಥದೆಲ್ಲ ಖರ್ಚಿನ ವಿಚಾರ ಮಾಡ್ಲಾರ್ದೆ ಹಿಂಗೆಲ್ಲ ಮಾಡಕತ್ತೆ ಅಂದ್ರೆ ಆಗುದಿಲ್ಲ ನೋಡು. ಒಂದು ಏನ್ರ ನಿರ್ಧಾರ ಮಾಡಿ ನೀನು, ಎಷ್ಟು ಸಲ ಹೇಳ್ಬೇಕದು? ನೀನೇ ಏನ್ ಮಾಡ್ತೀನಿ ನೋಡು, ನೀನು ತಿಳಿದೋದಿ, ನನಗಂತೂ ಸಾಕು ಸಾಕಾಗೈತಿ.
3: ಆಯ್ತವ, ಇನ್ ಮ್ಯಾಲಿಂದ ಕರೆಂಟ್ ಹೊಟ್ಟೆ ಹಚ್ಚಲ್ಲ, ಬಂದ್ ಮಾಡಿ ಹೋಗ್ತೀನಿ.
2: ಬಂದ್ ಮಾಡಿ ಹೋಗು, ಬಳಸು, ನಿನಗೆ ಬ್ಯಾಡಂದಿಲ್ಲ. ಓದ್ತಿಯಲ್ಲ, ಓದು, ಓದಾಕತ್ತಿದ್ದೆ ಅಂದ್ರೆ ನನ್ನ ನಿನಗೆ ಇನ್ನೂ ನಾನೇ ಹಚ್ಚಿ ಹೋಗ್ತೀನಿ, ಇನ್ನೊಂದು ಕೊಡ್ತೀನಿ.

0: ಹೋಗ್ತೀನಿ. ಮತ್ತೆ ನಿನಗೆ ಬೇಕಂದ್ರೆ ಚಾ ಅಂದ್ರೆ ಚಾ ಕೊಟ್ಟು ಕೊಡ್ತೀನಿ, ಕೂತಲ್ಲೇ ನಾಷ್ಟ ಅಂದ್ರೆ ನಾಷ್ಟ ಕೊಡ್ತೀನಿ. ಒಂದು ಓದುದಿಲ್ಲ ಬರೀದಿಲ್ಲ, ಈಗಂತೂ ನೀನು ಮೊದಲು ಚಲೋ ಮಾರ್ಕ್ಸ್ ತಗೋತಿದ್ವಿ ಕಾಲೇಜ್ ಒಳಗೆ, ಈಗ ಎಲ್ಲಿ ತಗೊಳಕತ್ತಿ ಹೇಳು.
1: ಯಾವನಿಗೆ ಅಷ್ಟು ಒಂದೇ ಸಲ ಸುತ್ತಾಡ್ಕೊಂಡು ಬರಬೇಡ. ಈಗ ನೀನು ನನಗೆ ಮಾರ್ಕ್ಸಿನ ಸಂಬಂಧ ಬೈಯತ್ತು, ಲೈಟ್ ಆನ್ ಇಟ್ಟಿದ್ದಕ್ಕೆ ಬೈಲತ್ತೆ, ಅದು ಹೇಳಿ.
0: ಈಗ ಎಲ್ಲಾನು ಆಯ್ತು ಸರಿಯಾಗಿ ಮೇಲೆ.
1: ಹ್ಞೂ ಸರಿ ಅವ ಆಯ್ತು, ಇನ್ ಮೇಲಿಂದ ಲೈಟ್ ಆರಿಸ್ತೀನಿ, ನೀರ ಬಂದ್ ಮಾಡ್ತೀನಿ. ಆಯ್ತಲ್ಲ ಎರಡೆಲ್ಲ ನೀನು
0: ಮತ್ತೆ ಓದುದು ಯಾರು ಮಾಡೋರು ನಾವು ಮಾಡ್ಬೇಕಾರೆ.
1: ಈಗ ಇವೆರಡು ಹೇಳಲ್ಲ, ಇದು ಅಷ್ಟೇ ಮಾತಾಡವ ನೀವು ಓದೋದಿಗೆ ಇದೆಲ್ಲ ಮತ್ತೆ ರಿಸಲ್ಟ್ ಬಂದು ನೋಡಕತ್ತೆ ಅಂತ
0: ನೋಡೋಣ ಎಷ್ಟ್ರೆ ಮಾಡ್ತಿ. ನೀ ಚಲೋ ಆದ್ರೆ ನನಗಂತೂ ಖುಷಿನೇ, ಚಲೋ ಮಾರ್ಕ್ಸ್ ತಗೊಂಡ್ರ, ಚಲೋತ್ನಾಗೆ ಓದಿದ್ರ, ಮತ್ ಚಲೋತ್ನಾಗೆ ಬಳಸ್ಕೋ, ಇದ್ದಿದ್ದೆಲ್ಲ ಬಳಸ್ಕೋಬೇಡ ಅಂತಲ್ಲ. ನನಗೂ ಮಗ ಗಾಡಿ ಮೇಲೆ ಸುತ್ತಾಡ್ಬೇಕು, ಎಲ್ಲ ಚಲೋತ್ನಾಗೆ ಮಾಡ್ಬೇಕನ್ನೋದು.
1: ಆಯ್ತು ಒಂದು ಗಾಡಿ ಕೊಡ್ಸೇವ ಹಂಗಿದ್ರೆ, ಮತ್ತೆ ಲೈಟ್ ಎಲ್ಲ ಬಂದ್ ಮಾಡ್ತೀನಲ್ಲ, ಗಾಡಿ ಕೊಡ್ಸಿ, ಅದೇ ಲೈಟ್ಲೆ ಚಾರ್ಜ್ ಮಾಡ್ಕೊಂಡು ಗಾಡಿ ಓಡಿಸ್ತೀನಿ.
0: ನೀನು ಗಾಡಿನೇ ಕೊಡಿಸಿದಿಲ್ಲ,
1: ಇದು ಪೆಟ್ರೋಲ್ದು ಅದೇವ, ಪೆಟ್ರೋಲ್ ಭಾಳ ತುಟ್ಟಿ ಎಲ್ಲಕತ್ತದ. ಇ ವಿ ತೊಳಮೇವ, ಈಗ ಬ್ಯಾಟ್ರಿ ಬಂದಾವು, ಹೆಂಗೂ ಮನೆ ಲೈಟ್ ಕರೆಂಟ್ ಉಳಿಸ್ತೀವಲ್ಲ ಅದೇ ಕರೆಂಟ್ಲೆ ನಾನು ಗಾಡಿ ಚಾರ್ಜ್ ಮಾಡ್ಕೊಂಡು ನಾ ಹೋಗ್ತೀನಿ. ಇನ್ನು ಪೆಟ್ರೋಲ್ ರೊಕ್ಕ ಕೊಡೋದು ತಪ್ತೈತಿ ನೋಡೇವ.
0: ಇರೋಲ್ಲ ಯಾಕೆ ಅದೆಲ್ಲ ನಿನ್ನ ನೌಕರಿ ಹತ್ತಿಂದ ನಿನ್ನ ಹೆಂಡ್ತಿನ ಕುಂದಿಸ್ಕೊಂಡು ಹೋಗಕತ್ತಿ, ನನಗೆ ಇದೇ ಗಾಡಿ ಮೇಲೆ ಕುಂದಿರ್ಸ್ಕೊಂಡು ಹೋಗುದು ಬಾ ಅವಾಗ ಅವ ತರಕಾರಿ ತರಕ. ಇರ್ಲಾಕ್ ನಾ ಪೆಟ್ರೋಲ್ ರೊಕ್ಕ ಕೊಡ್ತೀನಿ, ನಿನಗೇನು ಹೊಸ ಗಾಡಿ ಕೊಡಿಸೋದಿಲ್ಲ.
1: ಆಯ್ತು ಬಿಡವ, ನೀ ಪೆಟ್ರೋಲ್ ಕೊಡ್ತೀನಿ, ಪೆಟ್ರೋಲ್ದೆ ಓಡಿಸಮ್ಮಂತ.
0: ಆಯ್ತು ಮತ್ತೇನು ಮಾಡೋದು ಈಗ ಸದ್ಯಕ್ಕಷ್ಟೇ.
1: ಸರಿ ಅವ ನಾ ಬರ್ಲೇವ, ನಮ್ಮ ದೋಸ್ತರು ಕಾಯಕತ್ತಾರ ನನ್ನ ಸಂಬಂಧ.
0: ಬಾ ಮತ್ತೇನೈತಿ
1: ಬರ್ತೀನಿ
0: ಕೆಲಸ ಇಲ್ಲ.
1: ಯಾವಾಗ ಲೈಟ್ ತಗದ್ ಹೊಂಟಿ ನೋಡು, ಮತ್ತಾಗ ನೀ ಹಾಕಿ ನೆನಪಾರಿ ನಾ ಹಾಕಿನ ಅಂತ ಅನ್ಬೇಡ, ತೆಗ್ದು ನೋಡು ಲೈಟ್ನ.
0: ಆಯ್ತು ಬಿಡು, ನಿನ್ನಂಥ ಮಗ ಇದ್ರೆ ಮುಗಿದೋಯ್ತು.
2: ಈಗ ಒಂದು ನೀತಿ ಕತೆ ಕೇಳೋಣ.

ಶ್ರೋತೃಬಾಂಧವರಿಗೆಲ್ಲ ನಮಸ್ಕಾರ. ನೀತಿಗತ್ತೆಗೆ ಸ್ವಾಗತ, ಸುಸ್ವಾಗತ. ಗಿಡಮರ ಬಳ್ಳಿ, ನದಿ ಕೊಳ, ಧುಮ್ಮಿಕ್ಕಿ ಹರಿಯುವ ಜಲಪಾತ, ಹಕ್ಕಿಗಳ ಕಲರವ, ಜಿಂಕೆಗಳ ಓಡಾಟದೊಂದಿಗೆ ಆನೆ, ಮೊಲ, ಕುದುರೆ ಮುಂತಾದ ಪ್ರಾಣಿ ಪಕ್ಷಿಗಳಿಂದ ಕೂಡಿದ್ದ ಅದೊಂದು ಸಮೃದ್ಧವಾದ ಅರಣ್ಯವಾಗಿತ್ತು. ಹೀಗಿರುವಾಗ ಒಂದು ಕೊಳದ ಬಳಿ ಮಂಗಗಳು ವಾಸವಾಗಿದ್ವು. ಮೊದಲೇ ಹೇಳಿ ಕೇಳಿ ಮಂಗಗಳು, ಇನ್ನು ಅವುಗಳ ಆಟ ಕೇಳಬೇಕೆ? ಅದರಲ್ಲೂ ಕಿರು ಮಂಗಗಳ ಹಾವಳಿಯಂತೂ ಹೇಳತೀರದು. ಮನ ಬಂದಂತೆ ಮರದಿಂದ ಮರಕ್ಕೆ ಚಂಗನೆ ಜಿಗಿಯುತ್ತಾ ಗದ್ದಲ ಹಾಗೂ ತುಂಟಾಟದಲ್ಲಿ ಮಗ್ನವಾಗಿದ್ವು. ಮಂಗಗಳ ಸೈನ್ಯದಲ್ಲಿ ಬುದ್ಧಿಬಲಿತ ಹಿರಿಯ ಮಂಗಗಳು ಎಷ್ಟೇ ಬುದ್ಧಿವಾದ ಹೇಳಿದ್ರೂ ಕೂಡ ಕಿರು ಮಂಗಗಳು ಮಾತ್ರ ಈ ಮಾತುಗಳನ್ನ ಕಿವಿಗೆ ಹಾಕೊಳ್ತಾ ಇರಲಿಲ್ಲ. ತಾವಾಡಿದ್ದೆ ಆಟ ಅಂತ ತಮಾಷೆ ಕೀಟ್ಲೆ ಮುಂದುವರೆಸಿದ್ವು. ಅದರಲ್ಲಿರೋ ಒಂದು ಮಂಗಕ್ಕೆ ಒಂದ್ ಮರದಿಂದ ಇನ್ನೊಂದ್ ಮರಕ್ಕೆ, ಇನ್ನೊಂದ್ ಮರದಿಂದ ಮತ್ತೊಂದ್ ಮರಕ್ಕೆ ಹೀಗೆ ಜಿಗ್ದಾಡಿ ಜಿಗ್ದಾಡಿ ಸುಸ್ತಾಗಿ ಉಸ್ಸಪ್ಪ ಅಂತ ಬಾಯಾರಿಕೆ ಆಗಿದೆ, ನೀರಾದ್ರೂ ಕುಡಿದ್ರಾಯ್ತು ಅಂತ ಒಂದು ಕಿರಿಯ ಮಂಗ ಕೊಳದ ಹತ್ರ ಬಂದು ನೀರು ಕುಡಿತಾ ಇತ್ತು. ನೀರ್ ಕುಡಿಯುವಾಗ ಅದಕ್ಕೆ ಚಂದ್ರಮನ ಬಿಂಬವು ನೀರ್ನಲ್ಲಿ ಕಾಣಿಸ್ತು. ಆಗ ಮಂಗ ತಾನೇನ್ ಮಹಾನ್ ಬುದ್ಧಿವಂತ ಅಂತ ಹೇಳಿ ತಿಳಿದುಕೊಂಡು, ಛೇ ಪಾಪ, ಚಂದ್ರನನ್ನ ಯಾರು ನೀರ್ನಲ್ಲಿ ಬಿಸಾಕಿದ್ದಾರಲ್ಲ, ಅದನ್ನ ಹೇಗಾದ್ರೂ ಮಾಡಿ ರಕ್ಷಿಸಬೇಕು ಅಂತ ಇನ್ನುಳಿದ ಕಿರಿಯ ಮಂಗಗಳನ್ನ ಕರೀತು. ಎಲ್ಲಾ ಮಂಗಗಳು ಸೇರಿದ್ವು. ಚಂದ್ರನನ್ನು ಕೊಳದಿಂದ ಹೊರತೆಗೆಯಲು ಒಂದು ಕಿರು ಮಂಗ ಉಪಾಯ ಹೇಳ್ತು. ನಮ್ಮಲ್ಲಿ ಎಲ್ಲರಿಗಿಂತ ಬಲಶಾಲಿಯಾಗಿರುವವರು ಒಬ್ರು ಗಟ್ಟಿಯಾಗಿ ಮರದ ಕೊಂಬೆಯನ್ನ ಹಿಡಿದು ಜೋತಾಡೋದು, ಅದರ ಬಾಲವನ್ನ ಹಿಡಿದು ಇನ್ನೊಂದು ನೇತಾಡೋದು, ಅದ್ರ ಬಾಲ ಹಿಡಿದು ಮತ್ತೊಂದು, ಹೀಗೆ ಸರಪಳಿಯನ್ನ ಮಾಡ್ತಾ ಹೋದ್ವಿ ಅಂತಂದ್ರೆ ಕೊಳದಲ್ಲಿರುವ ಚಂದ್ರನವರೆಗೆ ನಾವು ಹೋಗಿ ತಲುಪ್ತೀವಿ ಅಂತ ತಿಳಿಸ್ತು. ಈ ಉಪಾಯದಂತೆ ಒಂದರ ಹಿಂದೆ ಮತ್ತೊಂದು ಮಂಗ ಸರಪಳಿ ಆಕಾರದಲ್ಲಿ ಚಂದ್ರಬಿಂಬದ ಸಮೀಪಕ್ಕೆ ಬಂದು ತಲುಪಿದ ಮಂಗ ಇನ್ನೇನು ನೀರಿಗಿಳಿಯಬೇಕು ಅನ್ನುವಷ್ಟರಲ್ಲಿ ಭಯಗೊಂಡು ಮಂಗ ನೀರಿಗೆ ಇಳಿಯಲು ಅನುಮಾನಿಸುತ್ತ ಕೆಲ ಸಮಯ ತಟಸ್ಥವಾಯಿತು. ಅಷ್ಟರಲ್ಲಿ ಮರದ ಕೊಂಬೆ ಹಿಡಿದ ಮಂಗನಿಗೆ ಈ ಎಲ್ಲಾ ಮಂಗಗಳು ಜೋತು ಬಿದ್ದುದರ ಪರಿಣಾಮವಾಗಿ ಅವುಗಳ ಸೆಳೆತವನ್ನ ತಾಳಲಾಗದೆ ಕೈ ಸಡಿಲಗೊಂಡು ಮರದ ಕೊಂಬೆಯನ್ನ ಹಿಡಿದಿದ್ದ ಮಂಗ ಮರದ ಕೊಂಬೆಯಿಂದ ಕೈಯನ್ನ ಬಿಟ್ಬಿಡ್ತು. ಎಲ್ಲಾ ಮಂಗಗಳು ಧೊಪ್ಪಂತ ನೀರಿಗೆ ಬಿದ್ಬಿಟ್ವು. ಅಯ್ಯೋ ಕಾಪಾಡಿ ಕಾಪಾಡಿ ಅಂತ ಇಡೀ ಕಾಡಿಗೆ ಕೇಳಿಸೋ ಹಾಗೆ ಅರ್ಚಾಡಲು ಶುರು ಮಾಡಿದ್ವು. ಇವುಗಳ ಅರ್ಚಾಟ ಕೇಳಿ ಹಿರಿಯ ಮಂಗಗಳು ಗಾಬರಿಗೊಂಡು ಕೊಳದತ್ತ ಓಡಿ ಬಂದವು. ಎಲ್ಲಾ ಮಂಗಗಳನ್ನ ತಕ್ಷಣವೇ ನೀರಿನಿಂದ ತೆಗೆದು ರಕ್ಷಿಸಲಾಯ್ತು. ಈ ಎಲ್ಲಾ ಕಿರಿಯ ಮಂಗಗಳು ಕೊಳದಲ್ಲಿ ಬೀಳೋ ಕಾರಣವೇನೆಂದು ತಿಳಿದ ಹಿರಿಯ ಮಂಗಗಳು ಕಿರಿಯ ಮಂಗಗಳಿಗೆ ಹೀಗೆ ಹೇಳಿದ್ವು, ನೀವು ನೋಡಿದ್ದು ನಿಜವಾದ ಚಂದ್ರನಲ್ಲ, ಅವನನ್ಯಾರು ನೀರಿಗೆ ಬೆಳೆಸ್ತಾರೆ, ಅವನು ಆಕಾಶದಲ್ಲಿ ಸುರಕ್ಷಿತವಾಗಿದ್ದಾನೆ. ನೀರಿನಲ್ಲಿನ ಚಂದ್ರನ ಪ್ರತಿಬಿಂಬವನ್ನ ನೋಡಿ ನೀವು ಇಂಥ ಸಾಹಸಕ್ಕೆ ಕೈ ಹಾಕೋದೆ ಅಂತ ಬುದ್ಧಿ ಮಾತು ಹೇಳಿದ್ವು. ಶ್ರೋತೃಗಳೇ ಕೇಳಿದ್ರಲ್ಲ ನೀತಿ ಕಥೆಯನ್ನ. ಈ ಕಥೆಯ ನೀತಿ ಹೀಗಿದೆ, ಮೇಲ್ನೋಟಕ್ಕೆ ಕಾಡೋದೆಲ್ಲ ನಿಜ ಅಂತ ಭಾವಿಸಬಾರ್ದು, ಅದು ಏನು ಎತ್ತ

0: ಅಂತ ಪರೀಕ್ಷಿಸಿ ಕಾರ್ಯಪ್ರವೃತ್ತರಾಗೋ ಜಾಣ್ಮೆಯಿಂದ ಬೆಳೆಸ್ಕೊಳ್ಬೇಕು. ಶ್ರೋತೃಗಳೇ, ನೀತಿ ಕಥೆ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಭಾಗವಹಿಸಿದವರು ಮುತ್ತುರಾಜ್ ಹೆಲ್ಲಗಟ್ಟಿ ಹಾಗೂ ಸುಮಾ ಕೆರೂರ್.
0: ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ.
2: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ಎಲ್ಐಸಿ ನ್ಯೂ ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್. ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಪ್ರೀಮಿಯಂ, ಪೀರಿಯಡ್ಗೆ ಮಾತ್ರ ಪ್ರೀಮಿಯಂ, ಪೀರಿಯಡ್ಗೆ ಮಾತ್ರ ಪ್ರೀಮಿಯಂ, ಪೀರಿಯಡ್ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿ. ಪೇ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟೀಡ್ ಅಡಿಷನ್ಸ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
4: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ.
3: ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.

0: ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.
1: ಕೆಳಗರು, ಈಗ ಸಮಯ 6:20 ಆಗುತ್ತಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು.

0: अमेरिकी राजदूतेन सर्जियो गोर इत्यनेन भारत देशः अमेरिकी उद्यमेभ्यः अनुपमः विपणिप्रदेशः इति निगदितः। नवदिल्ल्यां ब्लूमबर्ग मञ्चे भाषमाणेन तेन प्रोक्तं यत् एआई सेमीकंडक्टर क्षेत्रयोः भारत अमेरिका सहभागिता उभयोः राष्ट्रयोः आर्थिक सशक्तिकरणाय परस्परं लाभप्रदा भविष्यति। मोदी सर्वकारस्य एआई प्रयासस्य च तेन महती प्रशंसा कृता। उपराष्ट्रपति सीपी राधाकृष्णन श्वः कर्नाटक केरल राज्ययोः प्रवासे यास्यति। अमेरिकायाः लॉस वेगास नगरे समायोजितायाम् अंडर 23 विश्व कुश्ती प्रतियोगितायाम् भारतीय मल्लेन विश्वजित रामचंद्र मोरे इत्यनेन ग्रीपको रोमन वर्गस्य अंतिम प्रतिस्पर्धायां रजत पदकं विजित्य नूतनः इतिहासः रचितः इति वार्ताः।
1: आकाशवाणी समय 6:34 ಇನ್ನೀಗ ಜಿಲ್ಲಾ ವಾರ್ತಾಪತ್ರ
2: ಆಕಾಶವಾಣಿ ಉಡುಪಿ ಜಿಲ್ಲಾ ವಾರ್ತಾಪತ್ರ ಬರೆದವರು ನಿಶ್ಮಿತಾ ಬೇಕಲ್ ಓದುತ್ತಿರುವವರು ಚೇತನ್ ಸಿವಿ ಉಡುಪಿ ಜಿಲ್ಲೆಯ ಬಿಎಸ್ಎನ್ಎಲ್ ಸಂಸ್ಥೆಯು ತನ್ನ ಗ್ರಾಹಕರಿಗೆ ನೆಟ್ವರ್ಕ್ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸಿ ಖಾಸಗಿ ಕಂಪನಿಗಳಿಗೆ ಕಡಿಮೆ ಇಲ್ಲದಂತೆ ಗುಣಮಟ್ಟದ ಸೇವೆ ಒದಗಿಸಬೇಕೆಂದು ಅಧಿಕಾರಿಗಳಿಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಬಿಎಸ್ಎನ್ಎಲ್ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಡುಪಿ ಜಿಲ್ಲೆಯಾದ್ಯಂತ ಇರುವ ಬಿಎಸ್ಎನ್ಎಲ್ ಸ್ಥಾವರಗಳನ್ನು 3G ಫೋರ್ಜಿಗೆ ಬದಲಾವಣೆ ಮಾಡುವುದರೊಂದಿಗೆ ಗ್ರಾಹಕರಿಗೆ ಉತ್ತಮ ರೀತಿಯ ಸೇವೆಗಳನ್ನು ಒದಗಿಸಬೇಕು. ಹೊಸದಾಗಿ ಟವರ್ಗಳನ್ನು ನಿರ್ಮಾಣ ಮಾಡಲು ಜಿಲ್ಲಾಡಳಿತದಿಂದ ಬೇಡಿಕೆಗೆ ಅನುಗುಣವಾಗಿ 39 ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಕಾರ್ಯವನ್ನು ಶೀಘ್ರದಲ್ಲೇ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳ ದಾಖಲೆಗಳ ಮರು ಪರಿಶೀಲನಾ ಪ್ರಕ್ರಿಯೆಯ ಅವಧಿಯನ್ನು ಅಕ್ಟೋಬರ್ 31 ವಿಸ್ತರಣೆ ಮಾಡಲಾಗಿದೆ. ಮೆಸ್ಕಾಂ ಸಿಬ್ಬಂದಿಗಳು 3 ಬಾರಿ ಮನೆ ಭೇಟಿ ನೀಡಿದಾಗಲೂ ಫಲಾನುಭವಿಗಳು ಲಭ್ಯವಿಲ್ಲದಿದ್ದಲ್ಲಿ ಅವರು ಸಂಬಂಧಪಟ್ಟ ಮೆಸ್ಕಾಂ ಕಚೇರಿಗೆ ತೆರಳಿ ಮಾಹಿತಿಯನ್ನು ನೀಡಬಹುದಾಗಿದೆ ಎಂದು ಉಡುಪಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ರಮೇಶ್ ಕಾಂಚನ್ ಹೇಳಿದ್ದಾರೆ. ಅನ್ನಭಾಗ್ಯ ಯೋಜನೆಯಡಿ ಈಗಾಗಲೇ ಉಡುಪಿ ತಾಲೂಕಿನಲ್ಲಿ 81% ಇಕೆವೈಸಿ ಕಾರ್ಯ ಪೂರ್ಣಗೊಂಡಿದ್ದು ಅಕ್ಟೋಬರ್ 20 ಒಳಗಾಗಿ ಬಾಕಿ ಉಳಿದಿರುವಂತಹ ಇಕೆವೈಸಿ ಕಾರ್ಯ ಪೂರ್ಣಗೊಳ್ಳಬೇಕು. ಶಕ್ತಿ ಯೋಜನೆಯಡಿ ಕೊರೋನಾ ನಂತರ ಸ್ಥಗಿತಗೊಂಡಿದ್ದಂತಹ ಕೆಲವು ರೂಟ್ಗಳ ಬಸ್ಸುಗಳು ಇಂದಿಗೂ ಸಂಚರಿಸುತ್ತಿಲ್ಲ. ಆದಷ್ಟು ಶೀಘ್ರವಾಗಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿಗೆ ಉಡುಪಿ ತಾಲೂಕಿನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಸಾಮಾನ್ಯ ವರ್ಗದ ಅರ್ಹ ಗ್ರಾಮೀಣ ರೈತ ಮಹಿಳೆಯರಿಂದ 5 ವಾರದ 20 ದೇಶಿ ನಾಟಿ ಕೋಳಿ ಮರಿಗಳನ್ನು ವಿತರಿಸಿ ಅವರ ಆದಾಯ ಹೆಚ್ಚಿಸುವ ಕಾರ್ಯಕ್ರಮ ಯೋಜನೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಆಸಕ್ತ ರೈತ ಮಹಿಳೆಯರು ಅರ್ಜಿ ಸಲ್ಲಿಸಲು ಅಕ್ಟೋಬರ್ 31 ಕೊನೆಯ ದಿನಾಂಕವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಪಶುವೈದ್ಯ ಸಂಸ್ಥೆ ಅಥವಾ ಉಡುಪಿ ತಾಲೂಕು ಪಶು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಪ್ರಸಕ್ತ ಸಾಲಿನ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಅಲ್ಪಸಂಖ್ಯಾತ ಸಮುದಾಯದವರ ಸರಳ ವಿವಾಹಕ್ಕೆ ಪ್ರೋತ್ಸಾಹ ನೀಡಲು ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೆಯುವ ಸಮೂಹ ವೆಚ್ಚಗಳಿಗಾಗಿ ಪ್ರತಿ ಜೋಡಿಗೆ 50,000 ರೂಪಾಯಿಗಳ ಸಹಾಯಧನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದ್ದು, ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಕಚೇರಿಗೆ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 8277799990 ಅಥವಾ ಆಯಾ ತಾಲೂಕು ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ ಉಡುಪಿ ದೂರವಾಣಿ ಸಂಖ್ಯೆ 0802574596, ಕುಂದಾಪುರ 0825423070, ಕಾರ್ಕಳ 0825823110 ಅನ್ನು ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಉಡುಪಿ ನಗರಸಭಾ ವ್ಯಾಪ್ತಿಯ ಶಿರಿಬೀಡು ವಾರ್ಡಿನ ಶಾಂಭವಿ ಹೋಟೆಲ್ ಎದುರು ರಸ್ತೆಯಲ್ಲಿ 3 ನಂಬರಿನ ಒಳಚರಂಡಿ ಚೇಂಬರ್ ನಿರ್ಮಾಣ ಕಾಮಗಾರಿಯನ್ನು ನಿರ್ವಹಿಸಬೇಕಾಗಿರುವುದರಿಂದ ಅಕ್ಟೋಬರ್ 18 ರಿಂದ ನವೆಂಬರ್ 7 ರವರೆಗೆ ಸದರಿ ರಸ್ತೆಯಲ್ಲಿ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಹಾಗೆ ಉಡುಪಿ ನಗರಸಭಾ ವ್ಯಾಪ್ತಿಯ ತೆಂಕಪೇಟೆ ವಾರ್ಡಿನ ಬಡಗುಪೇಟೆ ರಸ್ತೆಯಲ್ಲಿ ಒಳಚರಂಡಿ ಜಾಲದ ಪೈಪ್ಲೈನ್ ಬದಲಾವಣೆ ಮಾಡಿ ಕಾಂಕ್ರೀಟ್ ಚೇಂಬರ್ ನಿರ್ಮಾಣ ಕಾಮಗಾರಿಯನ್ನು ಅಕ್ಟೋಬರ್ 15 ಪ್ರಾರಂಭ ಮಾಡಲಾಗುತ್ತಿರುವ ಹಿನ್ನೆಲೆಯಲ್ಲಿ ಸದರಿ ರಸ್ತೆಯಲ್ಲಿ ವಾಹನ ಸಂಚಾರವನ್ನು ನಿಷೇಧಿಸಿ ಬದಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ಉಡುಪಿ ನಗರಸಭೆ ಪೌರಾಯುಕ್ತರ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಕಾರ್ಕಳ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ಕ್ಯಾಂಟೀನ್ ಅನ್ನು ನಡೆಸಲು ಅನುಭವವುಳ್ಳ ಹೋಟೆಲ್ ಉದ್ಯಮ ಹೋಟೆಲ್ ಮಾಲೀಕರಿಂದ ಷರತ್ತಿಗೆ ಒಳಪಟ್ಟು ಕೊಟೇಷನ್ ಅನ್ನು ಆಹ್ವಾನಿಸಲಾಗಿದೆ. ಕೊಟೇಷನ್ನಲ್ಲಿ ಭಾಗಿಯಾಗಲು ಇಚ್ಛಿಸುವವರು ಕೊಟೇಷನ್ ನೋಟಿಫಿಕೇಷನ್ ಅನ್ನು

0: ನಮೂನೆಗಳನ್ನು ಕಾರ್ಕಳದ ಹಿರಿಯ ಸಿವಿಲ್ ನ್ಯಾಯಾಲಯದ ಕಚೇರಿಯಿಂದ ನವೆಂಬರ್ 3ರವರೆಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಪಡೆಯಬಹುದಾಗಿದ್ದು, ಕೊಟೇಷನ್ ಸಲ್ಲಿಸಲು ನವೆಂಬರ್ 5 ಕೊನೆಯ ದಿನಾಂಕವಾಗಿದೆ. ಕೊಟೇಷನ್ ಅನ್ನು ನವೆಂಬರ್ 6ರಂದು ಸಂಜೆ 5 ಗಂಟೆಗೆ ತೆರೆಯಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಹೆಚ್ಚುವರಿ ನ್ಯಾಯಿಕ ದಂಡಾಧಿಕಾರಿಯವರ ಕಚೇರಿ ಕಾರ್ಕಳ ಇವರನ್ನ ಕಚೇರಿಯ ಅವಧಿಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಪ್ರಸಕ್ತ ಸಾಲಿನಲ್ಲಿ ರಾಜ್ಯದಲ್ಲಿ ಮಳೆಯ ಪ್ರಮಾಣ ತೀರಾ ಕಡಿಮೆ ಆಗಿರುವುದರಿಂದ ಜಾನುವಾರುಗಳಿಗೆ ಎದುರಾಗಬಹುದಾದಂತಹ ಮೇವಿನ ಕೊರತೆಯನ್ನು ನೀಗಿಸಲು ಸರ್ಕಾರದಿಂದ ರೈತರಿಗೆ ಮೇವಿನ ಬಿತ್ತನೆ ಬೀಜಗಳನ್ನು ಉಚಿತವಾಗಿ ಪೂರೈಸಲು ಕ್ರಮ ವಹಿಸಲಾಗುತ್ತಿದೆ. ಜಿಲ್ಲೆಗೆ 2814 ಮೇವಿನ ಬಿತ್ತನೆ ಬೀಜಗಳ ಕಿರು ಪೊಟ್ಟಣಗಳು ಪೂರೈಕೆಯಾಗಲಿದ್ದು, ಜಮೀನು ಮತ್ತು ನೀರಿನ ಮೂಲ ಹೊಂದಿರುವಂತಹ ಮತ್ತು ಜಾನುವಾರು ಸಾಕಾಣೆ ಮಾಡುತ್ತಿರುವಂತಹ ಆಸಕ್ತ ರೈತರು ತಮ್ಮ ಹತ್ತಿರದ ಪಶು ವೈದ್ಯಕೀಯ ಸಂಸ್ಥೆಗಳಿಗೆ ಭೇಟಿ ನೀಡಿ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ತಾಲೂಕು ಮುಖ್ಯ ಪಶು ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ಇಲಾಖೆಯ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಇದುವರೆಗೂ ಉಡುಪಿ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.
2: ಆಕಾಶವಾಣಿ ವಿಜಯಪುರ ಕೇಳುವರೆ ಗಮನಿಸಿ, ಇಂದು ಸಂಜೆ 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಗಲಿದೆ. ಕೃಷಿ ವಸ್ತು ಸಂಗ್ರಹಾಲಯಗಳು ಈ ವಿಷಯವಾಗಿ ಡಾಕ್ಟರ್ ಪ್ರಹ್ಲಾದ್ ಭಟ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ಇಂದು ರಾತ್ರಿ 10 ಗಂಟೆಗೆ ಚರ್ಮರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಈ ವಿಷಯವಾಗಿ ಡಾಕ್ಟರ್ ಎಚ್ ಎಸ್ ಪ್ರಸನ್ನ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ನಾಳೆ ಸಂಜೆ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತೊಗರಿ ಬೆಳೆಯಲ್ಲಿ ಆಧುನಿಕ ಉತ್ಪಾದನಾ ತಾಂತ್ರಿಕತೆಗಳು ಈ ವಿಷಯವಾಗಿ ರಾಯಚೂರಿನ ಮುಖ್ಯ ವಿಜ್ಞಾನಿಗಳು ಸಂಶೋಧನಾ ನಿರ್ದೇಶನಾಲಯದ ಡಾಕ್ಟರ್ ಮುನಿಸ್ವಾಮಿ ಎಸ್ ಅವರು ಭಾಗವಹಿಸಿ ರೈತರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. ಕೆಳಗುರಿ ಸಮಯ ಈಗ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು. ನಂತರ 6:40 ಪ್ರದೇಶ ಸಮಾಚಾರ ಬಿತ್ತರಗೊಳ್ಳುವುದು.

0: ಇದು ಆಕಾಶವಾಣಿ, ಸಮಯ 6:37:06. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಕೇಳುವರೆ, ಇದೇ ಶುಕ್ರವಾರ ಅಕ್ಟೋಬರ್ 16 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ತೊಗರಿಬೆಳೆಯಲ್ಲಿ ಆಧುನಿಕ ಉತ್ಪಾದನೆ ತಾಂತ್ರಿಕತೆಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಮುನಿಸ್ವಾಮಿ ಎಸ್ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477, 2237 0488, 2237 0499, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 16 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿ

0: ಪಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
2: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
3: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
2: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
4: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
2: ಹೌದಾ?
3: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
5: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ.
6: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಮೀಸಲಾತಿ ಹೆಚ್ಚಳ ರದ್ದುಪಡಿಸಿರುವ ಹೈಕೋರ್ಟ್ ತೀರ್ಪಿನ ವಿರುದ್ದ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಹತ್ಯೆ ಪ್ರಕರಣದ ಕ್ಷಮಾದಾನ ಮನವಿ ತಿರಸ್ಕರಿಸಲು ರಾಜ್ಯಪಾಲರಿಗೆ ಶಿಫಾರಸು, ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ. ನೂತನ ರಾಜ್ಯಪಾಲರಾಗಿ ಲೋಕಭವನದಲ್ಲಿ ನಾಳೆ ಡಾ ಸುಧಾ ಯಾದವ್ ಪ್ರಮಾಣವಚನ ಸ್ವೀಕಾರ. ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ನಾಳೆ ಭಾರತೀಯ ನೌಕಾಪಡೆಗೆ ಸಮರ್ಥಕ್ ಹಡಗು ಸೇರ್ಪಡೆ, ಉಪರಾಷ್ಟಪತಿ ಲೋಕಾರ್ಪಣೆ. ಇದೇ 24-27 ಯುನೆಸ್ಕೊ ತಂಡದಿಂದ ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳ ಪರಿಶೀಲನೆ. ಪರಿಶಿಷ್ಟರ ಮೀಸಲಾತಿ ಹೆಚ್ಚಳ ರದ್ದುಪಡಿಸಿರುವ ಹೈಕೋರ್ಟ್ ತೀರ್ಪಿನ ವಿರುದ್ದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲು ಇಂದು ನಡೆದ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಈ ಕುರಿತಂತೆ ಸುಪ್ರೀಂಕೋರ್ಟ್ನಲ್ಲಿ ವಿಶೇಷ ಅನುಮತಿ ಅರ್ಜಿ ಸಲ್ಲಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಸಭೆಯ ಬಳಿಕ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಹೊಸದಾಗಿ 9 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಲಾಗಿದ್ದು, ಒಟ್ಟು 226 ತಾಲೂಕುಗಳನ್ನು ಬರಪೀಡಿತ ಎಂದು ಗುರುತಿಸಲಾಗಿದೆ. ಮುಂದಿನ 1-2 ದಿನಗಳಲ್ಲಿ ಮನವಿ ಪತ್ರ ಪೂರ್ಣಗೊಳ್ಳಲಿದ್ದು, ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬರದಿಂದ ಉಂಟಾಗಿರುವ ನಷ್ಟ ಈಗಾಗಲೇ ಸುಮಾರು 46,000 ಕೋಟಿಯಷ್ಟು ಇದೆ ಎಂದು ಅಂದಾಜು ಮಾಡಲಾಗಿದೆ. ಅಂತಿಮ ಲೆಕ್ಕಾಚಾರದಲ್ಲಿ ನಷ್ಟದ ಪ್ರಮಾಣ 60,000 ಕೋಟಿಯಿಂದ 70,000 ಕೋಟಿಯವರೆಗೆ ತಲುಪಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿದ್ದ ರಿಂಗ್ ರೋಡ್ ಶೋಭಾ ಕೊಲೆ ಪ್ರಕರಣದ ಅಪರಾಧಿಗಳ ಕ್ಷಮಾದಾನ ಅರ್ಜಿಯನ್ನು ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆ ತಿರಸ್ಕರಿಸಿದೆ. ಭಾವಿ ಪತಿ ಗಿರೀಶ್ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಶೋಭಾ ಹಾಗೂ ಡಿ ಅರುಣ್ ವರ್ಮಾ ಕ್ಷಮಾದಾನ ಕೋರಿ ರಾಜ್ಯಪಾಲರ ಮುಂದೆ ಅರ್ಜಿ ಸಲ್ಲಿಸಿರುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಕ್ಷಮಾದಾನ ಮನವಿಯನ್ನು ತಿರಸ್ಕರಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡಲು ನಿರ್ಧರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ಹರಿಯಾಣ ಮೂಲದ ಡಾ ಸುಧಾ ಯಾದವ್ ನಾಳೆ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಲೋಕಭವನದಲ್ಲಿ 10:00 ಏರ್ಪಡಿಸಿರುವ ಸರಳ ಸಮಾರಂಭದಲ್ಲಿ ನೂತನ ರಾಜ್ಯಪಾಲರಿಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಪ್ರಮಾಣವಚನ ಬೋಧಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಿಕಟಪೂರ್ವ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಸಂಪುಟದ ಸಚಿವರು, ಪ್ರತಿಪಕ್ಷಗಳ ನಾಯಕರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ನೌಕಾಪಡೆಗೆ ನಾಳೆ ಸ್ವದೇಶಿ ನಿರ್ಮಿತ ಬಹುಪಯೋಗಿ ಹಡಗು ಸಮರ್ಥಕ್ ಸೇರ್ಪಡೆಯಾಗಲಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಉಪಕ್ರಮದಡಿ ಎಲ್ಎನ್ಟಿ ಸಂಸ್ಥೆ ದೇಶೀಯವಾಗಿ ವಿನ್ಯಾಸಗೊಳಿಸಿ ನಿರ್ಮಿಸುತ್ತಿರುವ 4 ಬಹು ಉದ್ದೇಶಿತ ನೌಕೆಗಳ ಪೈಕಿ ಇದು ಮೊದಲನೆಯದಾಗಿದೆ. ಈ ನೌಕೆಯನ್ನು ಮುಖ್ಯವಾಗಿ ಸಮುದ್ರ ಗಸ್ತು ಮತ್ತು ಕರಾವಳಿ ನಿಗಾ ಕಾರ್ಯಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಸುಮಾರು 107 ಮೀಟರ್ ಉದ್ದ ಹಾಗೂ 18.6 ಮೀಟರ್ ಅಗಲ ಹೊಂದಿರುವ ಸಮರ್ಥಕ್ 3,750 ಟನ್ಗಿಂತ ಹೆಚ್ಚಿನ ಸ್ಥಳಾಂತರ ಸಾಮರ್ಥ್ಯ ಹೊಂದಿದೆ. ಗರಿಷ್ಠ 15 ನಾಟ್ಸ್ ವೇಗದಲ್ಲಿ ಸಂಚರಿಸಬಲ್ಲ ಈ ನೌಕೆ 75%ಕ್ಕಿಂತ ಹೆಚ್ಚು ಸ್ವದೇಶಿ ಅಂಶಗಳನ್ನು ಒಳಗೊಂಡಿದೆ. ಭವಿಷ್ಯದಲ್ಲಿ ನೌಕಾಪಡೆ ಬಳಸಲಿರುವ ಶಸ್ತಾಸ್ತ್ರಗಳು, ರೆಡಾರ್ಗಳು, ಸಂವೇದಕಗಳು ಮತ್ತು ಇತರ ತಂತ್ರಜ್ಞಾನಗಳನ್ನು ಸಮುದ್ರದಲ್ಲಿ ಪರೀಕ್ಷಿಸಲು ಇದು ಪ್ರಮುಖ ವೇದಿಕೆಯಾಗಲಿದೆ. ಕಾರವಾರದ ನೌಕಾನೆಲೆಗೆ ಉಪರಾಷ್ಟಪತಿ ಭೇಟಿ ನೀಡಲಿರುವ

0: ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹಾರವಾಡದಿಂದ ಮಾಚಾಳಿಯವರೆಗೆ ಸಮುದ್ರ ತೀರದಲ್ಲಿ ಮೀನುಗಾರಿಕೆಯನ್ನು ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವವಿಖ್ಯಾತ ಹಂಪಿಯ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ನಿರ್ವಹಣೆ ಹಾಗೂ ವಿಶ್ವ ಪಾರಂಪರಿಕ ತಾಣದ ಮಾರ್ಗಸೂಚಿಗಳ ಪಾಲನೆ ಕುರಿತು ಪರಿಶೀಲಿಸಲು ಯುನೆಸ್ಕೋ ತಜ್ಞರ ತಂಡ ಇದೇ 24ರಂದು ಹಂಪಿಗೆ ಭೇಟಿ ನೀಡಲಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುನೆಸ್ಕೋ ತಂಡ ಇದೇ 24ರಂದು ಹಂಪಿಗೆ ಭೇಟಿ ನೀಡಲಿದ್ದು, ಇದೇ 27ರವರೆಗೆ ಹಂಪಿ ಹಾಗೂ ಸುತ್ತಮುತ್ತಲಿನ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಂತಾರಾಷ್ಟೀಯ ಪಾರಂಪರಿಕ ತಜ್ಞರಾದ ಕೀನ್ಯಾದ ಜಾರ್ಜ್ ಅಬುಂಗ್, ಜಪಾನ್ನ ಇಚಿಡ ಶಿಮೋಡ ಹಾಗೂ ವಿಶ್ವ ಪಾರಂಪರಿಕ ತಾಣ ಹೆಚ್ಚುವರಿ ಮಹಾನಿರ್ದೇಶಕಿ ಜಾನ್ವಿ ಶರ್ಮಾ ಅವರನ್ನು ಒಳಗೊಂಡ ತಂಡವು ಹಂಪಿಯ ಐತಿಹಾಸಿಕ ಸ್ಮಾರಕಗಳು, ದೇವಾಲಯಗಳು ಹಾಗೂ ಪ್ರಾಚೀನ ಅವಶೇಷಗಳ ಸಂರಕ್ಷಣೆಯ ಸ್ಥಿತಿಗತಿಗಳನ್ನು ಅವಲೋಕಿಸಲಿದೆ. ವಿಜಯನಗರ ಸಾಮ್ರಾಜ್ಯದ ಭವ್ಯ ಇತಿಹಾಸ, ವಾಸ್ತುಶಿಲ್ಪದ ವೈಭವ ಹಾಗೂ ಅಪಾರ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ಹಂಪಿಯ ಸಂರಕ್ಷಣೆಯ ದೃಷ್ಟಿಯಿಂದ ಈ ಭೇಟಿ ಮಹತ್ವ ಪಡೆದುಕೊಂಡಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್, PMJAY ಕುರಿತ ಒಂದು ವರದಿ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ನಗದು ರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018ರಲ್ಲಿ ಪ್ರಾರಂಭವಾದ ಆಯುಷ್ಮಾನ್ ಭಾರತ್ PMJAY ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷದವರೆಗಿನ ನಗದು ರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆ ಭಾರತದ ಶೇಕಡ 40ರಷ್ಟು ಅತ್ಯಂತ ಬಡ ಜನಸಂಖ್ಯೆಯನ್ನು ಗುರಿಯಾಗಿಸಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಕೋಲಾರದ ಫಲಾನುಭವಿ ಎಸ್ ಸತೀಶ್, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮಹತ್ವಾಕಾಂಕ್ಷೆಯ ಆಯುಷ್ಮಾನ್ ಭಾರತ ಯೋಜನೆಯು ದೇಶದ ಜನತೆಗೆ ಅತ್ಯುತ್ತಮ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತಿದೆ ಎಂದು ತಿಳಿಸಿದ್ದಾರೆ.
4: ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂತ ಆಯುಷ್ಮಾನ್ ಯೋಜನೆ ಜನತೆಗೆ ತುಂಬಾ ಸೇವೆಗಳನ್ನು ಒದಗಿಸ್ತಾ ಇದೆ. ಇವತ್ತು 5 ಲಕ್ಷದವರೆಗೂ ಕೂಡ ಆಪರೇಷನ್ ಆದಂತ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಗಳಲ್ಲಿ ನಮಗೆ ಕೇಂದ್ರ ಸರ್ಕಾರ ಅದನ್ನ ಯಾವುದೇ ಆಸ್ಪತ್ರೆಯಲ್ಲಿ ನಾವು ಅಡ್ಮಿಷನ್ ಆದ್ರೂ ಕೂಡ ಅದನ್ನ ಬರೆಸುವಂತ ಕಾರ್ಯವನ್ನ ಕೇಂದ್ರ ಸರ್ಕಾರ ಮಾಡ್ತದೆ. ಬಹಳ ಅತ್ಯುತ್ತಮವಾಗಿ ಕರ್ನಾಟಕದಲ್ಲಿ ಈ ಒಂದು ಯೋಜನೆ ಸಫಲಕಾರಿಯಾಗಿ ನಡೀತಾ ಇದೆ. ಅದರ ಬಗ್ಗೆ ಸಾರ್ವಜನಿಕರು, ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂತ ಜನ ಈ ಒಂದು ಯೋಜನೆ ಪಡೆಯೋದ್ರಿಂದ ತುಂಬಾ ಅನುಕೂಲಗಳನ್ನ ನಾವು ಪಡೆಯಬಹುದು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ.
0: ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದ್ದು, ಈ ಬಾರಿಯ ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿ ಕಂಬಳ ಆಯೋಜಿಸಲಾಗಿದೆ. ಇದೇ 18 ಮತ್ತು 19ರಂದು ನಡೆಯಲಿರುವ ಈ ಜಾನಪದ ಕ್ರೀಡಾಕೂಟದ ಹಿನ್ನೆಲೆಯಲ್ಲಿ ಕಂಬಳ ಉಪಸಮಿತಿಯು ಇಂದು ಕೆಸರಿನ ಟ್ರ್ಯಾಕ್ನಲ್ಲಿ 2 ಜೊತೆ ಕೋಣಗಳನ್ನು ಓಡಿಸುವ ಮೂಲಕ ಪ್ರಾಯೋಗಿಕ ಓಟ ನಡೆಸಿತು. ಪುತ್ತೂರು ಶಾಸಕ ಅಶೋಕ್ ರೈ ಈ ಓಟಕ್ಕೆ ಚಾಲನೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಶೋಕ್ ರೈ, ಕಂಬಳಕೂಟದಲ್ಲಿ ಭಾಗವಹಿಸಲು ಈಗಾಗಲೇ 150ಕ್ಕೂ ಹೆಚ್ಚು ಜೊತೆ ಆಯ್ದ ಕೋಣಗಳನ್ನು ಆಯ್ಕೆ ಮಾಡಲಾಗಿದೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಶನಿವಾರ ಬೆಳಗ್ಗೆ ಕೋಣಗಳ ಪ್ರಯಾಣ ಆರಂಭವಾಗಲಿದ್ದು, ಕುಶಾಲನಗರದ ಮೂಲಕ ಮೈಸೂರು ತಲುಪಲಿವೆ. ಪ್ರಥಮ ಬಹುಮಾನವಾಗಿ 16 ಗ್ರಾಂ ಚಿನ್ನ ಹಾಗೂ ದ್ವಿತೀಯ ಬಹುಮಾನವಾಗಿ 8 ಗ್ರಾಂ ಚಿನ್ನವನ್ನು ನಿಗದಿಪಡಿಸಲಾಗಿದೆ ಎಂದು ತಿಳಿಸಿದರು. ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಕುಟುಂಬ ಸಮೇತರಾಗಿ ಆಗಮಿಸಿ ಕಂಬಳವನ್ನು ಉಚಿತವಾಗಿ ವೀಕ್ಷಿಸಬಹುದಾಗಿದೆ ಎಂದು ಹೇಳಿದ್ದಾರೆ. ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಐತಿಹಾಸಿಕ ಶ್ರೀರಂಗಪಟ್ಟಣದ ಜಂಬೂ ಸವಾರಿಗೆ ನಟ ಡಾ ವಿ ರವಿಚಂದ್ರನ್ ಇಂದು ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ಶ್ರೀರಂಗಪಟ್ಟಣದ ಬನ್ನಿ ಮಂಟಪದ ಬಳಿ 250 ಕೆಜಿ ತೂಕದ ಮರದ ಅಂಬಾರಿಯಲ್ಲಿ ಇದ್ದ ನಾಡದೇವತೆ ಚಾಮುಂಡೇಶ್ವರಿಗೆ ಅವರು ಪುಷ್ಪಾರ್ಚನೆ ಮಾಡಿದರು. ನಾಡದೇವತೆಯನ್ನು ಹೊತ್ತ ಧನಂಜಯ ಆನೆ ರಾಜಗಾಂಭೀರ್ಯದಲ್ಲಿ ಬನ್ನಿ ಮಂಟಪದಿಂದ ರಂಗನಾಥ ದೇಗುಲದವರೆಗೆ ಸಾಗಿತು. ಧನಂಜಯನಿಗೆ ಆನೆಗಳಾದ ಲಕ್ಷ್ಮಿ ಮತ್ತು ರೂಪ ಸಾಥ್ ನೀಡಿದವು.

60ಕ್ಕೂ ಹೆಚ್ಚು ಕಲಾ ತಂಡಗಳು 10ಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳು ಗಮನ ಸೆಳೆದವು. ಇನ್ನು ಹವಾವರ್ತಮಾನ. ನೈಋತ್ಯ ಮುಂಗಾರು ಇಂದು ರಾಜ್ಯದಿಂದ ನಿರ್ಗಮಿಸಿದ್ದು ದಕ್ಷಿಣ ಒಳನಾಡು, ಕರ್ನಾಟಕದಲ್ಲಿ ಈಶಾನ್ಯ ಮುಂಗಾರು ಮಳೆಯ ಚಟುವಟಿಕೆ ಆರಂಭಗೊಂಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಮಳೆಯಾಗಿದೆ. ಇಂದು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಉತ್ತರ ಒಳನಾಡು ಜಿಲ್ಲೆಗಳಾದ ರಾಯಚೂರು, ಗದಗ, ಕೊಪ್ಪಳ ಮತ್ತು ಹಾವೇರಿ ಜಿಲ್ಲೆಗಳ ಒಂದೆರಡು ಕಡೆ ಗುಡುಗು ಬಿರುಗಾಳಿ ಸಹಿತ ಮಳೆಯಾಗಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೀಸಲಾತಿ ಹೆಚ್ಚಳ ರದ್ದುಪಡಿಸಿರುವ ಹೈಕೋರ್ಟ್ ತೀರ್ಪಿನ ವಿರುದ್ದ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಹತ್ಯೆ ಪ್ರಕರಣದ ಕ್ಷಮಾದಾನ ಮನವಿ ತಿರಸ್ಕರಿಸಲು ರಾಜ್ಯಪಾಲರಿಗೆ ಶಿಫಾರಸು, ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ. ನೂತನ ರಾಜ್ಯಪಾಲರಾಗಿ ಲೋಕಭವನದಲ್ಲಿ ನಾಳೆ ಡಾ ಸುಧಾ ಯಾದವ್ ಪ್ರಮಾಣವಚನ ಸ್ವೀಕಾರ. ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ನಾಳೆ ಭಾರತೀಯ ನೌಕಾಪಡೆಗೆ ಸಮರ್ಥಕ್ ಹಡಗು ಸೇರ್ಪಡೆ, ಉಪರಾಷ್ಟಪತಿ ಲೋಕಾರ್ಪಣೆ. ಮತ್ತು ಇದೇ 24ರಿಂದ 27ರವರೆಗೆ ಯುನೆಸ್ಕೋ ತಂಡದಿಂದ ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳ ಪರಿಶೀಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಆರಂಭದಲ್ಲಿ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕೃಷಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ವಸ್ತು ಸಂಗ್ರಹಾಲಯಗಳು ಕುರಿತಾಗಿ ಡಾಕ್ಟರ್ ಪ್ರಹ್ಲಾದ್ ಭಟ್ ಅವರೊಂದಿಗೆ ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಎಚ್ ಕೋಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರವ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಬಹುದು.
1: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಾವು ವಸ್ತು ಸಂಗ್ರಹಾಲಯದ ಬಗ್ಗೆ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಾಹಿತಿ ಘಟಕದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಹ್ಲಾದ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
7: ನಮಸ್ಕಾರ ಸರ್.
6: ನಮಗೆ ತಮ್ಮ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ವಸ್ತು ಸಂಗ್ರಹಾಲಯ ಆರಂಭ ಮಾಡಿದ್ರಿ ಅಂತ ಹೇಳಿದ್ರಿ, ಹೇಳಿ ಈ ವಸ್ತು ಸಂಗ್ರಹಾಲಯದ ಪರಿಚಯ ನಮ್ಮ ಕೇಳುಗರಿಗೆ ಮತ್ತು ರೈತರಿಗೆ ಪರಿಚಯ ಮಾಡಿಕೊಡಿ, ಏನೇನು ಇದೆ ಅಲ್ಲಿ, ಅದರಿಂದ ಏನು ಉಪಯೋಗ?
7: ಸರ್, ನಿಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ನಮ್ಮದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಪ್ರಪ್ರಥಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ತನ್ನ 60 ವರ್ಷದ ಸಂಭ್ರಮಾಚರಣೆಯನ್ನ ನಾವು ಈಗ ಕಂಪ್ಲೀಟ್ ಮಾಡಿದ್ದೀವಿ. ಸೊ 60 ವರ್ಷದ ಸಂಭ್ರಮಾಚರಣೆಯಲ್ಲಿ ಜಿ ಕೆ ವಿ ಕೆಯಲ್ಲಿ ನೀವೆಲ್ಲ ಕೇಳಿರ್ಬೋದು, ಬೇರೆ ಬೇರೆ ಸೈನ್ಸ್ ಮ್ಯೂಸಿಯಂ ಅಂತ ಕೇಳಿರ್ತೀವಿ, ಅಥವಾ ಒಂದು ಬೇರೆ ಬೇರೆ ಆದ ವಿಧಗಳ ಮ್ಯೂಸಿಯಂಗಳಿವೆ, ಆದರೆ ಕೃಷಿಗೆ ಸಂಬಂಧಪಟ್ಟಂತಹ ಮ್ಯೂಸಿಯಂ ಇಲ್ಲ. ಸೊ ಕರ್ನಾಟಕದಲ್ಲಿ ನಮ್ಮ ಜಿ ಕೆ ವಿಗೆ ಕೃಷಿ ವಿಶ್ವ

0: ವಿದ್ಯಾಲಯ ಬೆಂಗಳೂರು ಪ್ರಪ್ರಥಮ ಬಾರಿಗೆ ಈ ವಸ್ತು ಸಂಗ್ರಹಾಲಯನ ಮಾಡಿದೆ. ಈ ವಸ್ತು ಸಂಗ್ರಹಾಲಯ 2013 ಸ್ಥಾಪನೆ ಆಯಿತು ಸರ್. ಇದು ಸುಮಾರು 923 ಚದರ ಅಷ್ಟು ಈ ವಸ್ತು ಸಂಗ್ರಹಾಲಯ ಇದೆ. ಸೊ ಈ ಕಳೆದ 5 ವರ್ಷಗಳಿಂದ ಇದು ಸಾರ್ವಜನಿಕರಿಗೆ ನೋಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ ಸರ್. ಏನು ಅಂದರೆ ಹೆಂಗೆ ಕೃಷಿ ಹುಟ್ಟಿತು, ಈಗಿನ ಬೆಳೆ ಏನು, ಸೊ ಅಂದಿನಿಂದ ಇಂದಿನ ಕಾಲದ ತನಕ ಏನೇನು ಕೃಷಿಗಳೆಲ್ಲ ಆಗಿದೆ, ಈಗ ನಾವು ಎ ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಗೆ ಹೇಳ್ತೀವೋ, ಸೊ ಅಲ್ಲಿ ತನಕನೂ ತಮಗೆ ಮಾಹಿತಿಗಳನ್ನ ಈ ವಸ್ತು ಸಂಗ್ರಹಾಲಯದಲ್ಲಿ ನಾವು ನೋಡ್ಬೋದು ಸರ್. ಸೊ ಹಾಗಾಗಿ ಒಟ್ಟು ಒಂದು ಸುಮಾರು 80,000 ಹೆಚ್ಚು ವೀಕ್ಷಕರು ಇದನ್ನ ಭೇಟಿ ಕೊಟ್ಟಿದ್ದಾರೆ ಸುಮಾರು 5 ವರ್ಷಗಳಿಂದ. ಸೊ ಈ ವಸ್ತು ಸಂಗ್ರಹಾಲಯ ನಮ್ಮ GKVK ಎಂಟ್ರೆನ್ಸ್, ನೀವು ಗೇಟ್ ಆದ ತಕ್ಷಣನೇ ಬಲಭಾಗಕ್ಕೆ ಇದೆ. ಎಂಟ್ರೆನ್ಸ್ ಗೇಟಿಂದ ಬಂದಾಗ ಒಂದು 200 ಮೀಟರ್ ಒಳಗಡೆ ಬಂದ್ರೇ ಈ ವಸ್ತು ಸಂಗ್ರಹಾಲಯ ಇದೆ ಸರ್. ಮೇನ್ ಇದರ ಉದ್ದೇಶ ಅಥವಾ ಇದರ ಗುರಿ ಏನು ಅಂದರೆ ಇಂದಿನ ಪೀಳಿಗೆ ಮಕ್ಕಳಿಗೆ ಕೃಷಿ ಬಗ್ಗೆ ಮಾಹಿತಿ ಕೊಡುವಂಥದ್ದು. ಈಗ ಮಕ್ಕಳು ಅನ್ನ ತಿಂತಾರೆ, ಅಕ್ಕಿ ಹೇಗೆ ಬಂತು ಅಂತ ಗೊತ್ತಿಲ್ಲ, ಎಲ್ಲಿಂದ ಬಂತು ಅಂತ, ರಾಗಿಗೆ ಮತ್ತು ಭತ್ತಕ್ಕೆ ವ್ಯತ್ಯಾಸ ಗೊತ್ತಿಲ್ಲ, ಬೆಳೆಗಳು ಕಾಳು ಬಗ್ಗೆ ಗೊತ್ತಿಲ್ಲ, ಅಮ್ಮನ ಕೇಳ್ತಾರೆ ಯಾವುದಮ್ಮ ಇದು ಯಾವುದು ಗೂಗಲ್ ಮಾಡ್ತಾರೆ ಈಗಿನ ಕಾಲದ ಮಕ್ಕಳು. ಸೊ ಅದು ಎಕ್ಸ್ಪೆಷಲಿ ಬೆಂಗಳೂರು ಮಕ್ಕಳುಗಳಿಗೆ ಕೃಷಿ ಬಗ್ಗೆ ಪರಿಚಯ ಮಾಡೋಕ್ಕೋಸ್ಕರ ಈ ವಸ್ತು ಸಂಗ್ರಹಾಲಯನ ಪರಿಚಯ ಮಾಡಿದ್ದಾರೆ. ಈ ವಸ್ತು ಸಂಗ್ರಹಾಲಯದಲ್ಲಿ ಸಾಂಸ್ಕೃತಿಕವಾಗಿ ಅಂದಿನ ಕಾಲದಲ್ಲಿ ಹೇಗೆ ಬೆಳೀತಾ ಇದ್ದು, ಯಾವ ಪರಿಕರಗಳನ್ನ ಯೂಸ್ ಮಾಡ್ತಿದ್ರು, ಈಗ ಸೇರು ಪಾವು ಈಗಿನ ಮಕ್ಳಿಗೆ ಅವೆಲ್ಲ ಐಡಿಯಾನೇ ಇಲ್ಲ, ಈಗಿನ ಮಕ್ಳಿಗೆ ಜಸ್ಟ್ ಲೀಟರು ಗ್ರಾಮು ಇಷ್ಟೇ ಅದ್ರ ಬಗ್ಗೆ ಪರಿಚಯ ಇರುತ್ತೆ. ಇಂಥ ವಸ್ತುಗಳ ಬಗ್ಗೆ ಮಕ್ಳಿಗೆ ಪರಿಚಯ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಆಗಿನ ಸಿರಿಧಾನ್ಯ ಪದಾರ್ಥಗಳು ಏನೇನು ಯೂಸ್ ಮಾಡ್ತಿರೋ, ಸೊ ಇದರ ಬಗ್ಗೆ ಎಲ್ಲಾನು ಈ ವಸ್ತು ಸಂಗ್ರಹಾಲಯದಲ್ಲಿ ನಾವು ಪರಿಚಯ ಮಾಡಿದ್ದೀವಿ ಸರ್.
1: ಪ್ರತಿಯೊಂದಕ್ಕೂ ಒಂದು ಸೈಕಲ್ ಅನ್ನೋದು ಇದ್ದೇ ಇರುತ್ತೆ. ಮಾನವ 0 ಆರಂಭ ಮಾಡ್ತಾನೆ, 100 ರೀಚ್ ಆಗ್ತಾನೆ, ಅಂದರೆ ವಯಸ್ಸಾದಮೇಲೆ ಮತ್ತೆ 0 ಆಗ್ತಾನೆ, ಹೌದಲ್ಲ? ಅದೇ ಥರ ಪ್ರತಿಯೊಂದಕ್ಕೂ ಕೂಡ ಒಂದು ಬ್ರೇಕಿನ್ ಬನ್ ಪಾಯಿಂಟ್, ಅಂದರೆ ತನ್ನ ಒಂದು ಗಾತ್ರ ಕೊನೆಯ ಗಾತ್ರ ಅಂತ ಇರುತ್ತೆ. ಅಂದ್ರೆ ಗರಿಷ್ಠ ಶಕ್ತಿ ಅನ್ನೋದು ಒಂದು ಮನುಷ್ಯನಿಗೆ ಬಂದಿರುತ್ತೆ ಒಂದು ವಯಸ್ಸಿಗೆ. ಅದೇ ಥರ ಈ ಏನು ತಾವು ಒಂದು ವಸ್ತು ಸಂಗ್ರಹಾಲಯ ಮಾಡಿದ್ರು ಕೂಡ ಅದಕ್ಕೆ ಒಂದು ಬೆಲೆ ಇದೆ, ಅದಕ್ಕೆ ಒಂದು ಮಹತ್ವವಿರುತ್ತೆ. ಅದಕ್ಕೂ ಕೂಡ ಇದು ಯಾಕೆ ಮಾಡಿದ್ರೆ, ಇದನ್ನು ಯಾಕೆ ಮಾಡಬೇಕು ಅನ್ನೋ ವಿಚಾರ ಕೂಡ ಬಂದಿರುತ್ತೆ. ಯಾಕೆ ಮಾಡಿದ್ರೆ ಅಂದರೆ ನಮಗೆ ಈಗಿನ ಹೊಸ ಮಕ್ಕಳಿಗೆ ತಾವು ಹೇಳ್ದಂಗೆ ಹಳೇದು ಗೊತ್ತಿರೋದಿಲ್ಲ, ಆದರೆ ಅದು ಗೊತ್ತಾಗಬೇಕು, ಹೌದಲ್ಲ?
0: ಹೌದು.
1: ಈಗ ನಾವು ಏನು ಮಂಗಳ ಗ್ರಹಕ್ಕೂ ಹೋಗಿದ್ದೇವೆ, ಆದರೆ ಅದು ಆರಂಭವಾಗಿದ್ದು ಎಲ್ಲಿಂದ? ಎತ್ತಿನ ಗಾಡಿ ಮೇಲೆ ನಮ್ಮದು ಇದನ್ನು ತೊಗೊಂಡೋಗಿ ಶ್ರೀಹರಿಕೋಟದಲ್ಲಿ ಇಟ್ಟಿದ್ದದು ಎತ್ತಿನ ಗಾಡಿಯಿಂದ ಶುರು ಆಗಿದೆ ನಮ್ಮದು. ಆಮೇಲೆ ಎಲ್ಲಿ ಹೋಯ್ತು ನಮ್ಮದು? ನಮ್ಮದು ಗುರಿ ಅಲ್ಲಿ ಮಂಗಳ ಗ್ರಹದಲ್ಲಿ ಮುಟ್ಟಿದೆ. ಲೆಕ್ಕಾಕಿ ಅದೊಂದು 7.5 ಲಕ್ಷ ಕಿಲೋಮೀಟರ್, ಅದು ನಮ್ಮದು ಹೇಳೋದಲ್ಲ ಅದು. ಅದೇ ಥರ ಇದು ಕೂಡ ಹೀಗೆ ಏನು ಈ ಒಂದು ಸಂಗ್ರಹಾಲಯಗಳು ಬೇಕೇ ಬೇಕು.
0: ಹೌದು. ಹೇಗೆ ಅಂದರೆ ನಾವು ಸೈನ್ಸ್ ಮ್ಯೂಸಿಯಂಗಳು ಕೇಳಿದ್ದೀವಿ, ಅಗ್ರಿಕಲ್ಚರ್ಗೆ ಕೃಷಿಗೆ ಅಂತ ಮ್ಯೂಸಿಯಂ ಇಲ್ಲ. ಅದಕ್ಕೆ ಈ ಕೃಷಿ ನಮ್ಮ ವಸ್ತು ಸಂಗ್ರಹ ಹೇಗೆ ಮಾಡಿದ್ವಿ ಅಂದರೆ ಒಂದು ಓವಲ್ ಶೇಪಲ್ಲಿ ಇದೆ ಸರ್. ಅಂದರೆ ಯಾರು ಒಬ್ಬರು ಬಂದರೆ ವ್ಯಕ್ತಿ ಒಂದು ಸುತ್ತು ಅದನ್ನು ಸುತ್ತಿದ್ರೆ ಕೃಷಿ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಮೊದಲನೇದಾಗಿ ಒಂದು ಕಚೇರಿ ಆದ ನಂತರ ನಾವು ಸಾಯಿಲ್ ವಾಟರ್ ಮಣ್ಣು ಆಯಿತಾ ನೀರು ಹೇಗಿರಬೇಕು, ಯಾವ್ಯಾವ ಬೆಳೆಗೆ ಯಾವ್ಯಾವ ಥರ ಮಣ್ಣುಗಳಿರಬೇಕು, ಎಷ್ಟು ಪ್ರಮಾಣದ ನೀರುಗಳಿರಬೇಕು. ಸೊ ಯಾವ ನೀವೀಗ ನಾರ್ತ್ ಕರ್ನಾಟಕದವರಾದ್ರೆ ಯಾವ ಥರ ಬೆಳೆಗಳನ್ನ ಬೆಳಿಬೋದು, ಸೌತ್ ಆದರೆ ಯಾವ ಥರ ಬೆಳಿಬೇಕು, ಹಾಗೆ ಕ್ರಾಪ್ಸ್ ಮತ್ತು ಕ್ರಾಪಿಂಗ್ ಸಿಸ್ಟಮ್ ನಾವು ಹೇಳ್ತೀವಿ, ಯಾವ್ಯಾವ ಬೆಳೆನ ಯಾವ್ಯಾವ ಟೈಮಲ್ಲಿ ಹಾಕಬೇಕು ಅನ್ನೋದನ್ನ ಗ್ಯಾಲರಿ 1 ಅಂತ ಮಾಡಿದ್ದೀವಿ ಸರ್. 6 ಗ್ಯಾಲರಿಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಮೊದಲನೇ ಗ್ಯಾಲರಿ ಕ್ರಾಪ್ ಅಂದರೆ ಮಣ್ಣು, ಯಾವ ಬೆಳೆಗಳನ್ನ ಬೆಳಿಬೇಕು, ಅದಕ್ಕೆ ನೀರಿನ ಪ್ರಮಾಣಗಳೇನು ಅನ್ನೋದು ಮೊದಲನೇ ಗ್ಯಾಲರಿಲಿದೆ. ನೀವು ಹಾಗೆ ಮುಂದೆ ಬಂದರೆ ಎರಡನೇ ಗ್ಯಾಲರಿಯಲ್ಲಿ ಕೃಷಿ ಹೇಗೆ ಹುಟ್ಕೋದು, ಇತಿಹಾಸ ಕೃಷಿಯ ಬಗ್ಗೆ ಇತಿಹಾಸ, ಮತ್ತು ಅದು ಅಗ್ರಿಕಲ್ಚರ್ ನಮ್ಮ ಕರ್ನಾಟಕದಲ್ಲಿ ಹೇಗಿದೆ ಕೃಷಿ, ಸೊ ಯಾವಾಗ ಬಂತು, ಹೇಗೆ ಬಂತು, ನಮ್ಮ ಕರ್ನಾಟಕದಲ್ಲಿ ಯಾವ ಬೆಳೆಗಳನ್ನ ನಾವು ಬೆಳೀತಿದ್ವಿ ಆಗಿನ ಕಾಲದಲ್ಲಿ, ಈಗ ಎಲ್ಲಿಗೆ ಬಂದು ನಿಂತಿದ್ದೀವಿ ನಾವು, ಮತ್ತು ಹುಟ್ಟು ನಮ್ಮ ಅಗ್ರಿಕಲ್ಚರ್ ಸೈನ್ಸ್ ಮ್ಯೂಸಿಯಮ್ GKVKಯಲ್ಲಿ ಇರೋದ್ರಿಂದ ಕೃಷಿ ವಿಶ್ವವಿದ್ಯಾನಿಲಯ ಹೇಗೆ ಹುಟ್ಟಿತು, ಕೃಷಿ ವಿಶ್ವವಿದ್ಯಾನಿಲಯಕ್ಕೂ ಮತ್ತು ರೈತರಿಗೂ ಏನು ಸಂಬಂಧ, ಸೊ ನಾವು ರೈತರಿಗೆ ಏನು ತಲುಪಿಸ್ತೀವಿ ಅನ್ನೋದನ್ನು ನಾವು ಈ ಗ್ಯಾಲರಿ 2 ಅನ್ನೋದ್ರಲ್ಲಿ ನಾವು ತೋರಿಸಿದ್ವಿ. ಇವೆಲ್ಲ ನಕ್ಷೆಗಳು ಅಥವಾ ಮಾಡೆಲ್ಸ್ಗಳಂತ ಏನು ಹೇಳ್ತೀವಿ, ಇದನ್ನು ನಾವು ಅಲ್ಲಿ ಪ್ರೆಸೆಂಟ್ ಮಾಡಿದ್ದೀವಿ. ನೆಕ್ಸ್ಟ್ 3ನೇದು ಬಂದರೆ ರೈತರಿಗೆ ಫಸ್ಟ್ ಬರೋದೇ ರೋಗಗಳು, ನಮ್ಮಲ್ಲಿ ಈ ರೋಗ ಇದೆ. ಈಗ ನಾವು ಕೇಳಕ್ಕೂ ಅದೇ ಆ ವ್ಯಕ್ತಿಯ ಪರಿಚಯ, ಈಗ ಬೆಂಕಿ ರೋಗ ಅದನ್ನು ಅವನೇ ನೋಡಿದ್ರೆ ಹೀಗಿರುತ್ತೆ ರೋಗ, ಸೊ ಇದಕ್ಕೆ ನಾನು ಏನೇನು ಅದಕ್ಕೆ ಕ್ರಮಗಳನ್ನ ಪಾಲಿಸಬೇಕು ಅನ್ನೋದ್ರ ಬಗ್ಗೆ 3ನೇ ಗ್ಯಾಲರಿಲಿ ಇದೆ. ಅಂದರೆ ರೋಗಗಳ ಬಗ್ಗೆ ಇದೆ, ಮತ್ತು ಯಾವ ಕೀಟಗಳು ಅದಕ್ಕೆ ಸೂಕ್ಷ್ಮನ ಜೀವಿಗಳೇನು, ಸೊ ಈ ಥರದ್ರ ಬಗ್ಗೆ ಪರಿಚಯಗಳನ್ನು ನಾವು 3ನೇ ಗ್ಯಾಲರಿಯಲ್ಲಿ ಮಾಡಿದ್ದೀವಿ. ತದನಂತರ 4ನೇ ಗ್ಯಾಲರಿಯಲ್ಲಿ ರೇಷ್ಮೆ ಕೃಷಿ ಬಗ್ಗೆ, ಈಗ ತುಂಬಾನೇ ಆಗ್ತಾ ಇದೆ, ಈಗ ರೇಷ್ಮೆ ಗೂಡು ಹೇಗಿರುತ್ತೆ ಅನ್ನೋದೇ ಮಕ್ಕಳುಗಳು ನೋಡಿರಲ್ಲ. ಈಗ ರೇಷ್ಮೆ ಗೂಡಿಂದನೇ ಸುಮಾರು ಹಾರಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವತಿ.

0: ಕಡೆಯಿಂದ ನಾವು ಮಾರಾಟನೂ ಮಾಡ್ತೀವಿ ಅಲ್ಲಿ. ಸೊ ರೇಷ್ಮೆ ಬಗ್ಗೆ ಮತ್ತೆ ನಾವು ಜೇನು ಕೃಷಿ ಬಗ್ಗೆ, ಸೊ ಜೇನು ಕೂಡ ಜೇನು ಹೇಗಿರುತ್ತೆ ಆಯ್ತಾ, ರಾಣಿ ಜೇನು ಹೇಗಿರುತ್ತೆ ನೋಡೋಕೆ ಈಗಿನ ಅವ್ರಿಗೆ ಗೊತ್ತೇ ಇಲ್ಲ. ಸೊ ಜೇನು ಕೃಷಿ, ಆ ಜೇನು ಕೃಷಿ ಹೇಗೆ ಮಾಡಬೇಕು ಅನ್ನೋದನ್ನ ಗ್ಯಾಲರಿ ನಂಬರ್ 4 ನೋಡ್ತೀವಿ. ಅದಾದ ನಂತರ ಹಲವಾರು ಅಲೈನ್ಡ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ, ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳು, ಕೃಷಿ ಅರಣ್ಯ ಆಗಿರ್ಬೋದು ಅಥವಾ ಕೃಷಿ ಯಂತ್ರೋಪಕರಣಗಳಾಗಿರ್ಬೋದು. ಎತ್ತಿನ ಗಾಡಿಯಿಂದ ಇವತ್ತಿನ ತನಕ, ಒಬ್ಬ ಟಿಲ್ಲೇಜಿಂದ ಹಿಡಿದು ಅವಾಗಿಂದ ಮಾಡ್ಕೊಂಬಂದು ಇವಾಗಿನ ತನಕ ರೋಬೋಟ್ಸ್ಗಳ ತನಕ ಬಂದು ನಿಂತಿದ್ದೀವಿ ನಾವು ನಮ್ಮ ದೇಶದಲ್ಲಿ.
1: ಡ್ರೋನ್
0: ಎಲ್ಲ ಬಂದಿದೆ ಆಯ್ತಾ, ಎಷ್ಟು ಜನ ಅಂದ್ರೆ
1: ತುಂಬಾ
0: ಅವಶ್ಯಕರ ಆಗಿದೆ. ಹೇಗೆ
1: ಆಗಲೇ ಬೇಕಾಗಿತ್ತು, ಯಾಕಂದ್ರೆ ಆವಾಗೆ ಒಂದು ಮನೆಯಲ್ಲಿ ಒಂದು 20 ಇರ್ತಿದ್ರು, ಒಂದು 10 ಅಗ್ರಿಕಲ್ಚರ್ ಗದ್ದೆಯಲ್ಲಿ ಇರ್ತಿದ್ರು, ಇನ್ನೊಂದು 5-6 ಮನೆಯಲ್ಲಿ ಅದನ್ನು ಒಟ್ಟುಗೂಡಿಸ್ತಿದ್ರು. ಹಾಗಾಗಿ ಅವ್ರ ಮನೆ ಕೃಷಿ ಒಂದು ಚಟುವಟಿಕೆ ಎಲ್ಲ ಮುಗಿದು ಹೋಗ್ತಿದ್ವು. ಆದ್ರೆ ಈಗ ಒಬ್ರು ಇಬ್ರು ಮನೆಯಲ್ಲಿ ಇರ್ತಾರೆ, ಅದು ಒಂದು ಒಂದು ವಾರದಲ್ಲಿ 2 ಮಾತ್ರ ಮನೆಯಲ್ಲಿ ಇರ್ತಾರೆ, ಇನ್ನು ಉಳಿದ 5 ಅಲ್ಲಿ ಇರಕ್ಕಾಗಲ್ಲ. ಹಾಗಾಗಿ ಹೇಗಾದ್ರೂ ಮತ್ತೆ ಕೃಷಿ ಮಾಡ್ಲೇಬೇಕಲ್ಲ.
0: ಹೌದು, ಈಗ ಎಷ್ಟೊಂದು ಜನ ನಾವು ಬೆಂಗಳೂರು ರೈತರುಗಳನ್ನ ನೋಡ್ತಾ ಇದೀವಿ. ಬೆಂಗಳೂರು ರೈತರು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅವರೆಲ್ಲ ವೀಕೆಂಡ್ ಫಾರ್ಮರ್ಸ್ ಆಗ್ಬಿಟ್ಟಿದ್ದಾರೆ. ಸೋಮವಾರದಿಂದ ಶುಕ್ರವಾರ ತನಕ ಬೆಂಗಳೂರಲ್ಲಿ ದುಡಿದು ಶನಿವಾರ ಭಾನುವಾರ ತಮ್ಮ ತೋಟಕ್ಕೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಆಸೆ. ಆವಾಗ ನಮ್ಗೆ ಈ ಯಂತ್ರೋಪಕರಣಗಳು, ಈಗಿನ ಆವಿಷ್ಕಾರಗಳು ಹೆಲ್ಪ್ ಆಗುತ್ತೆ. ಎಲ್ಲ ಮೊಬೈಲಲ್ಲೇ ಬಂದಿದೆ. ಒಂದು ಡ್ರಿಪ್ ಇರಿಗೇಷನ್ನು ಅದಕ್ಕೂ ಕಂಟ್ರೋಲ್ ನಾವು ಮನೇಲೇ ಇಟ್ಟು ನಮ್ಮ ಮೊಬೈಲ್ಗಳಲ್ಲಿ ನಾವು ಇಲ್ಲೇನೆ ಹಾಕ್ಬೋದು. ಸೊ ಹೇಗೆ ಇದು ಬೆಳವಣಿಗೆ ಆಗಿದೆ? ಸೊ ಈಗ ಡ್ರಿಪ್ ಇರಿಗೇಷನ್ ನೀವು ಹೇಗೆ ಹೇಳಿದ್ರೆ ಡ್ರೋನ್ ಆಯ್ತಾ, ಸ್ಪ್ರೇಯಿಂಗ್ ಆಫ್ ಫರ್ಟಿಲೈಸರ್ಸ್ ಅಂತೀವಲ್ವ, ಅದು ಡ್ರೋನ್ ಮುಖಾಂತರನೇ ಈಗಿಂದಲ್ಲಿ ಹಾಕ್ತಾರೆ. ಸೊ ಅದು ಆ ಗ್ಯಾಲರಿಲಿ ನೋಡ್ತೀವಿ. ಸೊ ಹೀಗೆ ಹಲವಾರು
1: ಕೂಡ ನೀವು ಅಲ್ಲಿ ತೋರಿಸಿದ್ದೀವಿ,
0: ಚಿತ್ರಣಗಳಿರುತ್ತೆ, ವಿಡಿಯೋ ಇರುತ್ತೆ ನಮ್ಮಲ್ಲಿ ಆಯ್ತಾ. ವಿಡಿಯೋ
1: ಮಾಹಿತಿ ಕೂಡ ನೀವು
0: ಖಂಡಿತ ಖಂಡಿತ ನಮ್ಮಲ್ಲಿ
1: ತಾವು ಹೇಳಿದ್ರಲ್ಲ, ಏನು ಈಗ ನೀರು ಪೂರೈಸದಿರ್ಬೋದು ನಿಮ್ಮ ಹೊಲದಲ್ಲಿ, ನೀವು ಇಲ್ಲಿ ಕುಂತಲ್ಲೇ ಮೊಬೈಲ್ ಅಲ್ಲಿ ಸೆಟ್ ಮಾಡ್ಕೊಳ್ಬಹುದು. ಇದು ಕೂಡ ಬಹಳ ರೈತರಿಗೆ ಬೇಕಾಗಿದೆ. ಕೆಲವು ರೈತರು ಮಾತ್ರ ಇದ ಮಾಹಿತಿ ಪಡ್ಕೊಂಡಾರೆ, ಇನ್ನೂ 90% ರೈತರಿಗೆ ಇದು ಗೊತ್ತಿಲ್ಲ. ಇನ್ನು ಮುಂದು ಈಗ ತಾವೇನು ಹೀಗೆ ಹೇಳ್ತಿದ್ದೀರಲ್ಲ, ಇನ್ ಮುಂದೆ ಅವರು ಇಂಥ ಕಡೆನೂ ಭೇಟಿ ಕೊಟ್ಟು ಇಂಥದ್ದು ಒಂದು ಮಾಹಿತಿ ಇದೆಯಲ್ಲ ಅನ್ನೋದು ಅವ್ರಿಗೆ ಈ ಕಲ್ಪನೆ ಬರುತ್ತೆ.
0: ಕಲ್ಪನೆ ಯಾಕೆಂದ್ರೆ ಈಗ ರೈತರು ಅಂದರೆ ಅವ್ರ ಅಪ್ಪ ಅಮ್ಮಂದಿರು ಮಾಡ್ಕೊಂಬಂದಿದ್ರೆ ಕೆಲವ್ರಿಗೆ ರೈತರು ಹೊಲದ ಬಗ್ಗೆ ಎಲ್ಲ ಪರಿಚಯ ಇರುತ್ತೆ. ಈಗ ನಾನು ಹೊಸದಾಗಿ ಶುರು ಮಾಡಬೇಕು ಅನ್ನೋನಿಗೆ ಏನು ಗೊತ್ತಿರುತ್ತೆ ಕೃಷಿ ಬಗ್ಗೆ? ಆ ಕೃಷಿ ಬಗ್ಗೆ ತಿಳುವಳಿಕೆ ಅರಿವು ಮೂಡಕ್ಕೋಸ್ಕರನೇ ಈ ವಸ್ತು ಸಂಗ್ರಹಾಲಯನ ನಾವು ಮಾಡಿರೋದು. 2023 ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳು ಅಂತ ವರ್ಷ ಅಂತ ಮಾಡಿ ಮೇಳ ಅಂತ ಮಾಡಿದ್ವಿ, ತಮಗೆಲ್ಲ ಗೊತ್ತಿದೆ. ಸೊ ಸಿರಿಧಾನ್ಯಗಳಿಗೆ ಎಷ್ಟು ಪ್ರಾಮುಖ್ಯತೆ ಬಂದ್ಬಿಟ್ಟಿದೆ ಅಂದರೆ ಎಲ್ಲರ ಮನೇಲಿ ಒಂದಲ್ಲ ಎರಡಲ್ಲ ಸಿರಿಧಾನ್ಯ ಪದಾರ್ಥಗಳನ್ನ ಯೂಸ್ ಮಾಡ್ತಿದ್ದಾರೆ. ಅದು ಒಂದು ಆರೋಗ್ಯ ದೃಷ್ಟಿಯಿಂದ, ಒಂದು ನಮ್ಮ ಸಾಂಪ್ರದಾಯಿಕ ಅಡುಗೆಗಳನ್ನ ನಾವು ಮಾಡ್ತಾ ಇದ್ದೀವಿ ಆಯಿತಾ. ಸೊ ಇವನ್ನೆಲ್ಲ ಮರ್ತಿರೋಕ್ಕೋಸ್ಕರ, ಈ ಸಿರಿಧಾನ್ಯಗಳ ಪರಿಚಯ ಮಾಡೋಕ್ಕೋಸ್ಕರ 2023 ಸಿರಿಧಾನ್ಯಗಳ ಗ್ಯಾಲರಿ ಅಂತಲೇ ನಾವು ಒಂದು ನಮ್ಮ ವಸ್ತು ಸಂಗ್ರಹಾಲಯದಲ್ಲಿ ಮಾಡಿದ್ದೀವಿ. ಇಲ್ಲಿ ಏನು ಮಿಲಿಟ್ಸ್ ಗ್ಯಾಲರಿ ಅಂದರೆ ಸಿರಿಧಾನ್ಯಗಳ ಪರಿಚಯ, ಯಾವ್ಯಾವ ಸಿರಿಧಾನ್ಯಗಳಿದೆ ನಮ್ಮಲ್ಲಿ, ಓಕೆ, ಆ ಸಿರಿಧಾನ್ಯ ಇತಿಹಾಸ ಹೇಗುಡ್ತು, ಅದರ ಪರಿಚಯ ಏನು, ಸಿರಿಧಾನ್ಯ ನವಣೆ ಸಜ್ಜೆ ಸಾಮೆ ಬರಗು ಹಿಂಗಿನ ಮಕ್ಕಳುಗಳಿಗೆ ಗೊತ್ತಿಲ್ಲ, ಅದು ಅದನ್ನು ಪರಿಚಯನ ನಾವು ಈ ನಮ್ಮ ಗ್ಯಾಲರಿಲಿ ಮಾಡಿಕೊಟ್ಟಿದ್ವಿ. ನಂತರ ಅದರ ಬೇಸಾಯ ಪದ್ಧತಿಗಳು, ಯಾವ್ಯಾವದಕ್ಕೆ ಯಾವ್ಯಾವ ಪದ್ಧತಿಗಳನ್ನ ಮಾಡಬೇಕು, ಮತ್ತು ಈಗ ಅದಕ್ಕೆ ತಳಿಗಳು ಯಾವುದು, ಸೂಕ್ತವಾದ ತಳಿಗಳು, ಸುಧಾರಿತ ತಳಿಗಳು ಯಾವ್ದಾವುದಿದೆ. ತದನಂತರ ಕೃಷಿ ವಿಶ್ವ ಬೆಂಗಳೂರು ಅಭಿವೃದ್ಧಿಪಡಿಸಿರುವ ಸಿರಿಧಾನ್ಯಗಳ ರಿಲೇಟೆಡ್ ಸಂಶೋಧನೆಗಳು ಏನೇನಿದೆ ಅದನ್ನು ಕೂಡ ನಮ್ಮ ಗ್ಯಾಲರಿ ನಾವು ಪರಿಚಯ ಮಾಡಿದ್ದೀವಿ. ಮತ್ತು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಅಲ್ವಾ, ಈಗಿನ ಕಾಲದ ಮಕ್ಕಳಿಗೆ ನೀವು ಹಂಗೆ ಡೈರೆಕ್ಟಾಗಿ ಕೊಟ್ಟರೆ ತಿನ್ನಲ್ಲ, ಅದನ್ನೇ ನೀವು ಒಂದು ಚಾಕ್ಲೇಟ್ ರೂಪದಲ್ಲಿ ಒಂದು ಸಿಹಿ ಪದಾರ್ಥವಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ತಾರೆ. ಸೊ ಸಿರಿಧಾನ್ಯಗಳಲ್ಲಿ ಆಯ್ತಾ ಹಲವಾರು ಸಿರಿಧಾನ್ಯಗಳು, ಈಗ ಅಂಬಳಿ ಪಾಯಸ ಮಾಡೋದು ಆಯ್ತಾ, ಸಾಮೆ ಪಾಯಸ, ಈ ಥರದ ಎಷ್ಟೊಂದು ಅಂದರೆ ಮಕ್ಕಳಿಗೆ ಆ ಥರ ಪರಿಚಯ ಮಾಡಿಕೊಟ್ರೆ ಅದರಿಂದ ಮೌಲ್ಯವರ್ಧನ ಪದಾರ್ಥಗಳಿಗೆ ಹೆಚ್ಚು ಬೇಡಿಕೆ ಸಿಗತ್ತೆ ಅಂತ. ಮತ್ತು ತಿಂಡಿ ತಿನಿಸುಗಳು ಎಲ್ಲ ಕೂಡ. ಸೊ ಈ ಕುರಿತಾದ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂತಹ ಒಂದು ಗ್ಯಾಲರಿನ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ
1: ಕೂಡ ಅಲ್ಲಿ ಹೋದ್ರೆ ನೋಡ್ಕೋಬಹುದು.
0: ಖಂಡಿತ ಖಂಡಿತ ನೋಡ್ಬೋದು. ಅಂದರೆ ಹೇಳ್ದಲ್ಲ ನಾನು, ಎಲ್ಲ ಗ್ಯಾಲರಿ ಒಂದೊಂದು ಗ್ಯಾಲರಿನೂ ಒಂದೊಂದು ರೀತಿಯ ಮಹತ್ವವಾದ ಪರಿಚಯವನ್ನು ನಿಮಗೆ ಮಾಡಿಕೊಡುತ್ತೆ.
1: ಇದೇ ರೀತಿ ಡಾಕ್ಟರ್ ಪ್ರಹ್ಲಾದ್ ಅವರೇ, ಈಗ ಹವಾಮಾನ ಬದಲಾವಣೆ ಆಗ್ತಾ ಇದೆ, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಾಗೂ ಏನಾದರೂ ಆಕೃತಿಯಲ್ಲಿ ತೋರಿಸಿದ್ರ? ಯಾಕಂದ್ರೆ ಈಗ ನೋಡಿ, ಈಗ ಈಗಲೂ ಕೂಡ ಕರ್ನಾಟಕದಲ್ಲಿ ಕೆಲವು ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಆದರೆ ಕೆಲವು ಕಡೆ ಏನು ಮಳೆನೇ ಇಲ್ಲ.
0: ಹೌದು,
1: ಬಿತ್ತನೆ ಕೂಡ 80% ಆಗಿಲ್ಲ.
0: ಖಂಡಿತ,
1: ಆದರೆ ಕೆಲವು ಕಡೆ ಸಿಕ್ಕಾಪಟ್ಟೆ ಮಳೆ. ಈಗ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಅದು ಮಲೆನಾಡಿನಲ್ಲಿ ಸಿಕ್ಕಾಪಟ್ಟೆ ಮಳೆ. ಕಾರಣ ಏನು? ಅಲ್ಲಿ 80% ಹೆಚ್ಚು ಪ್ರಮಾಣದಲ್ಲಿ ಅರಣ್ಯ ಇದೆ, ಅದಕ್ಕಾಗಿ ಮಳೆ ಹುಡ್ಕೊಂಡು ಹೋಗ್ತಾ ಇದೆ ಅಲ್ಲಿ.
0: ನೀವೇನಂದ್ರೆ ಕ್ಲೈಮೇಟ್ ಚೇಂಜ್,
1: ಇದು ಹವಾಮಾನ ಬದಲಾವಣೆಯಿಂದ ಇದು ಹಿಂಗಾಗ್ತಾ ಇದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಸಸ್ಯ ಬೆಳೆಸೋದು ಕೂಡ ಇನ್ನೂ ಜಾಸ್ತಿ ಪ್ರಾಮುಖ್ಯತೆ ಬರ್ತದೆ.
0: ಖಂಡಿತ ಖಂಡಿತ. ಈಗ ಏನು ಅಂದ್ರೆ, ನೀವು ಕ್ಲೈಮೇಟ್ ಚೇಂಜ್ ಅಂದ್ರೆ ಈಗ ತುಂಬಾ ಮಳೆ, ಎಕ್ಸಾಂಪಲ್

0: ಬೆಂಗಳೂರು ಸುತ್ತಮುತ್ತ ತಗೊಳ್ಳಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ನಮ್ಮ ಸೌತ್ ಬೆಂಗಳೂರು ತಗೊಂಡ್ರೆ ಮಳೆ ತುಂಬ ಕಮ್ಮಿ ಇದೆ. ಈಗ ರಾಗಿ ಯಾವ ತಳಿನ ಯೂಸ್ ಮಾಡಬೇಕು? ಈಗ 4 ತಿಂಗಳಿಗೆ ಬರೋದಕ್ಕಿಂತ 3 ತಿಂಗಳು ಅಲ್ಪಾವಧಿ ತಳಿ ಯಾವುದಿದೆ ಇದು ರೈತರಿಗೆ ಗೊತ್ತಿರಲ್ಲ. ಈಗ ಹೊಸ ವೆರೈಟಿ ಯಾವುದೋ ಬಂದಿದೆ, KMR ಯಾವುದೋ ಒಂದು ಸೀರೀಸ್ ಬಂದಿದೆ, ಆ ವೆರೈಟಿ ನಾನು ಹಾಕಿದ್ರೆ ಏನಾಗುತ್ತೆ, ನನ್ನ ಫಲಿತಾಂಶ ಏನು ಅನ್ನೋದು ರೈತರಿಗೆ, ಕ್ಲೈಮೇಟ್ ಚೇಂಜ್ ಬಗ್ಗೆ ಯಾವ ತಳಿಗಳನ್ನ ಯಾವಾಗ ಬೆಳಿಬೇಕು ಅನ್ನೋದು ನಮ್ಮ ರೈತರಿಗೆ ಇರತ್ತೆ. ಈಗ ಹೊಸ ತಳಿಗಳು ಬಂದಿರುತ್ತೆ, ನಾನು ನಿಮ್ಗೆ ಹೇಳ್ತಿದ್ದೆ ಉದಾಹರಣೆಗೆ ನಮ್ಮ ಸೌತ್ ಬೆಂಗಳೂರು ಅಥವಾ ಸುತ್ತಮುತ್ತಗಳಾದರೆ ರಾಗಿಗಳು ಬಿತ್ತನೆ ಮಾಡೋದ್ರಿಂದ ಯಾವ ರಾಗಿಗಳನ್ನ ತಗೋಬೇಕು, ಯಾವ ಕಾಲಕ್ಕೆ ಯಾವುದು. ಈಗ ಮಳೆ ತಡವಾಗಿ ಬರ್ತಾ ಇದೆ, ಇವಾಗ ನಮಗೆ ಮುಂಗಾರು ಹಿನ್ನಡೆ ಆಗಿದೆ ನಮಗೆ, ಅದನ್ನು ಏನನ್ನು ನಾವು ಬೆಳಿಬೇಕು, ಯಾವ ತಳಿಗಳನ್ನ ಬೆಳಿಬೇಕು ಅನ್ನೋದು ಮಾಹಿತಿನೂ ಸಹ ನಮ್ಮ ಈ ಗ್ಯಾಲರಿಗಳಲ್ಲಿ ನಮ್ಮಲ್ಲಿ ಸಿಗುತ್ತೆ, ವಸ್ತು ಸಂಗ್ರಹಾಲಯದಲ್ಲಿ. ಸೊ ಎಲ್ಲನೂ ಈಗ ಭತ್ತದ್ದ, ರಾಗಿದ, ಮತ್ತೊಂದ, ಸೊ ಯಾವ್ಯಾವ ತಳಿಗಳು ನಮ್ಮಲ್ಲಿ ಅಭಿವೃದ್ಧಿ ಆಗಿದೆ, ಎಷ್ಟು ಸಂಖ್ಯೆಯಲ್ಲಿ ನಾವು ಎಷ್ಟು ಪರಿಮಾಣ ಎಷ್ಟು ಹಾಕಬೇಕು, ನಾವು ಅದಕ್ಕೆ ಫರ್ಟಿಲೈಸರ್ ಡೋಸ್ ಏನು, ಅದಕ್ಕೆ ಎಷ್ಟು ಇಳುವರಿ ಬರುತ್ತೆ, ಎಲ್ಲ ಮಾಹಿತಿನೂ ಕೂಡ ಈ ವಸ್ತು ಸಂಗ್ರಹಾಲಯದಲ್ಲಿ ಇದೆ ಸರ್.
1: ಅಂದರೆ ಅದೇ ಥರ ತಮ್ಮ ವಿಶ್ವವಿದ್ಯಾಲಯ ಪ್ರತಿ ವರ್ಷ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇದೆ, ಅದನ್ನು ಕೂಡ ತಾವು ಅಲ್ಲಿ ಜನರಿಗೆ ನೋಡ್ಲಿಕ್ಕಾಗಿ ಇಟ್ಟಿರ್ತೀರಿ.
0: ಹೌದು ಹೌದು. ಏನಂದ್ರೆ ಮೈನ್ ಈಗ ಬೀಜಗಳಲ್ಲಿ ನೋಡಿರಲ್ಲ, ಸಹಿತ ಗ್ರೇನ್ ಸ್ಟೋರೇಜ್ ಅಂತ ಧಾನ್ಯಗಳ ಶೇಖರಣೆ ಮಾಡ್ತೀವಿ ನಾವು, ಈ ಧಾನ್ಯಗಳು, ಸೊ ಈ ತರ ಧಾನ್ಯಗಳನ್ನ ನಾವು ಪರಿಚಯಕ್ಕೆ ಇಡ್ತೀವಿ. ಹಾಗೆ ನಾನು ನಿಮ್ಗೆ ಹೇಳ್ದಂಗೆ ಮೀನು ಕೃಷಿ ಬಗ್ಗೆನೂ ಇಟ್ಟಿದ್ದೀವಿ, ಮೀನು ಕೃಷಿ ಬಗ್ಗೆ, ಪಶುಪಾಲನೆ ಬಗ್ಗೆ, ಕೃಷಿ ಮಾರಾಟ, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸಿಸ್ಟಮ್ ಹೇಗಿದೆ, ಸೊ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತೀವಿ, ಇನ್ನೊಂದು ಇಂಡೈರೆಕ್ಟ್ ಮಾರ್ಕೆಟಿಂಗ್, ಹಲವಾರು ವಿಧಗಳಿದೆ ನಮ್ಮ ಮಾರ್ಕೆಟಿಂಗ್ ಅಲ್ಲಿ. ಸೊ ಯಾವ ತರ ಮಾರ್ಕೆಟಿಂಗ್ ಮಾಡಿದ್ರೆ ಒಬ್ಬ ರೈತನಿಗೆ ಲಾಭದಾಯಕ ಆಗುತ್ತೆ, ನಾ ಹೇಳ್ದಂಗೆ ನಮ್ಮ ಕೃಷಿ ವಿಶ್ವ ಬೆಂಗಳೂರು ಪ್ರತಿ 4ನೇ ಶನಿವಾರ ಸಂತೆಯನ್ನು ಮಾಡುತ್ತೆ. ಅಂದರೆ ವಿಶ್ವವಿದ್ಯಾನಿಲಯವು ಕೂಡ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಕಂಡಕ್ಟ್ ಮಾಡ್ಕೊಡ್ತಾ ಇದೆ ರೈತರಿಗೆ, ತಮ್ಮ ಬೆಳೆಗಳನ್ನ ಬಂದು ಅಲ್ಲಿ ಪರಿಚಯ ಮಾಡಿ. ಸೊ ವೈವಿಧ್ಯಮಯ ಹಳ್ಳಿಗಳಿಂದ ಬಂದಂತಹ ರೈತರು ಕೂಡ ಆಗಿ ಅಥವಾ ಈಗಿನ ಕಾಲದ ಮಕ್ಕಳೂ ಸಹ ಯಾರೇ ಆದರೂ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ಮಾಡಿ ವಸ್ತು ಸಂಗ್ರಹಣೆಯನ್ನು ನೋಡಿದ್ರೆ ಅವರಿಗೆ ಒಂದು ಅರಿವು ಮೂಡಿಸೋದು ಒಂದು ಮೇನ್ ಉದ್ದೇಶ ನಮ್ಮ ಮ್ಯೂಸಿಯಂದು. ಸೊ ಆದ್ರಿಂದ ಈ ಮ್ಯೂಸಿಯಂಗಳನ್ನೆಲ್ಲ ಪರಿಚಯ ಮಾಡೋದ್ರಿಂದ ಈಗಿನ ಮಕ್ಕಳಿಗೆ ಕೃಷಿ ಮೇಲೆ ಆಸಕ್ತಿ ಬರುತ್ತೆ ಅಲ್ವಾ, ನಾನು ಕೃಷಿ ಮಾಡ್ಬೋದಲ್ಲ.
1: ಕಾನ್ಸೆಪ್ಟ್ ಈಗ ಒಂದು ಈ ತರ ಒಂದು ಸಂಗ್ರಹಾಲಯ ಮಾಡ್ಲಿಕ್ಕೆ ಈ ಮುಖ್ಯ ಕಾರಣ ಏನು?
0: ಅರಿವು ಮೂಡಿಸಕ್, ಒಂದು ಅವೇರ್ನೆಸ್ ಅಂತ ಏನ್ ಹೇಳ್ತೀವಿ, ಒಂದು
1: ನೀವೇ ಶುರು ಮಾಡಿದ್ದ ಅಥವಾ
0: ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯ ಕುಲಪತಿಗಳ ಯೋಚನೆಯಿಂದ ಎಷ್ಟೊಂದು ಮ್ಯೂಸಿಯಂಸ್ ಗಳಿದೆ, ನಾವು ಬೇರೆ ಬೇರೆ ಸೈನ್ಸ್ ಮ್ಯೂಸಿಯಂ ಗಳನ್ನೆಲ್ಲ ಕೇಳಿರ್ತೀವಿ. ಕೃಷಿಗೆ ಸಂಬಂಧಪಟ್ಟ ಮ್ಯೂಸಿಯಂ ಯಾರು ನಮ್ಮ ಯೂನಿವರ್ಸಿಟಿಗೆ ಬಂದ್ರೆ, ರೈತರು, ಮಕ್ಕಳು, ನಿಮ್ ಕೃಷಿ ಬಗ್ಗೆ ಏನಾದ್ರು ಒಂಚೂರು ಮಾಹಿತಿ ತಿಳಿಸ್ಕೊಡಿ ಅಂದ್ರೆ ನಮ್ದು ಬೃಹತ್ ಆದ ಕ್ಯಾಂಪಸ್, ಎಲ್ಲಾ ಕಡೆ ಕರ್ಕೊಂಡು ಹೋಗಿ ತೋರ್ಸಕ್ ಆಗಲ್ಲ, ಅಥವಾ ಎಲ್ಲಾ ವಸ್ತು ಅದೇ ಒಂದೇ ಒಂದು ಜಾಗದಲ್ಲಿ ನಿಮ್ಗೆ ಎಲ್ಲದ್ರ ಬಗ್ಗೆ ಕೃಷಿ ಮತ್ತು ಅದರ ಅಲೈನ್ಡ್ ಆಕ್ಟಿವಿಟೀಸ್, ಅರಣ್ಯ ಕೃಷಿ ಆಗಿರ್ಬೋದು, ಮೀನು ಕೃಷಿ ಆಗಿರ್ಬೋದು, ರೇಷ್ಮೆ ಬಗ್ಗೆ ಹೇಳಿದೆ ನಿಮಗೆ. ಸೊ ಎಲ್ಲದ್ರ ಬಗ್ಗೆ ನಾವು ಮಕ್ಕಳುಗಳಿಗೆ ಒಂದು ಜ್ಞಾನದ ಅರಿವು ಮೂಡೋಕ್ಕೋಸ್ಕರ ಈ ವಸ್ತು ಸಂಗ್ರಹಾಲಯನ ಮಾಡಿರೋದು, ಎಲ್ಲನೂ ಒಂದೇ ಕಡೆ ಸಿಗಲಿ, ಬಂದವ್ರಿಗೆ ಈಸಿಯಾಗಿ ಆಗಲಿ, ಎಲ್ಲ ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಸ್ತು ಸಂಗ್ರಹಾಲಯನ ನಾವು ಮಾಡಿಕೊಟ್ಟಿದ್ದೀವಿ ವಿಶ್ವವಿದ್ಯಾಲಯದ ವತಿಯಿಂದ.
1: ಅಂದರೆ ಈಗ ವಸ್ತು ಸಂಗ್ರಹಾಲಯದ ಮೂಲಕ ಇನ್ನೂ ಒಂದು ಏನೋ ತಾವು ಯೋಚನೆ ಮಾಡಲಿಕ್ಕೆ ಅವಕಾಶ ಇದೆ.
0: ಖಂಡಿತ. ಏನಂದ್ರೆ
1: ಕೃಷಿ ಅಂದ ತಕ್ಷಣ ತಾವು ನಾಳೆ ಇದನ್ನ ದೊಡ್ಡ ಉದ್ಯಮವಾಗೂ ಬೆಳೆಸ್ಕೋಬಹುದು. ಹೌದಲ್ಲ?
0: ಹೌದು. ಈಗಿನ ಸಾಫ್ಟ್ವೇರ್ ಅವ್ರು ಎಲ್ಲರೂ ಅದನ್ನೇ ಆಗ್ಬಿಟ್ಟಿದ್ದಾರೆ. ಏನಾದ್ರು ಕೃಷಿ ಮಾಡ್ಬೇಕು, ನಾವೇ ಬೆಳೆದು ನಾವೇ ತಿನ್ಬೇಕು.
1: ಹೌದು
0: ಅಲ್ಲ, ಎಲ್ಲಾರ ಮನೇಲಿ ಏನೋ ಒಂದ್ ಟೊಮೆಟೊ ಗಿಡ ಹಾಕಣ, ಒಂದ್ ಕರ್ಬೇವಿನ ಗಿಡ ಹಾಕಣ ಅಂತ.
1: ಏನಕ್ಕೆ
0: ಕಷ್ಟ ಏನಿಲ್ಲ, ಸಣ್ಣ ಪುಟ್ಟ ಪ್ರಮಾಣಗಳಲ್ಲಿ
1: ಅದು ನಿಮ್ಮ ಹಿರಿಯರಿಗೆ ಗೊತ್ತಿರುತ್ತದು, ನೀವು ಬೆಳೆಸ್ಕೊ ಬಂದಿಲ್ಲ.
0: ಹೌದು ಹೌದು.
1: ನಿಮ್ಗೆ ಇಲ್ಲಿ ಇರಕ್ಕಾಗಿ ಆ ಅವಕಾಶ ಸಿಕ್ಕಿಲ್ಲ, ಆದ್ರೆ ನೀವು ಊರಿಗೆ ಹೋದ್ರೆ ಆ ಅವಕಾಶ ಇತ್ತು.
0: ಮತ್ತೆ ಈಗಿನ ಬ್ಯುಸಿ ಲೈಫಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಕೊಡೋದು ಕಷ್ಟ ಆಗಿದೆ. ಕೃಷಿ ಹೇಗಿದೆ, ಒಂದ್ ಟೊಮೆಟೊ ಬೆಳೆ ಹೇಗೆ ಬೆಳೆಯುತ್ತೆ, ಭೂಮಿ ಕೆಳಗಡೆ ಬೆಳೆಯುತ್ತೆ, ಭೂಮಿ ಮೇಲೆ ಬೆಳೆಯುತ್ತೆ ಅನ್ನೋದೇ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ.
1: ಡಾಕ್ಟರ್ ಪ್ರಹ್ಲಾದ್ ಅವರೇ, ಈಗ ತಾವು ಹೇಳಿದ್ರಿ ತಮ್ಗೆ ಕೃಷಿ ವಸ್ತು ಸಂಗ್ರಹಾಲಯ ತಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ಮಾಡಿರಿ, ಅದನ್ನ ಬಂದವರಿಗೆ ತೋರಿಸ್ಲಿಕ್ಕಾಗಿರೋದು, ಯಾರು ಕೂಡ ಹೋಗಿ ನೋಡ್ಕೊ ಬರ್ಬೋದು. ಈಗ ಅಲ್ಲಿನ ತಾವು ಏನು ವಸ್ತು ಏರ್ಪಾಟ್ ಮಾಡಿರಲ್ಲ ಅದನ್ನು ನೋಡ್ಕೊ ಬಂದು ತಮ್ಮದೇ ಒಂದು ಟೆರೆಸ್ ಗಾರ್ಡನ್ ಮಾಡ್ಕೊಳ್ಳಿ.
0: ಖಂಡಿತ ಖಂಡಿತ. ನಮ್ಮಲ್ಲಿ
1: ಯಾಕೆ ಮಾಡ್ಕೋಬಾರ್ದು?
0: ತರಬೇತಿ ಶುಲ್ಕವಾದ
1: ನಿಮ್ದು 30-40 ಜಾಗದಲ್ಲಿ ಏನಿಲ್ಲ ಅಂದ್ರೆ ಸಖತ್ ನಿಮ್ ಆದಾಯನೂ ಬರುತ್ತೆ, ನಿಮ್ ತರಕಾರಿಯಿಂದ ಸಿಗುತ್ತೆ.
0: ಖಂಡಿತ. ಈಗ ನಾವೇನ್ ಹೇಳ್ತೇವೆ, ವಸ್ತು ಸಂಗ್ರಹಾಲಯದ ಪಕ್ಕದಲ್ಲಿ ನಮ್ಮ ನರ್ಸರಿ ಇದೆ. ಸೊ ಹಲವಾರು ಸಸಿಗಳನ್ನ ನೀವು ಅಲ್ಲಿ ಪರ್ಚೇನು ಮಾಡ್ಕೋಬಹುದು, ಒಂದು ಖರೀದಿನೂ ಮಾಡ್ಬೋದು. ಅದೇ ಮ್ಯೂಸಿಯಂ ಹೋಗಿ ನೋಡಿದಾಗ ಓಕೆ, ನಾನು ಇಂಥ ಗಿಡಗಳನ್ನ ಸಸಿಗಳನ್ನ ನನ್ನ ಮನೆಯಲ್ಲಿ ಬೆಳಿಬಹುದು ಅನ್ನೋದು ಒಂದು ಅರಿವು ಮೂಡುತ್ತೆ. ಅಯ್ಯೋ ಈ ತರ ಹಣ್ಣು, ಈ ತರ ಹೂವು, ಅಯ್ಯೋ ನಾನು ಯಾಕೆ ಅಲ್ಲಿಂದ ಹೋಗಿ ತರಬೇಕು, ನನ್ನ ಮನೆಯಲ್ಲೇ ಬೆಳೆದು ಆ ಹೂಗಳನ್ನ ನಾನು ದೇವರಿಗೆ ಇಡ್ಬೋದಲ್ಲ ಅನ್ನೋ ಒಂದು ಪರಿಕಲ್ಪನೆ ಈಗಿನ ಜನರೇಷನ್ ಮಕ್ಕಳಿಗೆ ಬಂದಲ್ಲಿ, ಅವಾಗ ಅಲ್ಲೇನೆ ಕೂಡ ನಮ್ಮಲ್ಲೇ ನರ್ಸರಿ ಅಂತಿದೆ, ಆ ನರ್ಸರಿಯಲ್ಲೇ ಕೂಡ ಆ ಸಸಿಗಳನ್ನ ಖರೀದಿಸಿ ಅವರು ಅವ್ರ ಮನೆಗೆ ತಗೊಂಡು ಹೋಗ್ತಾರೆ.
1: ನಾನು ಹೇಳ್ತೀನಿ ಡಾಕ್ಟರ್ ಪ್ರಹ್ಲಾದ್ ಅವರೇ, ಪ್ರತಿಯೊಂದು ಮನೆಯೂ ಕೂಡ ನೀವು ಟೆರೇಸ್ ಗಾರ್ಡನ್ ಒಂದಲ್ಲ ಒಂದಿನ ಹಾಗೆ ಆಗುತ್ತೆ. ಕಾರಣ ಯಾಕಂದ್ರೆ ಅದು ಅವನಿಗೆ ಎಲ್ಲಾ ತರದಿಂದಲ್ಲಿ ಪ್ರೇರಣೆ.

0: ನೀಡುತ್ತವನಿಗೆ. ಅವನ ದಿನದಲ್ಲಿ ಅವನು ಅತಿ ಮಹತ್ವವಾದ ಸಮಯವನ್ನ ಅಲ್ಲಿ ಗಿಡಗಳ ಜೊತೆಗೆ ಕಳಿಬಹುದು, ಮಣ್ಣನ್ನು ಮುಟ್ಟಬಹುದು. ಆಮೇಲೆ ನೀವು ಹೇಳ್ತಾರೆ ಏನು, ಒಂದಿಷ್ಟು ಹಣ್ಣುಗಳನ್ನು ಬೆಳಿಬಹುದು, ಬೇಕಾದ ಹೂವನ್ನು ಬೆಳಿಬಹುದು, ಸುಗಂಧ ಪುಷ್ಪಗಳನ್ನು ಬೆಳಿಬಹುದು, ಮತ್ತೆ ನೀವು ಏನು ನೀವು ದಿನನಿತ್ಯ ತರಕಾರಿ
1: ಬೆಳೆಸಬಹುದು,
0: ಹಣ್ಣಿನ ಮರಗಳನ್ನು ಬೆಳಿಬಹುದು. ನಿಮ್ ಮೇಲೆ ಇಲ್ಲಪ್ಪ ನಮ್ದು ಒಂದು 100 ಆಳೆ ಎತ್ತರ ಇದೆ, ಅಲ್ಲಿನೂ ಬೆಳಿಬಹುದು.
1: ಈ ದೃಷ್ಟಿಕೋನ ಇಟ್ಕೊಂಡು ನಮ್ಮ
0: ಗೋಡೆಯಲ್ಲೂ ಕೂಡ ನೀವು ಹಾರಿಜೆಂಟಲ್ ಗಾರ್ಡನ್
1: ಬೆಳಿಬಹುದು. ಈ ಉದ್ದೇಶ ಇಟ್ಕೊಂಡು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಅಂತಿದೆ, ನಮ್ಮ ಎಟಿಕ್ ಸಂಸ್ಥೆ ಅಂತಿದೆ ನಮ್ಮಲ್ಲಿ. ಅಲ್ಲಿ ನಾವು ಅರ್ಬನ್ ಟ್ರೈನಿಂಗ್, ಅರ್ಬನ್ ಪೀಪಲ್ಗೋಸ್ಕರ ತೋಟಗಾರಿಕೆ ರಿಲೇಟೆಡ್ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೇವೆ. ಅರ್ಬನ್ ಹಾರ್ಟಿಕಲ್ಚರ್ ನಗರ ತೋಟಗಾರಿಕೆ ಅಂತ ಹೇಳ್ತೀವಿ, 2 ದಿನದ ತರಬೇತಿ ಕಾರ್ಯಕ್ರಮ. ಇಲ್ಲಿ ಯಾವ್ಯಾವ ತರ ನೀವು ಮನೇಲಿ ಬೆಳಿಬಹುದು, ನಮ್ಮಲ್ಲಿ ನಮ್ಮ ಸೈಂಟಿಸ್ಟ್ಗಳೇ ಅವ್ರಿಗೆ ವಿಜ್ಞಾನಿಗಳು ಮಾಹಿತಿ ಕೊಟ್ಟು ಈ ತರ ನೀವು ಬೆಳಿಬಹುದು, ಹೇಗೆ ಒಂದು ಪಾಟ್ ಮಿಕ್ಸ್ಚರ್ ಹೇಗೆ ಮಾಡಬೇಕು, ಒಂದ್ ಸಣ್ಣ ನಿಮ್ಮ ಮನೇಲಿ ವೇಸ್ಟ್ ಆಗಿರೋದನ್ನ ಹೇಗೆ ಯೂಸ್ ಮಾಡಬಹುದು.
0: ಪ್ರಹ್ಲಾದವ್ರೆ, ಈಗ 30, 40, 1200 square feet ಜಾಗದಲ್ಲಿ ನೀವು ಏನೆಲ್ಲ ಬೆಳಿಬಹುದು ಅನ್ನಕ್ಕೆ 100 ಅವಕಾಶ ಇದೆ. ಸಿಕ್ಕಾಪಟ್ಟೆ ಜಾಗ ಐತೆ ಅದು.
1: ಹೌದು,
0: ನಿಮ್ಮ ಹತ್ರ ನಿರ್ವಹಣೆ ಮಾಡಕ್ ಆಗಲ್ಲ. ನಿಮ್ಗೆ ಕನಿಷ್ಠ ಒಂದು 15 ದಿನ ಬೇಕಾಗುತ್ತೆ ಎಲ್ಲ ಸಂಪೂರ್ಣ. ನೀವು 30-40 ಜಾಗದಲ್ಲಿ ಮಾಡ್ಬೇಕಂದ್ರೆ ಯಾವುದು ಜಾಗ ಇರಲ್ಲ, ಲೇಯರ್ ಮಾಡಿ ನೀವು ಮಾಡ್ಕೋಬಹುದು, ಏಣಿ ಹಾಕಿ ಮತ್ತೆ ಮೇಲೆ ಮಾಡ್ಕೋಬಹುದು, ಎಷ್ಟು ಅವಕಾಶ ಇದೆ.
1: ಖಂಡಿತ ಬಾಲ್ಕನಿ ಆಗಿರ್ಬೋದು ನಮ್ಮ, ಅಥವಾ ಹಿಂದೆ ನಮ್ಮ ಜಾಗಗಳಾಗಿರ್ಬೋದು, ಮನೆ ಮುಂದೆ ಆಗಿರ್ಬೋದು, ಸಣ್ಣ ಪುಟ್ಟ ಜಾಗಗಳಾಗಿರ್ಬೋದು, ಅವರಿಗೆ ಆಸಕ್ತಿ ಇದ್ದು ಸಮಯ ಇದ್ರೆ ಖಂಡಿತ ಇದನ್ನ ಆರಾಮಾಗಿ ಮಾಡಬಹುದು.
0: ತಾವು ಇಂಥ ವಸ್ತು ಸಂಗ್ರಹಾಲಯದಲ್ಲಿ ತಮಗೆ ತಕ್ಕಷ್ಟು ಮಾಹಿತಿ ಕೂಡ ಕೊಡ್ತೀರಿ, ಮತ್ತೆ ಇಲ್ಲೇ ತರಬೇತಿ ಕೊಡ್ತೀರಪ್ಪ ಅಂತ ಕೂಡ ತಾವು ಸಲಹೆ
1: ಎಲ್ಲ ಅಕ್ಕಪಕ್ಕದಲ್ಲೇ
0: ಸಿಗುತ್ತೆ.
1: ಹೌದು, ಆರಾಮಾಗಿ. ಆಮೇಲೆ ಯಾವ ಸಸಿ ಬೇಕು ಅಂದ್ರೆ ನರ್ಸರಿಗೆ ಬಂದು ಅಲ್ಲೇ ತಗೊಂಡು ಹೋಗ್ಬೋದು.
0: ಸಸಿನೂ
1: ತಗೊಂಡು ಹೋಗ್ಬೋದು,
0: ಬೀಜನು
1: ತಗೊಂಡು ಹೋಗ್ಬೋದು.
0: ಯಾವುದು ಮತ್ತೆ ನೀವು ಎಲ್ಲ ಬೆಳೆ ಆದ್ಮೇಲೆ ನೀವು ಮತ್ತೆ ನಿಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲೇ
1: ಖಂಡಿತ ರೈತ ಸಂತೆಯಲ್ಲಿ,
0: ರೈತ ಸಂತೆನೂ ಕೂಡ ಇರುತ್ತೆ, ಅಲ್ಲಿ ಕೂಡ ಮಾರಬಹುದು.
1: ಇದೊಂದು ಚೈನ್, ಒಂದು ಸೈಕಲ್ ಅಂತ ಹೇಳ್ತೀವಿ, ಒಂದು ಪ್ರೋಸೆಸ್ ಅಲ್ವಾ. ಏನು ಅರಿವಿ ಇಲ್ಲದೆ ಇರೋನ್ ಬಂದು ಕೃಷಿನ ಪ್ರಾರಂಭ ಮಾಡಿ ತನ್ನ ಹವ್ಯಾಸವಾಗಿಟ್ಕೊಂಡು ತಾನ್ ಬೆಳೆದಿದ್ದ ಪ್ರಾಡಕ್ಟ್ಸ್ನ ತನ್ನ ಮನೆಯಲ್ಲಿ ತಾನು ಯೂಸ್ ಮಾಡಿ ಹಾಗೆ ಬೇರೆಯವ್ರಿಗೂ ಮಾರಾಟ ಮಾಡೋದು ಅಂದ್ರೆ
0: ತಾನು ಬೆಳಬಹುದು, ತಮ್ಮ ಮನೆ ಇಬ್ರು ಬೆಳಿಬಹುದು, ಅವ್ರ ಮಕ್ಕಳಿಗೂ ಕೂಡ ಇದನ್ನ ಕಲೆಯನ್ನು ಕಲ್ಸ್ಕೊಡ್ಬೋದು.
1: ಹೌದು,
0: ಇದೊಂದು ಕಲೆ ಅಲ್ಲ, ನಾಳೆ ನಿಮ್ಗೆ ಅದನ್ನೇ ಲೈಫ್ ಸೈಕಲ್ ಆಗ್ಬಹುದು. ಅದೇ
1: ನಮ್ ಭಾರತ ಹೇಳ್ತೀವಲ್ಲ, 60-70% ಶೇಕಡ ಕೃಷಿಗೆ ಸಂಬಂಧಪಟ್ಟಿರೋ, ಅಂದ್ರೆ ಕೃಷಿಗೆ ಅವಲಂಬಿತವಾಗಿದೆ.
0: ಇನ್ನೂ ಕೂಡ 60% ಜನ ಕೃಷಿ ಮೇಲೆ ಅವಲಂಬಿತವಾಗಿದೆ, ಇದು ನಮ್ಮ ಹೆಮ್ಮೆ.
1: ನಿಜವಾಗ್ಲು ಯಾವ ಬೇರೆ ವರ್ಲ್ಡ್ ಅಲ್ಲಿ ಇಲ್ಲದೆ ನಮ್ಮ ಭಾರತದಲ್ಲಿ ಇದು ನಮ್ಮ ಹೆಮ್ಮೆ.
0: ನಾವು ಯಾವಾಗೂ ಉಪವಾಸ ಬೀಳೋ ಪರಿಸ್ಥಿತಿ ಇರಲ್ಲ, ನಮ್ಗೆ 60% ಜನ ನಾವು ಇನ್ನೂ ರೈತರಾಗಿದ್ದೇವೆ, ರೈತರ ಮಕ್ಕಳು ಇರ್ತೇವೆ, ಮತ್ತೆ ಮುಂದು ಕೂಡ ಆಗಿರ್ತೇವೆ. ಹಾಗಾಗಿ ನಾವು ಆಹಾರವನ್ನ ಬೇರೆಯವ್ರಿಗೆ ಕೊಡ್ತೇವೆ, ನಾವು ಬೇರೆಯವ್ರ ಆಹಾರ ನಾವು ಸ್ವಲ್ಪ ಮಟ್ಟಿಗೆ ಉಪಯೋಗಿಸ್ಕೋಬಹುದು, ಆದ್ರೆ ನಮ್ಮ ಆಹಾರ ಅವ್ರಿಗೆ ಜಾಸ್ತಿ ಅವಶ್ಯಕತೆ ಇದೆ, ಅವ್ರಿಗೂ ಕೊಡ್ತೇವೆ ನಾವು.
1: ಎಕ್ಸ್ಪೋರ್ಟ್ ಫೆಸಿಲಿಟೀಸ್ನ ನಾವೇ ಖಂಡಿತವಾಗ್ಲೂ ಮಾಡಬಹುದು. ಅದರಿಂದ ಹಲವಾರು ರೀತಿ ಉಪಯೋಗಕ್ಕೆ ಆಗುವಂತ ಈ ವಸ್ತು ಸಂಗ್ರಹಾಲಯ ಮಕ್ಕಳಿಂದ ಹಿರಿಯರ ತನಕ, ಕೃಷಿಕರು ತನಕ ಎಲ್ಲರೂ ಬಂದು ನೋಡಬಹುದು.
0: ಇನ್ನೊಂದು, ಡಾಕ್ಟರ್ ಪ್ರಹ್ಲಾದ್ ಅವರೇ, ಈಗ ತಮ್ಮ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ಹೆಂಗ್ ಕೊಡ್ಬೇಕು, ಅದಕ್ಕೇನು ಫೀಸ್ ಇರುತ್ತಾ, ಮತ್ತೆ ಯಾವ್ದಾದ್ರು ಟೈಮ್ ಇರುತ್ತಾ?
1: ಖಂಡಿತ
0: ಹೇಳಿ.
1: ಈಗ ಮಕ್ಕಳು ಬರಬೇಕು ನಮ್ಮಲ್ಲಿ, ಸ್ಕೂಲ್ ಮಕ್ಕಳು ಬರಬೇಕು ಅಂದ್ರೆ ತಳಾ ಒಂದು ಮಗುಗೆ 5 ರೂಪಾಯಿ ಅನ್ನಂಗೆ ನಾವು ಕಲೆಕ್ಟ್ ಮಾಡ್ತೀವಿ. ಸ್ಕೂಲ್ ಮಕ್ಳುಗಳು, ಆ ಮಕ್ಳುಗಳು ಎಷ್ಟು ಮಕ್ಳನ್ನ ಬೇಕಾದ್ರೂ ಕರ್ಕೊಂಡ್ಬಂದು ಸ್ಕೂಲ್. ಹಿರಿಯರು ಅಥವಾ ದೊಡ್ಡವರು ರೈತರು ಇವರೆಲ್ಲ ಬರ್ತಾರೆ, 10 ರೂಪಾಯಿ ಒಬ್ರಿಗೆ ತಳ ಅಂತ ಇಸ್ಕೋತೀವಿ ನಾವು. ಸೊ ಸಮಯ ಸೋಮವಾರದಿಂದ ಶುಕ್ರವಾರ 9 ಗಂಟೆಯಿಂದ ಸಂಜೆ 4ರವರೆಗೆ ನಮ್ಮ ವಸ್ತು ಸಂಗ್ರಹಾಲಯ ತೆರೆದಿರುತ್ತೆ. ಶನಿವಾರ ಬೆಳಿಗ್ಗೆ 9:30-12:30, ಭಾನುವಾರ ರಜೆ ಇರುತ್ತೆ, ಮತ್ತೆ ಸಾರ್ವತ್ರಿಕ ರಜೆಗಳು, ಏನು ಗೌರ್ಮೆಂಟ್ ಹಾಲಿಡೇಸ್ ಅಂತ ಹೇಳ್ತೀವೋ ಅದರ ರಜೆ ಇರುತ್ತೆ. ಸೊ 9-4 ಸೋಮವಾರದಿಂದ ಶುಕ್ರವಾರ, ಶನಿವಾರ 9-12:30 ನಮ್ಮ ಟೈಮಿಂಗ್ಸು. ಮಕ್ಕಳಿಗೆ 5 ರೂಪಾಯಿ, ದೊಡ್ಡವರಿಗೆ 10 ರೂಪಾಯಿ. ಈಗ ನಾವು ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಮ್ಮದು ಮೊಬೈಲ್ ಸಂಖ್ಯೆನೂ ಇದೆ, ಮತ್ತು ಮಿಂಚಂಚೆ ಇಮೇಲ್ ಐಡಿನೂ ಇದೆ. ಆಯ್ತು, ಅವ್ರ ಸ್ಕೂಲ್ ಕಡೆಯಿಂದ ಅವರ ಇಮೇಲ್ನ ಕಳಿಸಿ ಇಷ್ಟು ಮಕ್ಕಳು ಇಂಥ ದಿವಸ ಬರ್ತಾ ಇದ್ದೀವಿ ಅಂದರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಸೊ ನಮ್ಮ ದೂರವಾಣಿ ಸಂಖ್ಯೆ 0800-632-3233. ದೂರವಾಣಿ ಸಂಖ್ಯೆ 0800-632-3233. ನಮ್ಮ ಮಿಂಚಂಚೆ ಇಮೇಲ್ ಐಡಿ museumgkvk@gmail.com, ಅಂದರೆ museumgkvk@gmail.com. ಇದಕ್ಕೆ ತಮ್ಮ ಲೆಟರ್ನ ನೀವು ಡ್ರಾಫ್ಟ್ ಮಾಡಿ ನಮಗೆ ಕಳಿಸ್ದಲ್ಲಿ ನಾವು ನಿಮ್ಗೆ ರಿಪ್ಲೈ ಮಾಡ್ತೀವಿ, ಇಂಥ ದಿನ ಬರಬಹುದು ನೀವು, ಇಷ್ಟು ಜನ ನಮ್ಮ ಗ್ಯಾಲರಿನ ನಮ್ಮ ಮ್ಯೂಸಿಯಂನ ವಿಸಿಟ್ ಮಾಡ್ಬೋದು ಅಂತ ನಾವು ಅವ್ರಿಗೆ ಅನುಮತಿನ ಕೊಡ್ತೀವಿ.
0: ತುಂಬ ಸಂತೋಷ ಡಾಕ್ಟರ್ ಪ್ರಹ್ಲಾದ್ ವಿ ಭಟ್ ಅವರೇ, ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ

0: फसल बीमा ऐप द्वारा भी कराया जा सकता है पंजीकरण।
1: प्रधानमंत्री फसल बीमा योजना आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार।
2: ಕೃಷಿ ರಂಗ ಎದುರಲ್ಲಿ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು. ಕೃಷಿ ಮತ್ತು ಸಂಗ್ರಹಾಲಯಗಳು ಕುರಿತಾಗಿ ಡಾಕ್ಟರ್ ಪ್ರಹ್ಲಾದ್ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ಗೌಡ. ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುತ್ತಿದೆ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ. ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರವ
3: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 7:20. ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿ ವಿವಿಧ ಕಲಾವಿದರ ಧ್ವನಿಯಲ್ಲಿ ಕೆಲವು ಗೀತೆಗಳನ್ನು.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ವೀಕ್ಷಕರೇ, ಎಚ್ಚರದಿಂದಿರಿ. ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
1: ಆರ್ಬಿಐ ಹೇಳುತ್ತೆ, ಯಾರಿಗಾದ್ರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ವಿವಿಧ ಕಲಾವಿದರ ಧ್ವನಿಯಲ್ಲಿ ಇದುವರೆಗೆ ಕೆಲವು ಜನಪದ ಗೀತೆಗಳನ್ನು ಕೇಳಿದ್ರಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. ಕೇಳಿದ್ರೆ ಈಗ ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಒಂದು ಪ್ರಕಟಣೆ ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸುವಿರಿ.

0: ಆಕಾಶವಾಣಿ
1: ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಭಾಗಿ. ಮುಖ್ಯಾಂಶಗಳು. ಲಡಾಖ್ನ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತೀಯ ವಾಯುಪಡೆಗೆ ಸಂವಹನ ಉಪಗ್ರಹ, ನೌಕಾಪಡೆಗೆ ವರುಣಾಸ್ತ್ರ, ಟಾರ್ಪೆಡೋಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಅನುಮೋದನೆ. ಹಿಂದೂ ಧರ್ಮದಿಂದ ಇತರ ಧರ್ಮಗಳಿಗೆ ಮತಾಂತರಗೊಂಡ ವ್ಯಕ್ತಿಗಳು ಹಿಂದುಳಿದ ವರ್ಗದ ಅಡಿಯಲ್ಲಿ ಮೀಸಲಾತಿ ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ, ಸುಪ್ರೀಂಕೋರ್ಟ್. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ಸಂವಾದ. ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಗ್ರೀಕೋ ರೋಮನ್ ವಿಭಾಗದಲ್ಲಿ ಭಾರತದ ವಿಶ್ವಜಿತ್ ರಾಮಚಂದ್ರ ಮೋರಿಗೆ ಬೆಳ್ಳಿ. ವಾರ್ತೆಗಳ ವಿವರ. ಲಡಾಖ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಷ್ಟಕ್ಕೆ ಸಮರ್ಪಿಸಿದರು. ಈ ಯೋಜನೆಗಳು ಸಂಪರ್ಕ ವ್ಯವಸ್ಥೆ ಬಲಪಡಿಸುವುದು, ಇಂಧನ ಮೂಲಸೌಕರ್ಯ ಸುಧಾರಿಸುವುದು, ಸಾಂಸ್ಕೃತಿಕ ಪರಂಪರೆ ಸಂರಕ್ಷಿಸುವುದು ಹಾಗೂ ಜಲಭದ್ರತೆ ಹೆಚ್ಚಿಸುವ ಗುರಿ ಹೊಂದಿವೆ. ಲೇಹ್ನ ಕುಶೋಕ್ ಬಕುಲಾ ರಿಂಪೋಚೆ ವಿಮಾನ ನಿಲ್ದಾಣದ ನೂತನ ಪ್ರಯಾಣಿಕರ ಟರ್ಮಿನಲ್, 298 ಕಿಲೋಮೀಟರ್ ಉದ್ದದ ನಿಮ್ಮು ಪದುಂ ದರ್ಜಾ ರಸ್ತೆ, 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಕೆರು ಜಲವಿದ್ಯುತ್ ಯೋಜನೆ ಹಾಗೂ ದ ಹನು ಖಲ್ಸಿ 66 ಕಿಲೋವ್ಯಾಟ್ ವಿದ್ಯುತ್ ಪ್ರಸರಣ ಮಾರ್ಗ ಈ ಯೋಜನೆಗಳಲ್ಲಿ ಸೇರಿವೆ. ಇದೇ ವೇಳೆ ಲೇಹ್ನ ಸಿಂಧು ಘಾಟ್ನಲ್ಲಿ ಭಾರತದ ಮೊದಲ ಶಿಲಾಕೃತಿಗಳ ಸಂರಕ್ಷಣಾ ಉದ್ಯಾನ ಹಾಗೂ ಹಿಮ ಸರೋವರ ಯೋಜನೆಯ ಅಡಿ 40 ಗ್ರಾಮಗಳಲ್ಲಿ ಅಭಿವೃದ್ಧಿಪಡಿಸಿರುವ 40 ಜಲಮೂಲಗಳಿಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದರು. ಭಾರತೀಯ ವಾಯುಪಡೆಗೆ GS-AT-7C ಸಂವಹನ ಉಪಗ್ರಹ ಹಾಗೂ ನೌಕಾಪಡೆಗೆ ವರುಣಾಸ್ತ್ರ ಟಾರ್ಪೆಡೋಗಳ ಖರೀದಿಗಾಗಿ 4,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಒಪ್ಪಂದಗಳಿಗೆ ರಕ್ಷಣಾ ಸಚಿವಾಲಯ ಇಂದು ಸಹಿ ಹಾಕಿದೆ. ಬೆಂಗಳೂರಿನ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ನೊಂದಿಗೆ 2,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಉಪಗ್ರಹ ಖರೀದಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ದೇಶೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿ ತಯಾರಿಸಲಾದ ಈ ಉಪಗ್ರಹ ವಾಯುಪಡೆಯ ಸುರಕ್ಷಿತ ಮತ್ತು ನಿರಂತರ ಸಂವಹನ ವ್ಯವಸ್ಥೆ ಬಲಪಡಿಸಲಿದೆ. ಇದೇ ವೇಳೆ ಹೈದರಾಬಾದ್ನ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನೊಂದಿಗೆ 1,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವರುಣಾಸ್ತ್ರ ಟಾರ್ಪೆಡೋ ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಈ ಟಾರ್ಪೆಡೋ ಶತ್ರು ಜಲಾಂತರ್ಗಾಮಿ ನೌಕೆಗಳನ್ನು ದೂರದಿಂದಲೇ ಗುರಿಯಾಗಿಸಬಲ್ಲದು. ಈ ಒಪ್ಪಂದಗಳು ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಹಾಗೂ ಆತ್ಮನಿರ್ಭರ ಭಾರತ ಉಪಕ್ರಮಗಳಿಗೆ ಉತ್ತೇಜನ ನೀಡುವ ಮಹತ್ವದ ಹೆಜ್ಜೆಗಳಾಗಿವೆ ಎಂದು ಸಚಿವಾಲಯ ತಿಳಿಸಿದೆ. ಹಿಂದೂ ಧರ್ಮದಿಂದ ಇಸ್ಲಾಂ ಅಥವಾ ಹಿಂದೂಯೇತರ ಧರ್ಮಗಳಿಗೆ ಮತಾಂತರಗೊಂಡ ವ್ಯಕ್ತಿಗಳು ಹಿಂದುಳಿದ ವರ್ಗದ ಅಡಿಯಲ್ಲಿ ಮೀಸಲಾತಿ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ. ಮದ್ರಾಸ್ ಹೈಕೋರ್ಟ್ ತೀರ್ಪಿನ ವಿರುದ್ದ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿದ ನ್ಯಾಯಮೂರ್ತಿಗಳಾದ ಪ್ರಶಾಂತ್ ಕುಮಾರ್ ಮಿಶ್ರಾ ಮತ್ತು ಶ್ರೀ ಚಂದ್ರಶೇಖರ್ ಅವರನ್ನು ಒಳಗೊಂಡ ಪೀಠ ಮತಾಂತರದ ನಂತರ ಹಿಂದಿನ ಜಾತಿಯ ಸಾಮಾಜಿಕ ಹಿಂದುಳಿದ ಸ್ಥಿತಿಯನ್ನು ಮುಂದುವರಿಸಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಹಿಂದೂ ಧರ್ಮದಿಂದ ಇಸ್ಲಾಂ ಅಥವಾ ಇತರ ಹಿಂದೂಯೇತರ ಧರ್ಮಗಳಿಗೆ ಮತಾಂತರಗೊಂಡ ಮಾತ್ರಕ್ಕೆ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಇರುವ ಸಮುದಾಯದ ಸದಸ್ಯತ್ವ ದೊರೆಯುವುದಿಲ್ಲ ಎಂದು ನ್ಯಾಯಾಲಯ ತಿಳಿಸಿದೆ. ಸಂವಿಧಾನದ 16ನೇ ವಿಧಿಯಡಿ ಮೀಸಲಾತಿ ಸೌಲಭ್ಯ ಪಡೆಯಲು ಮತಾಂತರಕ್ಕೂ ಮುನ್ನದ ಸಾಮಾಜಿಕ

0: ಸಾಂಸ್ಕೃತಿಕ ಸ್ಥಾನಮಾನವೊಂದೇ ಆಧಾರವಾಗಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ನ್ಯಾಯಾಲಯದತ್ತ ಮೆರವಣಿಗೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಸೇರಿದಂತೆ ಇತರರಿಗೆ ಸುಪ್ರೀಂಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಾಂಗದ ಮೇಲೆ ಯಾರೂ ಒತ್ತಡ ಹೇರುವಂತಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಇದೇ ವೇಳೆ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತದಾರರ ಹೆಸರುಗಳನ್ನು ಅಳಿಸಲಾಗಿದೆ ಹಾಗೂ ಅಕ್ರಮಗಳು ನಡೆದಿವೆ ಎಂದು ಆರೋಪಿಸಿ ರಾಹುಲ್ ಗಾಂಧಿ ಮತ್ತು ಇತರ ವಿರೋಧ ಪಕ್ಷದ ನಾಯಕರು ಸಲ್ಲಿಸಿರುವ ಪ್ರತ್ಯೇಕ ಅರ್ಜಿಗೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗ, ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಹಾಗೂ ಚುನಾವಣಾ ಆಯುಕ್ತರಾದ ಸುಖಬೀರ್ ಸಿಂಗ್ ಸಂಧು ಮತ್ತು ವಿವೇಕ್ ಜೋಶಿ ಅವರಿಂದಲೂ ಸುಪ್ರೀಂಕೋರ್ಟ್ ಪ್ರತಿಕ್ರಿಯೆ ಕೋರಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಪಿಜಿ 2026 ಕೀ ಉತ್ತರಗಳು ಮತ್ತು ಪ್ರತಿಕ್ರಿಯೆ ಬಹಿರಂಗಪಡಿಸುವ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಕೋರಿ ಸಲ್ಲಿಸಲಾದ ಅರ್ಜಿಯ ಕುರಿತು ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ರಾಷ್ಟೀಯ ವೈದ್ಯಕೀಯ ಆಯೋಗದಿಂದ ಪ್ರತಿಕ್ರಿಯೆಗಳನ್ನು ಕೋರಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ನ್ಯಾಯಪೀಠ ಅಧಿಕಾರಿಗಳಿಗೆ ನೋಟಿಸ್ ಜಾರಿಗೊಳಿಸಿ ಅರ್ಜಿಯನ್ನು ಬಾಕಿ ಇರುವ ಅರ್ಜಿಗಳೊಂದಿಗೆ ಸೇರಿಸಿದೆ. ನೀಟ್ ಪಿಜಿ 2026 August 30 ನಡೆಸಲಾಯಿತು. ಜೈಪುರದ ಪರೀಕ್ಷಾ ಕೇಂದ್ರವೊಂದರಲ್ಲಿ ತಾಂತ್ರಿಕ ಅಡಚಣೆಯಿಂದ ಅಲ್ಲಿನ ಅಭ್ಯರ್ಥಿಗಳಿಗೆ September 5 ಪೂರಕ ಪರೀಕ್ಷೆ ನಡೆಸಲಾಯಿತು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ PMJAY ಕುರಿತ ಒಂದು ವರದಿ ಇಲ್ಲಿದೆ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ನಗದು ರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018 ಪ್ರಾರಂಭವಾದ ಆಯುಷ್ಮಾನ್ ಭಾರತ್ PMJAY ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ರೂಪಾಯಿವರೆಗಿನ ನಗದು ರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆ ಭಾರತದ ಶೇಕಡ 40 ಬಡ ಜನಸಂಖ್ಯೆಯನ್ನು ಗುರಿಯಾಗಿಸಿದೆ. ಒಟ್ಟು ಆಯುಷ್ಮಾನ್ ಕಾರ್ಡ್ಗಳಲ್ಲಿ ಸುಮಾರು ಶೇಕಡ 49 ಮತ್ತು ಅಧಿಕೃತ ಆಸ್ಪತ್ರೆ ದಾಖಲಾತಿಗಳಲ್ಲಿ ಸುಮಾರು ಶೇಕಡ 48 ಮಹಿಳೆಯರೇ ಇದ್ದಾರೆ. ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ 70 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರನ್ನು ಒಳಗೊಳ್ಳುವಂತೆ ಈ ಯೋಜನೆ ಮತ್ತಷ್ಟು ವಿಸ್ತರಿಸಲಾಗಿದೆ. ಆಯುಷ್ಮಾನ್ ವಯ ವಂದನಾ ಕಾರ್ಡ್ ಆದಾಯದ ಮಿತಿ ಇಲ್ಲದೆ 6 ಹಿರಿಯ ನಾಗರಿಕರಿಗೆ ವಿಸ್ತರಿಸಲ್ಪಟ್ಟಿದೆ. ಇದು ಭಾರತದ ಹಿರಿಯ ನಾಗರಿಕರಿಗೆ ಆರೋಗ್ಯ ರಕ್ಷಣೆಯ ಭರವಸೆಯನ್ನು ಒದಗಿಸುತ್ತದೆ. ಅಮೆರಿಕದ ಇಲಿನಾಯ್ಸ್ನ ಅರೋರಾ ಪ್ರದೇಶದಲ್ಲಿರುವ ಹಿಂದೂ ದೇವಾಲಯವೊಂದನ್ನು ಗುರಿಯಾಗಿಸಿಕೊಂಡು ಸಾಮೂಹಿಕ ಗುಂಡಿನ ದಾಳಿ ನಡೆಸಲು ಸಂಚು ರೂಪಿಸಲಾಗಿತ್ತು ಎಂಬ ವರದಿಗಳ ಬಗ್ಗೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಅಮೆರಿಕದಲ್ಲಿ ನಡೆದ ಈ ಘಟನೆಯ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಈ ಸಂಚಿನಲ್ಲಿ ಹಿಂದೂ ವಿರೋಧಿ ಮತ್ತು ಜನಾಂಗೀಯ ದ್ವೇಷದ ಅಂಶಗಳು ಇರುವುದು ಹಾಗೂ ಭಾರತೀಯ ಮೂಲದ ಜನರ ವಿರುದ್ದ ಹಿಂಸಾಚಾರ ನಡೆಸುವ ಉಲ್ಲೇಖಗಳಿರುವುದು ಅತ್ಯಂತ ಆತಂಕಕಾರಿ ವಿಷಯವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. 2026 ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳೊಂದಿಗೆ ನವದೆಹಲಿಯಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂವಾದ ನಡೆಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ, ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಹಾಗೂ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ ಉಪಸ್ಥಿತರಿದ್ದರು. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳನ್ನು ಗೆದ್ದು ಪದಕ ಪಟ್ಟಿಯಲ್ಲಿ 4 ಸ್ಥಾನ ಗಳಿಸಿದೆ. ಅಮೆರಿಕದ ಲಾಸ್ ವೆಗಾಸ್ನಲ್ಲಿ ಇಂದು ನಡೆದ 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕುಸ್ತಿಪಟು ವಿಶ್ವಜಿತ್ ರಾಮಚಂದ್ರ ಮೋರಿ ಅವರು ಗ್ರೀಕೋ ರೋಮನ್ ವಿಭಾಗದ ಫೈನಲ್ನಲ್ಲಿ ಬೆಳ್ಳಿ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಪುರುಷರ 55 ಕೆಜಿ ವಿಭಾಗದ ಫೈನಲ್ನಲ್ಲಿ ಜಾರ್ಜಿಯಾದ ಕೋಬಾ ಕರುಮಿಟ್ಜೆ ವಿರುದ್ದ ಕೊನೆಯ ಕ್ಷಣದವರೆಗೂ ತೀವ್ರ ಪೈಪೋಟಿ ನಡೆಸಿದ ವಿಶ್ವಜಿತ್ 12-13 ಅಂಕಗಳ ಅಂತರದಿಂದ

0: ಅನುಭವಿಸಿ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಡಾಖ್ನ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತೀಯ ವಾಯುಪಡೆಗೆ ಸಂವಹನ ಉಪಗ್ರಹ, ನೌಕಾಪಡೆಗೆ ವರುಣಾಸ್ತ್ರ, ಟಾರ್ಪಿಡೋಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಅನುಮೋದನೆ. ಹಿಂದೂ ಧರ್ಮದಿಂದ ಇತರ ಧರ್ಮಗಳಿಗೆ ಮತಾಂತರಗೊಂಡ ವ್ಯಕ್ತಿಗಳು ಹಿಂದುಳಿದ ವರ್ಗದ ಅಡಿಯಲ್ಲಿ ಮೀಸಲಾತಿ ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ, ಸುಪ್ರೀಂಕೋರ್ಟ್. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ಸಂವಾದ. ಮತ್ತು ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಗ್ರೀಕೋ ರೋಮನ್ ವಿಭಾಗದಲ್ಲಿ ಭಾರತದ ವಿಶ್ವಜಿತ್ ರಾಮಚಂದ್ರ ಮೋರೆಗೆ ಬೆಳ್ಳಿಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ವಿಜಯಪುರ ಕೇಳುಗರೆ, ಈಗ ಸಮಯ 7:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರದ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

ஐத்தலக்கடை.

0: ಆಯ್ತಲ್ಲ ಕಡೆ.
1: ಗಜ ಚಿತ್ರದ ಗೀತೆಯನ್ನು ಇದುವರೆಗೆ ಶಂಕರ್ ಮಹಾದೇವನ್, ಶಮಿತಾ ಮಲ್ನಾಳ್ ಅವರ ಸ್ವರದಲ್ಲಿ ಇದುವರೆಗೆ ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯ ಗೀತೆ ಟೈಗರ್ ಚಿತ್ರದ್ದು, ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಮತ್ತು ಸಂಗಡಿಗರು.

0: ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ?
1: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ?
0: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವರಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
3: ಕೆಲವರಿ ಸಮಯ ಈಗ 8 ಗಂಟೆ. ಇನ್ನು ಮುಂದೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಮಾನಸ ಸರೋವರ ಚಿತ್ರದ ಗೀತೆಯನ್ನು ಕೇಳಿ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್.

ಪಿ ಸುಶೀಲ ಅವರ ಸ್ವರದಲ್ಲಿ ಇದುವರೆಗೆ ಮದುವೆ ಮಾಡಿ ನೋಡೋ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಒಂದು ಗೀತೆಯನ್ನು.

0: ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM. ಸಂಭ್ರಮ ಜೊತೆಗೆ
1: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ?
2: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
1: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
3: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijayapuraakashavani@gmail.com.
4: ಕೇಳುಗರೆ, ಈಗ ಕಾರ್ಯಕ್ರಮ ಕೊನೆಯಲ್ಲಿ ಕೇಳಿ ಪಿ ಬಿ ಶ್ರೀನಿವಾಸ್, ಎಚ್ ಎನ್ಗೆ ಮತ್ತು ಸಂಗಡಿಗರ ಸ್ವರದಲ್ಲಿ ಭೂದಾನ ಚಿತ್ರದ ಗೀತೆಯನ್ನು.

0: ಕೇಳಿದ್ರಿ ಇದುವರೆಗೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
1: ಆಕಾಶವಾಣಿ
4: ಆಕಾಶವಾಣಿ
3: ಆಕಾಶವಾಣಿ
2: ಆಕಾಶವಾಣಿ
1: ಆಕಾಶವಾಣಿ
5: ಆಕಾಶವಾಣಿ
3: ಆಕಾಶವಾಣಿ
1: ಆಕಾಶವಾಣಿ
6: ಆಕಾಶವಾಣಿ
1: ಆಕಾಶವಾಣಿ
3: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
7: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆರ್ಜೆಗಳು. ನೀವೆಲ್ಲ ಟ್ಯೂನ್ ಮಾಡಿ 101.8 FM.
8: ಕೆಳಗುರಿ, ಈಗ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಇಂತಹ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಲತಾ ಮಂಗೇಶ್ಕರ್.

ಕೆಳಗರೆ ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರರಂಗಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲೀಷ್ನಲ್ಲಿ ವಾರ್ತೆಗಳು.

ಸಮಯ 9:15. ಇನ್ನೀಗ ಭಾವಗೀತೆಗಳು ವಿ ಶೈಲಜಾ ಅವರಿಂದ. ಮೊದಲಿಗೆ, ಇಂದು ಏನಾಗಿಹುದೇ ಗೆಳತಿ, ಏಕೆ ಸರಗರಗೊಳ್ವೆನೆ, ಪೂತಿ ನರಸಿಂಹಾಚಾರ್ಯ ಅವರ ರಚನೆ.

ವಿ ಶೈಲಜಾ ಅವರು ಹಾಡಿದಂತಹ ಭಾವಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಆಕಾಶವಾಣಿ ಕನ್ನಡ ಭಾರತಿ

ಇಂದಿನ ಕನ್ನಡ ಭಾರತಿಯಲ್ಲಿ ಶ್ರೀನಿವಾಸ ಜೋಕಟ್ಟೆ ಇವರಿಂದ ಸಣ್ಣ ಕಥೆ ಕಣ್ಣ ಮುಚ್ಚಾಲೆ ಹಾಗೂ ಜ್ಯೋತಿ ಮಹದೇವ್ ಇವರ ಸ್ವರಚಿತ ಕವನ ವಾಚನ ಕಾವ್ಯಧಾರೆ ಕೇಳುವಿರಿ.

0: ಈಗ ಕೇಳಿ ಶ್ರೀನಿವಾಸ ಜೋಕಟ್ಟಿ ಇವರಿಂದ ಸಣ್ಣ ಕಥೆ ಕಣ್ಣಾಮುಚ್ಚಾಲೆ.
1: ಕೌಸಾನಿಯಿಂದ ಬಸ್ಸು ಜಿಮ್ ಕಾರ್ಬೆಟ್ ಉದ್ಯಾನದತ್ತ ಓಡುತ್ತಿತ್ತು. ಬೆಟ್ಟದ ಹಾದಿ, ವಿಪರೀತ ತಿರುವುಗಳ

0: ಈಗ ಕೇಳಿ ಶ್ರೀನಿವಾಸ ಜೋಕಟ್ಟೆ ಇವರಿಂದ ಸಣ್ಣ ಕಥೆ ಕಣ್ಣಾಮುಚ್ಚಾಲೆ.
1: ಕೌಸಾನಿಯಿಂದ ಬಸ್ಸು ಜಿಮ್ ಕಾರ್ಬೆಟ್ ಉದ್ಯಾನದತ್ತ ಓಡುತ್ತಿತ್ತು. ಬೆಟ್ಟದ ಹಾದಿ ವಿಪರೀತ ತಿರುವುಗಳ ಕಾರಣ ಬಸ್ಸು ಜಂಪ್ ಆಗುತ್ತಿದ್ದಂತೆ ಹಿಂಬದಿ ಸೀಟುಗಳಲ್ಲಿ ಕೂತವರಿಗೆ ತುಂಬಾ ಕಿರಿಕಿರಿ. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನ ಜಿಮ್ ಕಾರ್ಬೆಟ್ ನೋಡಲು ಬಸ್ಸಿನೊಳಗಿದ್ದವರು ಕಾತರರಾಗಿದ್ದರು. ಬಸ್ಸು ಸಂಜೆಗೆ ತಲುಪುತ್ತದೆ, ಏನಿದ್ದರೂ ನಾಳೆ ಬೆಳಿಗ್ಗೆ ಟೈಗರ್ ಫೋರ್ಸ್ ವೀಕ್ಷಿಸುತ್ತೇವೆ ಎಂದು ಪ್ರವಾಸಿ ತಂಡಕ್ಕೆ ಮೊದಲೇ ತಿಳಿಸಲಾಗಿತ್ತು. ಹಿಮಾಲಯದ ಬೆಟ್ಟಗಳ ಸೌಂದರ್ಯ ವೀಕ್ಷಿಸುತ್ತಾ ಕತ್ತಲಾಗುವ ಮೊದಲೇ ಕಾರ್ಬೆಟ್ನ ಹೋಟೆಲು ಎದುರು ಬಸ್ಸು ನಿಂತಾಗ ಎಲ್ಲರಿಗೂ ಜೀವ ಬಂದಂತಾಯಿತು. ಬೆಟ್ಟದ ರಸ್ತೆಯಲ್ಲಿ ಬಸ್ಸು ಓಡುವುದೆಂದರೆ ವೀಕ್ಷಿಸಲು ಖುಷಿಯಾದರೂ ಪ್ರಯಾಣ ಮಾತ್ರ ತುಂಬಾ ಕಿರಿಕಿರಿ. ಬಸ್ಸಿನಿಂದಿಳಿದು ಅವರವರ ಲಗೇಜುಗಳನ್ನು ಹೋಟೆಲಿಗೆ ಒಯ್ದು ಎಲ್ಲರಿಗೂ ರೂಮ್ ವಿತರಿಸುವಾಗ ಮತ್ತೆ ಅರ್ಧ ಗಂಟೆ ಸಮಯ ಹಿಡಿಯಿತು. ಇವತ್ತು ಏನೂ ಕಾರ್ಯಕ್ರಮ ಇಟ್ಟುಕೊಂಡಿಲ್ಲ, ನಾವೆಲ್ಲ ರೂಮಿನಲ್ಲೇ. ಊಟದ ಮೊದಲು ಫೈರ್ ಡ್ಯಾನ್ಸ್ ಮಾಡುವವರಿದ್ದರೆ ಬನ್ನಿ, ರಿಸಾರ್ಟ್ನವರು ವ್ಯವಸ್ಥೆ ಮಾಡುತ್ತಾರಂತೆ. ಆದರೆ ನಾಳೆ ಬೆಳಿಗ್ಗೆ ಎಲ್ಲರೂ ಬೇಗ ಏಳಬೇಕು ಎಂದು ಟೂರ್ ಇನ್ಚಾರ್ಜರ್ ಸುರೇಂದ್ರ ಎಲ್ಲರಿಗೂ ಹೇಳುತ್ತಿದ್ದರು. ಕೆಲವು ಪ್ರವಾಸಿಗರಿಗೆ ಹಸಿವೆ ಜೋರಾಗುತ್ತಿತ್ತು, ಅಂತವರು ಊಟಕ್ಕೆ ಎಷ್ಟು ಗಂಟೆಗೆ ಕೆಳಗಡೆ ಬರಬೇಕು ಎಂದು ಕೇಳಿಯೇ ಬಿಟ್ಟರು. ಮೊದಲು ರೂಮಿಗೆ ಹೋಗಿ ಫ್ರೆಶ್ ಆಗಿಬಿಡಿ, 9 ಗಂಟೆಗೆ ಕೆಳಗಡೆಗೆ ಹಾಲುಗೆ ಬನ್ನಿ ಎಂಬ ಉತ್ತರವಂತು. ಎಲ್ಲರೂ ಮರುದಿನ ಬೆಳಿಗ್ಗೆಯ ತಯಾರಿ ಮಾಡಿಯೇ ಕೆಳಗೆ ಹಾಲುಗೆ ಬರೋಣ ಎನ್ನುತ್ತಾ ತಮ್ಮ ತಮ್ಮ ರೂಮುಗಳ ಕೀ ಪಡೆದು ನಂಬರ್ ಹುಡುಕುತ್ತಾ ಹೋದರು. ಪ್ರತಿ ವರ್ಷ ಹಿಮಾಲಯದ ತಪ್ಪಲಲ್ಲಿರುವ ಯಾವುದಾದರೂ ರಾಜ್ಯದ ಪ್ರವಾಸ ಮಾಡಿ ಬರುವುದು ರಾಮಕೃಷ್ಣನ ಪ್ರಿಯ ಸಂಗತಿ. ಅಂತೆಯೇ ಈ ಬಾರಿ ಉತ್ತರಾಖಂಡ ರಾಜ್ಯದ ಕೆಲವು ಪ್ರೇಕ್ಷಣೀಯ ತಾಣಗಳನ್ನು ನೋಡಿ ಬರಲು ಪತ್ನಿ ಸಹಿತ ಹೊರಟು ಬಂದಿದ್ದ. ಕಳೆದ ವರ್ಷದ ತನಕ ಒಂಟಿಯಾಗಿ ಪ್ರವಾಸಕ್ಕೆ ಹೋಗಿ ಬರುತ್ತಿದ್ದ ರಾಮಕೃಷ್ಣ ಈ ಬಾರಿ ಪತ್ನಿ ಜಯಶ್ರೀ ಜೊತೆಗೂಡಿ ಬಂದಿದ್ದಾನೆ. ವೈವಾಹಿಕ ಬದುಕಿಗೆ ಪಾದಾರ್ಪಣೆ ಮಾಡಿದ ನಂತರ ಹನಿಮೂನು ಎಂದು ಎಲ್ಲೂ ಹೋಗಿರಲಿಲ್ಲ. ಈ ಪ್ಯಾಕೇಜ್ ಟೂರ್ ಪ್ರವಾಸವೇ ಅವರಿಗೆ ಹನಿಮೂನ್ ಟೂರ್ ಆಗಿತ್ತು. ಮರುದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಇತ್ಯಾದಿ ಮುಗಿಸಿ ಡ್ರೆಸ್ ಮಾಡಿಕೊಂಡೇ ಎಲ್ಲರೂ ಕೆಳಗೆ ಬಂದಿದ್ದರು. ಬಿಸಿ ಬಿಸಿ ತಿಂಡಿ ಮುಗಿಸಿ ಕಾರ್ಬೆಟ್ ಸುತ್ತಾಡುವುದಿತ್ತು. ಕೆಲವರು ನಾವು ಡೇರೆಗಳಲ್ಲಿ ಮಲಗುತ್ತೇವೆ ಎಂದು ಪಕ್ಕದ ಹಾಲಿಡೇ ಕ್ಯಾಂಪ್ನ ಡೇರೆಗಳಲ್ಲಿ ಮಲಗುವುದಕ್ಕೆ ಹೋಗಿದ್ದ ಪ್ರವಾಸಿಗರೂ ಇಲ್ಲಿಗೆ ಬಂದ ನಂತರ ಎಲ್ಲರೂ ತಿಂಡಿ ಚಹಾ ಮುಗಿಸಿ ಕಾಲ್ನಡಿಗೆಯಲ್ಲೇ ಹೊರಡುವುದೆಂದು ಸೂಚನೆ ಬಂತು. ಕೀ ರಿಸೆಪ್ಷನ್ ಕೌಂಟರ್ನಲ್ಲಿ ಕೊಡಬೇಕೆಂದು ತಿಳಿಸಲಾಯಿತು. ರಿಸೆಪ್ಷನ್ ಕೌಂಟರ್ಗೆ ಬಂದು ರೂಮಿನ ಬೀಗದ ಕೀ ಕೊಡಬೇಕೆಂದರೆ ಕೌಂಟರ್ನಲ್ಲಿದ್ದ ಯುವತಿಯೊಬ್ಬಳು ರಾಮಕೃಷ್ಣನನ್ನು ಆಕರ್ಷಿಸಿದಳು. ಬಹುಶಃ ನಿನ್ನೆ ಸಂಜೆ ಅವಳು ಡ್ಯೂಟಿ ಮುಗಿಸಿ ಹೋಗಿದ್ದರಿಂದ ಬೇರೆಯವರು ಕೂತಿದ್ದರು. ಇವತ್ತು ಬೆಳಿಗ್ಗೆ ಈಕೆ ಡ್ಯೂಟಿಗೆ ಬಂದಿರಬೇಕು. ರಾಮಕೃಷ್ಣ ಆ ಯುವತಿಯ ಮುಖ ನೋಡಿ ಬೀಗದ ಕೀ ತೆಗೆದುಕೊಳ್ಳಿ ಎಂದು ಹಿಂದಿಯಲ್ಲಿ ಹೇಳುತ್ತಾ ಕೊಟ್ಟ. ರಾಮಕೃಷ್ಣನಿಗೆ ಆ ಯುವತಿಯನ್ನು ತಾನು ಎಲ್ಲೋ ನೋಡಿದ್ದಾಗಿ ಭಾಸವಾಯಿತು. ಆದರೆ ಎಲ್ಲಿ ಎಲ್ಲಿ ಎಂದು ತಲೆಕೆರೆದುಕೊಂಡರೂ ನೆನಪಾಗಲಿಲ್ಲ. ಅವಳು ಕೂಡ ಏನೂ ಪರಿಚಯ ಇಲ್ಲದವರಂತೆ ಬೀಗದ ಕೀ ತೆಗೆದುಕೊಂಡು ಗೂಟಕ್ಕೆ ನೇತು ಹಾಕಿದಳು. ಪ್ರವಾಸಿಗರೆಲ್ಲ ಪಕ್ಕದ ರಸ್ತೆಯಲ್ಲಿ ಕಾರ್ಬೆಟ್ ಉದ್ಯಾನದತ್ತ ನಡೆಯುತ್ತಿದ್ದರೆ ರಾಮಕೃಷ್ಣನಿಗೆ ಮಾತ್ರ ಆ ಯುವತಿಯದ್ದೇ ನೆನಪು. ತಾನು ನೋಡಿದ್ದಂತೂ ಈ ಮೊದಲು ಖಂಡಿತ, ಆದರೆ ಎಲ್ಲಿ ಎಂದು ನೆನಪಾಗ್ತಾ ಇಲ್ಲ ಎನ್ನುವುದೇ ಆತನ ಗೊಂದಲ. ಇನ್ನು ಪತ್ನಿಯ ಎದುರು ಆ ಬಗ್ಗೆ ತಲೆಬಿಸಿ ಮಾಡುವುದು ಬೇಡವೆಂದು ಇತರರಂತೆ ತಾನೂ ಹರಟೆ ಕೊಚ್ಚುತ್ತಾ ಕಾರ್ಬೆಟ್ ಪಾರ್ಕ್ನೊಳಗೆ ಮುನ್ನಡೆಯುತ್ತಿದ್ದ. ರಾಮಕೃಷ್ಣ ಇದ್ದ ಈ ಪ್ರವಾಸಿ ತಂಡವು ಕಾಟ್ಗೋದಾಮ್ ರೈಲ್ವೆ ಸ್ಟೇಷನ್ಗೆ ಮೊದಲು ಬಂದು ಅಲ್ಲಿಂದ ಉತ್ತರಾಖಂಡದ ಸುತ್ತಾಟಕ್ಕೆ ಇಳಿದಿತ್ತು. ಮುಂಬೈಯಲ್ಲಿ ರೈಲು ಹತ್ತಿದಾಗ 29 ಪ್ರವಾಸಿಗರಿದ್ದರು. ದಾರಿಯುದ್ದಕ್ಕೂ ಕೆಲವರು ಟೈಂ ಪಾಸ್ಗಾಗಿ ತಮ್ಮ ತಮ್ಮ ಕತೆಗಳನ್ನು ಹೇಳುತ್ತಿದ್ದರು. ಈ ಕತೆಗಳನ್ನು ಕೇಳಿದ ನಂತರ ಹೆಚ್ಚಿನವರು ತೀರ್ಥಯಾತ್ರಿಗಳೇ ಆಗಿದ್ದಾರೆ. ರಾಮಕೃಷ್ಣನಿಗೆ ಈ ತೀರ್ಥಯಾತ್ರಿಗಳ ಜೊತೆ ಹೋಗುವುದೆಂದರೆ ಸ್ವಲ್ಪ ಕಿರಿಕಿರಿ. ಅವರೆಲ್ಲ ಅಪರೂಪಕ್ಕೆ ಇಂತಹ ಪ್ರಕೃತಿ ಧಾಮಗಳ ಟೂರ್ಗೂ ಬರುತ್ತಾರಷ್ಟೇ. ಕಾಟಗೋದಾಮ್ ಬರುವವರೆಗೂ ಯಾರಾದರೂ ಏನಾದರೂ ಒಂದೊಂದು ಕತೆ ಹೇಳುತ್ತಿದ್ದರು. ಯುವಜನರು ಇರುವ ತಂಡದಲ್ಲಿ ಬರಬೇಕು, ಈ ಹಿರಿಯರ ಜೊತೆಗೆ ಟೂರಿಗೆ ಬಂದರೆ ಅದು ತೀರ್ಥಯಾತ್ರೆಯ ತರವೇ ಆಗಿಬಿಡುತ್ತದೆ ಎಂದು ಪತ್ನಿ ಜಯಶ್ರೀ ತಮಾಷೆಯ ನುಡಿಗಳನ್ನು ಆಡಿದಳು. ಕಾರ್ಬೆಟ್ ಸುತ್ತಾಡಿ ಮಧ್ಯಾಹ್ನ ಹೋಟೆಲ್ಗೆ ಊಟಕ್ಕೆ ಬಂದಾಗ ರಾಮಕೃಷ್ಣ ಕೀ ಪಡೆದು ಜಯಶ್ರೀಗೆ ಕೊಟ್ಟ. ನೀನು ರೂಮಿಗೆ ಹೋಗು, ನಾನು ಸ್ವಲ್ಪ ಇವತ್ತಿನ ದೈನಿಕ ಓದಿ ಬರುತ್ತೇನೆ ಎಂದು ರಿಸೆಪ್ಷನ್ ಕೌಂಟರ್ ಎದುರು ಕೂತು ಅಲ್ಲೇ ಇದ್ದ ದೈನಿಕ ಓದತೊಡಗಿದ. ಕೌಂಟರ್ ಒಳಗಡೆ ಅದೇ ಯುವತಿ ಇದ್ದಳು. ಆವಾಗಲೂ ರಾಮಕೃಷ್ಣ ತಲೆಕೆರೆದುಕೊಂಡು ಎಲ್ಲೋ ನೋಡಿದ್ದೇನಲ್ಲ, ಎಲ್ಲಿ ಎಷ್ಟು ನೆನಪಿಸಿಕೊಂಡರೂ ಅವನಿಗೆ ಗೊತ್ತಾಗಲಿಲ್ಲ. ನಂತರ ಎದ್ದು ತಾನೂ ರೂಮಿನತ್ತ ಹೆಜ್ಜೆ ಇಟ್ಟ. ಎದುರು ಸುರೇಂದ್ರ ಸಿಕ್ಕಿದವರು, ಊಟ ರೆಡಿಯಾಗಿದೆ, 10 ನಿಮಿಷದಲ್ಲಿ ಬನ್ನಿ, ಮ್ಯೂಸಿಯಂ ನೋಡಿ ನಂತರ ರಾಮನಗರ ಸಿಟಿ ಸುತ್ತಾಡಿ ಬರೋಣ ಎಂದರು. ಊಟದ ನಂತರ ಕಾರ್ಬೆಟ್ ಮ್ಯೂಸಿಯಂ ನೋಡಿ ಸಂಜೆ ರಾಮನಗರ ಸಿಟಿ ಸುತ್ತಾಡಲು ಹೊರಟರು. ಏನಾದರೂ ಖರೀದಿ ಮಾಡಬೇಕೆಂದು ಪತ್ನಿ ಜಯಶ್ರೀ ಹೇಳಿದ್ದಳು. ಹಾಗೆ ಅಂಗಡಿಯೊಂದರಲ್ಲಿ ಖರೀದಿ ಮಾಡುತ್ತಿದ್ದಾಗ ಆಫೀಸಿನ ಕಾಮತರ ಮೆಸೇಜ್

ಇದು ಬಂತು. ಹೇಗೆ ನಡೆಯುತ್ತಿದೆ ನಿಮ್ಮ ಹನಿಮೂನ್ ಟೂರು ಎಂದು ಕಾಮತರು ಕೇಳಿದ್ದರು. ಏನು ಹೇಳುವುದು ಕಾಮತರೆ, ಎಲ್ಲಾ ಹಿರಿಯರು ಜಾಸ್ತಿ ಇದ್ದಾರೆ, ತೀರ್ಥಯಾತ್ರೆಗೆ ಹೊರಟಂತ ಅನುಭವ ಮಾರಾಯರೆ ಎಂದು ರಿಪ್ಲೈ ಮೆಸೇಜ್ ರಾಮಕೃಷ್ಣ ಕಳುಹಿಸಿದ. ಸ್ವಲ್ಪ ಖರೀದಿಯ ನಂತರ ಮತ್ತೆ ರಿಕ್ಷಾದಲ್ಲಿ ರಿಸಾರ್ಟ್ ಕಡೆ ಹೊರಟರು. ಕಾಮತರ ಮೆಸೇಜ್ ಮೆಲುಕು ಹಾಕುತ್ತಿದ್ದಂತೆ ಒಮ್ಮೆಗೆ ರಿಸೆಪ್ಷನ್ ಕೌಂಟರ್ನ ಆ ಯುವತಿಯನ್ನು ತಾನು ಎಲ್ಲಿ ನೋಡಿದ್ದೆಂದು ರಾಮಕೃಷ್ಣನಿಗೆ ನೆನಪಿಗೆ ಬಂತು. ಅದೊಂದು ದಿನ ಆಫೀಸಿಗೆ ಮಧ್ಯಾಹ್ನದ ಹೊತ್ತು ಓರ್ವ ಯುವತಿ ಬಂದಿದ್ದಳು. ಯಾರು ಬೇಕು ಎಂದು ರಾಮಕೃಷ್ಣನೇ ವಿಚಾರಿಸಿದ್ದ. ಹರಿಕಾಮತರು ಇದ್ದಾರಾ ಕೇಳಿದ್ದಳು ಆ ಯುವತಿ. ಹೌದು ನೋಡಿ, ಅಲ್ಲಿ ಟೇಬಲ್ ಎದುರು ಕೂತವರೇ ಹರಿಕಾಮತ್ ಎಂದು ಕೈತೋರಿಸಿ ಅವಳನ್ನು ಅತ್ತ ಕಳುಹಿಸಿದ. ಆಫೀಸಿನ ಸೀನಿಯರ್ ಕ್ಲಾರ್ಕ್ ಆಗಿದ್ದು ಇನ್ನೇನು 2 ವರ್ಷಗಳಲ್ಲಿ ನಿವೃತ್ತರಾಗಲಿರುವ ಹರಿಕಾಮತರದು ಅಂದು ಹುಟ್ಟುಹಬ್ಬವಾಗಿತ್ತು. ಆಫೀಸಿನ ಯಾರಿಗೂ ಅದು ನೆನಪಿಗೆ ಬಂದಿರಲಿಲ್ಲ. ಆ ಯುವತಿ ಕಾಮತರ ಹುಟ್ಟುಹಬ್ಬಕ್ಕೆ ಶುಭಾಶಯ ಹೇಳಲು ಬಂದಿದ್ದಳು. ಅವರಿಗಾಗಿ ಮನೆಯಲ್ಲೇ ಮಾಡಿದ್ದ ಮಿಠಾಯಿ ತಂದಿದ್ದಳು. ಅವಳು ರೂಪವಂತಳಾಗಿದ್ದರಿಂದ ಒಂದಷ್ಟು ಹೊತ್ತು ಕೂತದ್ದು ಎಲ್ಲರಿಗೂ ಖುಷಿ ನೀಡಿತ್ತು. ರಾಮಕೃಷ್ಣನಿಗೆ ಆವಾಗ ಮದುವೆ ಆಗಿರಲಿಲ್ಲ, ಆದರೂ ಅಂದು ಯಾವ ಹೊಸ ನಿರ್ಧಾರವನ್ನೂ ಆತ ತಡೆಯಲಿಲ್ಲ. ಯಾಕೆಂದರೆ ಬೆಳಿಗ್ಗೆ ಟಿವಿಯಲ್ಲಿ ಜ್ಯೋತಿಷಿಗಳು ಇವನ ರಾಶಿ ಭವಿಷ್ಯವನ್ನು ನೆನಪಿಸುತ್ತಾ ಸಂಜೆ 4ರ ತನಕ ಯಾವ ನಿರ್ಧಾರವನ್ನೂ ಮಾಡಬಾರದು ಎಂದಿದ್ದರು. ಹಾಗಾಗಿ ಅವಳ ಕುರಿತು ಕನಸು ಕಟ್ಟುವ ಗೋಜಿಗೆ ಹೋಗಿರಲಿಲ್ಲ. ನೀರು ಬೇಕಾ ಎಂದು ಕೇಳಿದ್ದನಷ್ಟೇ ರಾಮಕೃಷ್ಣ. ಅರ್ಧ ಗಂಟೆ ಇದ್ದು ಹರಿಕಾಮತರಲ್ಲಿ ಒಂದಷ್ಟು ಹರಟೆ ಕೊಚ್ಚಿ ಅನಂತರ ಆ ಯುವತಿ ಹೊರಟು ಹೋಗಿದ್ದಳು. ಆಕೆ ಹೊರಹೋದ ನಂತರ ಕಾಮತರ ಬಳಿ, ಯಾರ್ರಿ ಆಕೆ ಮಿಠಾಯಿ ಏನ್ ತಂದದ್ದು, ಸ್ವಲ್ಪ ನಮಗೂ ಹಂಚಿಬಿಡಿ ಮಾರಾಯರೆ, ಎಲ್ಲವನ್ನೂ ಮನೆಗೆ ಒಯ್ಯುವುದಾ, ಆಕೆ ನಿಮ್ಮ ಸಂಬಂಧಿಯೇ ಅಥವಾ ಆಫೀಸಿನ ಇನ್ನಿತರರು ಪ್ರಶ್ನೆಗಳ ಸುರಿಮಳೆಗೈಯ ತೊಡಗಿದರು. ರಾಮಕೃಷ್ಣನಿಗೂ ಕುತೂಹಲವಾಗಿತ್ತು. ಸಂಬಂಧಿಕಳೇನೂ ಅಲ್ಲ, ನಾನು ಪತ್ರಿಕೆಗಳಲ್ಲಿ ಕತೆ ಕವಿತೆ ಬರೆಯುತ್ತೇನಲ್ಲ, ಹಾಗೆ ಓದಿ ಓದಿ ನಮ್ಮೊಳಗೆ ಪರಿಚಯ. ಇವತ್ತೇ ಅವಳನ್ನು ನಾನು ಮೊದಲಿಗೆ ನೋಡಿದ್ದು. ಈ ವೃದ್ಧನಿಗೆ ಇಂತಹ ಅಭಿಮಾನಿಗಳ ಶುಭ ಹಾರೈಕೆ ಅಲ್ಲದೆ ಮತ್ತೇನು ಬೇಕು ಹೇಳಿರಿ. ಇವತ್ತು ನನ್ನ ಹುಟ್ಟುಹಬ್ಬ ಎಂದು ನಿಮಗೆ ಯಾರಿಗೂ ತಿಳಿದಿಲ್ಲ. ನೋಡಿ, ಅವಳು ಹುಟ್ಟುಹಬ್ಬಕ್ಕೆ ಮಿಠಾಯಿ ತಂದಿದ್ದಾಳೆ, ನನ್ನ ಬರಹ ಕಂಡರೆ ಫೋನ್ ಮಾಡುತ್ತಾಳೆ. ಕಾಮತರು ಅವಳನ್ನು ಹೊಗಳತೊಡಗಿದರು. ಅಂದ ಹಾಗೆ ಮೊಬೈಲ್ ನಂಬರ್ ಇದ್ದರೆ ಅವಳದ್ದು ಸ್ವಲ್ಪ ಕೊಡಿ, ಸಹೋದ್ಯೋಗಿ ದಿನೇಶ್ ತಮಾಷೆ ಆಡಿದ. ಇಲ್ಲದೆ ಏನು, ಆದರೆ ನಿಮಗೆ ಅವೆಲ್ಲ ಯಾಕೆ, ಸುಮ್ಮನೆ ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಿ. ಈ ವೃದ್ಧನನ್ನು ನೋಡಲು ಯುವತಿ ಬಂದಳು ಅಂತ ಹೊಟ್ಟೆ ಕಿಚ್ಚು ಬಂತ, ಬರ್ತ್ಡೇಗೆ ನೀವ್ಯಾರು ಏನೂ ಕೊಟ್ಟಿಲ್ಲ, ಅವಳಾದರೂ ನೆನಪಿಟ್ಟು ಬಂದು ಮಿಠಾಯಿ ಕೊಟ್ಟು ಹೋದಳಲ್ಲ ಎಂದರು ಕಾಮತ್. ಆದರೆ ನಂಬರ್ ಯಾರಿಗೂ ಕೊಡಲು ಹೋಗಲಿಲ್ಲ. ಯಾಕ್ರಿ ಅವಳ ನಂಬರ್ ಸುಮ್ಮನೆ ತಮಾಷೆಗೆ ಕೇಳಿದ್ದು, ನಂಬರ್ ನೀಡಿ ಮತ್ತೆ ಮೆಸೇಜ್ ಮಾಡಿ ಇನ್ನು ಅದು ಏನೋ ಕಾರಣಕ್ಕೆ ವಿರಸ ಹುಟ್ಟಿಸುವುದು ಬೇಡ, ಸುಮ್ಮನೆ ಕೇಳಿದ್ದು ಕಾಮತ್ರೆ ಎಂದು ರಾಮಕೃಷ್ಣ ಮಾತು ಮುಗಿಸಿದ. ರಾಮಕೃಷ್ಣ ಹಾಗೆ ಹೇಳಿದರೂ ಒಳಗೊಳಗೆ ಮಾತ್ರ ಅವಳನ್ನು ಎಣಿಸಿಕೊಳ್ಳುತ್ತಿದ್ದ. ಅವಳ ರೂಪ, ಮಾತಿನ ರೀತಿ, ತಂದ ಮಿಠಾಯಿಯಷ್ಟೇ ಸಿಹಿಯಾಗಿತ್ತು. ಆಗಾಗ ಅವಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದ. ಈ ನಡುವೆ ರಾಮಕೃಷ್ಣನಿಗೆ ವಿವಾಹವಾಯಿತು, ಅವಳನ್ನು ಮರೆಯತೊಡಗಿದ. ಆದರೆ ಆಫೀಸಿನಲ್ಲಿ ಆಗಾಗ ಕೆಲವರು, ಆ ಯುವತಿಯ ಫೋನ್ ಇತ್ತೀಚೆಗೆ ಏನಾದರೂ ಬಂದಿತ್ತೇ, ಅವಳ ಬಗ್ಗೆ ಏನಾದರೂ ಕತೆ ಬರೆಯಲು ಆರಂಭಿಸಿದ್ದೀರಾ ಎಂದೆಲ್ಲ ಕೇಳಿ ಕಾಮತರಿಗೆ ಕಿರಿಕಿರಿ ತರುತ್ತಿದ್ದರು. ದಿನಗಳು ಉರುಳುತ್ತಿತ್ತು. ಆ ದಿನ ಆಫೀಸಿನಲ್ಲಿ ಎಲ್ಲರೂ ಡ್ಯೂಟಿಗೆ ಬಂದ ನಂತರ ಕಾಮತರು ಒಂದು ವಿಶೇಷ ಸುದ್ದಿ ಹೇಳಿದರು. ನೀವೆಲ್ಲ ಕುತೂಹಲದಿಂದ ಪ್ರಶ್ನಿಸುತ್ತಿದ್ದ ಆ ಯುವತಿ ಕಾಣೆಯಾಗಿದ್ದಾಳಂತೆ. ಅವಳ ಮನೆಯವರು ಪೊಲೀಸರಿಗೆ ದೂರು ನೀಡಿದರು. ಪೊಲೀಸರು ಅವಳ ಮೊಬೈಲ್ಗೆ ಯಾರೆಲ್ಲ ಹೆಚ್ಚು ಕಾಲ್ ಮಾಡುತ್ತಿದ್ದಾರೆಂದು ಸೂಚಿ ತೆಗೆದು ತನಿಖೆಗೈದಾಗ ನನ್ನ ನಂಬರ್ ಕೂಡ ಇತ್ತಲ್ಲ, ಹಾಗೆ ನನ್ನಲ್ಲೂ ಪೊಲೀಸರು ಅವಳ ಬಗ್ಗೆ ವಿಚಾರಿಸಿದಾಗಲೇ ನಿಜ ಸಂಗತಿ ಗೊತ್ತಾಯ್ತು. ಮನೆಯವರೆಲ್ಲ ಆತಂಕದಲ್ಲಿದ್ದಾರಂತೆ. ನಾನು ಸುಮ್ಮನೆ ಪೊಲೀಸ್ ತನಿಖೆಗೆ ಒಳಪಡುವಂತಾಯ್ತು. ನೀವು ಕೂಡ ಯುವತಿಯ ನಂಬರ್ಗೆ ಕಾಲ್ ಮಾಡುತ್ತಿದ್ದರೆ ನಿಮ್ಮನ್ನು ಪೊಲೀಸರು ವಿಚಾರಿಸುತ್ತಿದ್ದರು. ಅಂತೂ ನೀವೆಲ್ಲ ಬಚಾವಾದಿರಿ, ಬೇಕಿತ್ತ ಅವಳ ಪರಿಚಯ ಹೇಳಿದಾಗ ಆಫೀಸಿನ ಯಾರಿಗೂ ಏನೂ ಉತ್ತರ ಕೊಡಬೇಕೆಂದು ತಿಳಿಯಲಿಲ್ಲ. ಪ್ರವಾಸದಲ್ಲಿದ್ದ ರಾಮಕೃಷ್ಣನಿಗೆ ಈಗ ಒಂದೊಂದೇ ನೆನಪಿಗೆ ಬಂತು. ಆ ರಾತ್ರಿ ಊಟದ ನಂತರ ಪತ್ನಿಗೆ, ನೀನು ರೂಮಿಗೆ ಹೋಗು, ನಾನು ಸ್ವಲ್ಪ ಇಲ್ಲೇ ಹರಟೆ ಕೊಚ್ಚಿ ಬರುತ್ತೇನೆ ಎಂದು ಜಯಶ್ರೀಯನ್ನು ರೂಮಿಗೆ ಕಳುಹಿಸಿ ರಾಮಕೃಷ್ಣ ಹೊರಗೆ ಬಂದ. ಕಾಮತರಿಗೆ ಫೋನ್ ಮಾಡಲು ಮೊಬೈಲ್ ಹೊರತೆಗೆದ. ರಾಮಕೃಷ್ಣನಿಗೆ ರಿಸೆಪ್ಷನ್ ಕೌಂಟರ್ನ ಯುವತಿಯೇ ಅಂದು ಆಫೀಸಿಗೆ ಕಾಮತರನ್ನು ಕಾಣಲು ಬಂದ ಯುವತಿಯಾಗಿದ್ದಾಳೆ ಎನ್ನುವುದು ನೆನಪಿಗೆ ಬಂತು. ನಂತರ ಯಾವಾಗ ಕಾಮತರಿಗೆ ಈ ವಿಷಯ ತಿಳಿಸಲಿಲ್ಲ ಎಂದು ಚಡಪಡಿಕೆಯಾಯಿತು. ಅವಳು ಅಂದಿನ ಡ್ಯೂಟಿ ಮುಗಿಸಿ ಹೋಗಿದ್ದಳು, ಇನ್ನು ನಾಳೆ ಬೆಳಿಗ್ಗೆ ಬರುವುದು. ಆದರೆ ಈ ಪ್ರವಾಸಿ ತಂಡ ನಾಳೆ ಬೆಳಿಗ್ಗೆ ನೈನಿತಾಲಿಗೆ ಹೊರಡುವುದರಿಂದ ಅವಳ ಭೇಟಿ ಬಹುಶಃ ಇನ್ನೂ ಸಾಧ್ಯವಾಗಲಾರದು ಎಂದಾಗ ರಾಮಕೃಷ್ಣನಿಗೆ ಸ್ವಲ್ಪ ಫಜೀತಿಯೂ ಆಗಿತ್ತು. ಏನೇ ಆಗಲಿ, ಅಂದು ನಾಪತ್ತೆಯಾಗಿ ಪೊಲೀಸರಿಂದ ವಿಚಾರಣೆಗೆ ಒಳಪಟ್ಟ ಕಾಮತರಿಗೆ ತಾನೊಂದು ಪತ್ತೆದಾರಿ ಕೆಲಸ ಮಾಡಿದ ಸಂಗತಿ ಈಗ ಹೇಳುತ್ತಿದ್ದೇನೆ ಎಂಬ ಹೆಮ್ಮೆಯಿಂದ ರಾಮಕೃಷ್ಣನು ಕಾಮತರ ನಂಬರ್ ಒತ್ತೊಡಗಿದ. ಏನು ರಾಮಕೃಷ್ಣ, ಮೆಸೇಜ್ ಮಾಡಿದ್ದು ಸಿಕ್ಕಿದೆ, ಕಾಮತರ ಉತ್ತರ ಬಂತು. ಅದು ಸರಿ, ನಿಮಗೊಂದು ಮುಖ್ಯ ಸಂಗತಿಯನ್ನು ಹೇಳೋಣ ಅಂತ ಈಗ ಕಾಲ್ ಮಾಡಿದೆ. ಕಾಮತ್ ಸರ್, ನಿಮ್ಮ ಬರ್ತ್ಡೇ ದಿನ ವಿಶ್ ಹೇಳಿ ಮಿಠಾಯಿ ತಂದುಕೊಟ್ಟ ಆ ಯುವತಿ ನೆನಪಿದೆ ತಾನೆ, ಅನಂತರ ಅವಳು ನಾಪತ್ತೆಯಾಗಿ ಪೊಲೀಸರು ನಿಮ್ಮನ್ನೂ ವಿಚಾರಿಸಿದ್ದುದು

0: ನೆನಪು ಮಾಡಿಕೊಳ್ಳಿ, ರಾಮಕೃಷ್ಣನ ಮಾತನ್ನು ಅರ್ಧದಲ್ಲೇ ತಡೆದು ಅದೆಲ್ಲ ಈಗ್ಯಾಕೆ ರಾಮಕೃಷ್ಣ, ಕಾರ್ಬೆಟ್ ಅರಣ್ಯದಲ್ಲಿ ಅವಳ ಭೂತ ಪ್ರತ್ಯಕ್ಷವಾಯಿತೇ ಕೇಳಿದರು ಕಾಮತ್. ಸರಿಯಾಗಿಯೇ ಹೇಳಿದಿರಿ ಕಾಮತ್ರೆ, ಆಕೆಯೇ ಭೂತ ಅಲ್ಲ, ಅವಳೇ ಪ್ರತ್ಯಕ್ಷಳಾಗಿದ್ದಾಳೆ. ಇಲ್ಲಿ ನಾವಿದ್ದ ಹೋಟೆಲ್ನಲ್ಲಿ ಆಕೆ ರಿಸೆಪ್ಷನಿಸ್ಟ್ ಆಗಿದ್ದಾಳೆ. ಮನೆಯವರಿಗೂ ಪೊಲೀಸರಿಗೂ ತಿಳಿಸಿಬಿಡಿ. ಅಡ್ರೆಸ್ ಹೋಟೆಲ್ನದ್ದು ಈಗ ಮೆಸೇಜ್ ಮಾಡುತ್ತೇನೆ. ನಾಳೆ ನಾವು ಈ ಹೋಟೆಲ್ ಬಿಟ್ಟು ನೈನಿತಾಲ್ಗೆ ಹೋಗುತ್ತಿದ್ದೇವೆ. ರಾಮಕೃಷ್ಣ ಅವಸರವಾಗಿಯೇ ನುಡಿದ. ಕಾಮತರು ಜೋರಾಗಿ ನಕ್ಕರು. ಏನಪ್ಪ ರಾಮಕೃಷ್ಣ, ಹನಿಮೂನ್ ಪ್ರವಾಸದಲ್ಲೂ ಅವಳ ಕುರಿತು ಚಿಂತೆಯೇ? ಆ ಯುವತಿ ನನ್ನನ್ನು ಪೊಲೀಸರು ವಿಚಾರಿಸಿದ 10 ದಿನಗಳಲ್ಲೇ ಮನೆಗೆ ಬಂದಿದ್ದಾಳೆ. ಅವಳ ಮದುವೆ ವಿಷಯದಲ್ಲಿ ಆಕೆ ಹೇಳಿದ ವರನನ್ನೇ ಮನೆಯವರು ಒಪ್ಪಿದ್ದಾರಂತೆ. ಅವಳು ಇಲ್ಲೇ ಗಂಡನ ಮನೆಯಲ್ಲಿದ್ದಾಳೆ. ಒಮ್ಮೆ ಮಾತ್ರ ನೋಡಿದರೂ ನಿನಗೆ ಅವಳ ನೆನಪು ಇನ್ನೂ ಹೋಗಿಲ್ಲವೇ? ಒಳ್ಳೆಯದಾತು ಅವಳಲ್ಲಿ ಕೇಳದಿದ್ದುದು. ನಿನ್ನ ಮರ್ಯಾದೆ ಏನಾದರೂ ಹೋಗುವ ಚಾನ್ಸ್ ಇರ್ತಿತ್ತು. ಪಕ್ಕದಲ್ಲಿ ಹೆಂಡತಿ ಇರುವಾಗ ಅಂತ ಪತ್ತೆದಾರಿಕೆಲ್ಲ ಬೇಡ, ಸುಮ್ಮನೆ ಎಂಜಾಯ್ ಮಾಡಿಕೊಂಡು ಬನ್ನಿ ಎಂದು ಕಾಮತರು ಫೋನ್ ಕಟ್ ಮಾಡಿದರು. ರಾಮಕೃಷ್ಣ ರೂಮಿನತ್ತ ಹೆಜ್ಜೆ ಇರಿಸಿದ. ಇವತ್ತು ಬೆಳಿಗ್ಗೆ ರಾಮಕೃಷ್ಣನನ್ನು ನೋಡಿದ ತಕ್ಷಣ ರಿಸೆಪ್ಷನ್ ಕೌಂಟರ್ನ ಆ ಯುವತಿಗೆ ರಾಮಕೃಷ್ಣ ಯಾರೆಂದು ನೆನಪಿಗೆ ಬಂದಿತ್ತು. ಯಾಕೆಂದರೆ ಮುಂಬಯ್ಯ ಪ್ರವಾಸಿ ತಂಡ ಬರುತ್ತಿದೆ ಎಂದು ಆಕೆಗೆ ಮೊದಲೇ ತಿಳಿದಿತ್ತು. ಹಾಗಾಗಿ ರಾಮಕೃಷ್ಣ ಹೆಂಡತಿಯ ಬಳಿ ಮಾತನಾಡುವಾಗ ಅವನ ಸ್ವರ ಕೇಳಿದ ಅವಳಿಗೆ ರಾಮಕೃಷ್ಣ ಕಾಮತರ ಆಫೀಸಿನವ ಎಂದು ತಿಳಿದಿದ್ದರೂ ತಾನು ಗೊತ್ತಿಲ್ಲ ಎಂಬಂತೆ ನಟಿಸಿದ್ದಳು. ಅನಂತರ ಕಾಮತರಿಗೆ ಫೋನ್ ಮಾಡಿ ತಾನಿಲ್ಲಿರುವುದನ್ನು ಅವರಿಗೆ ಯಾರಿಗೂ ತಿಳಿಸಬೇಡಿ, ಮತ್ತೆ ರಗಳೆಗೆ ಕಾರಣವಾಗುತ್ತದೆ ಎಂದು ಎಲ್ಲವನ್ನೂ ತಿಳಿಸಿದ್ದಳು. ಹಾಗಾಗಿ ಕಾಮತರು ರಾಮಕೃಷ್ಣ ಇಲ್ಲಿ ತಾನು ನೋಡಿದ್ದೇನೆ ಎಂದಾಗ ಆಕೆ ಮುಂಬೈಯಲ್ಲೇ ಇದ್ದಾಳೆ ಎಂದು ಸುಳ್ಳು ಹೇಳುವಂತಾಯ್ತು. ಉತ್ತರದ ಯುವಕನನ್ನು ಪ್ರೀತಿಸಿ ಗಲಾಟೆಯನ್ನು ಸೃಷ್ಟಿಸಿ ಅನಂತರ ಆಕೆ ಗಂಡನ ಜೊತೆ ಇದೀಗ ಉತ್ತರಾಖಂಡದಲ್ಲೇ ಇರುವುದು ಕಾಮತರಿಗೆ ಮಾತ್ರ ಆಕೆ ತಿಳಿಸಿದ್ದಳು. ಈಗ ಮೊಬೈಲ್ ನಂಬರ್ ಬದಲಿಸಿದ್ದರಿಂದ ಕಾಮತರಿಗೆ ಮತ್ತೆ ಪೊಲೀಸರ ತನಿಖೆ ಎದುರಿಸಬೇಕಾಗಿರಲಿಲ್ಲ. ಕಾಮತರು ತಮ್ಮ ಕತೆ ಕವಿತೆಗಳು ಪ್ರಿಂಟ್ ಆದ ಪತ್ರಿಕೆಗಳನ್ನು ಅವಳಿಗೆ ಅಂಚೆಯಲ್ಲಿ ಕಳುಹಿಸುತ್ತಿದ್ದರು. ಮರುದಿನ ಬೆಳಿಗ್ಗೆ ಬೇಗನೆ ನೈನಿತಾಲಿಗೆ ಹೋಗುವಾಗ ಬಸ್ಸಲ್ಲಿ ಜಯಶ್ರೀ ಕನ್ನಡ ವಾರಪತ್ರಿಕೆಯೊಂದನ್ನು ಓದುತ್ತಿದ್ದುದನ್ನು ಗಮನಿಸಿದ ರಾಮಕೃಷ್ಣ, ಏನು ಬರುವಾಗಲೇ ಇದನ್ನು ತಂದಿದ್ದೀಯಾ? ನನಗ್ಯಾಕೆ ಕೊಟ್ಟಿಲ್ಲ? ನಾನು ಒಂದಷ್ಟು ಓದುತ್ತಿದ್ದೆ ಫ್ರೀ ಟೈಮ್ ಅಲ್ಲಿ ಅಂದ. ಇಲ್ಲ ರೀ, ಇದು ಹೋಟೆಲ್ ಕೌಂಟರ್ ಪಕ್ಕದಲ್ಲಿತ್ತು, ಯಾರೂ ಇರಲಿಲ್ಲ, ಎತ್ತಿಕೊಂಡೆ ಅಂದ ಜಯಶ್ರೀ. ಮತ್ತೆ ಓದು ಮುಂದುವರಿಸಿದಳು. ರಾಮಕೃಷ್ಣ ಗೊಂದಲ ಹೆಚ್ಚಿಸಿಕೊಂಡ. ಇನ್ನು ಕಾರ್ಬೆಟಿಗೆ ವಾಪಸು ಹೋಗುವಂತಿರಲಿಲ್ಲ. ಬಸ್ಸು ನೈನಿತಾಲ್ ಕಡೆ ಓಡುತ್ತಿತ್ತು. ಏನೂ ಅರ್ಥವಾಗದೆ ರಾಮಕೃಷ್ಣ ಮತ್ತೆ ಮತ್ತೆ ತಲೆ ಕೆರೆದುಕೊಳ್ಳುತ್ತಿದ್ದರೆ ಅತ್ತ ಬಸ್ಸು ವೇಗವಾಗಿ ಮುಂದಕ್ಕೆ ಓಡುತ್ತಿತ್ತು.
1: ಇದುವರೆಗೆ ಕಣ್ಣ ಮುಚ್ಚಾಲೆ ಶ್ರೀನಿವಾಸ ಜೋಕಟ್ಟೆ ಇವರಿಂದ ಸಣ್ಣ ಕಥೆ ಕೇಳಿದಿರಿ. ಈಗ ಕೇಳಿ ಕಾವ್ಯಧಾರೆ ಜ್ಯೋತಿ ಮಹದೇವ್ ಇವರಿಂದ ಸ್ವರಚಿತ ಕವನಗಳ ವಾಚನ.
2: ನಮಗೆ ಭಾರತೀಯರಿಗೆ ಹೊಸ ವರ್ಷ ಅನ್ನೋದು ಪದೇ ಪದೇ ಬರುತ್ತಾ ಇರುವ ಒಂದು ಕಲ್ಪನೆ. ಕ್ಯಾಲೆಂಡರ್ ಇಯರ್ ಅಂತ ಹೇಳಿಕೊಂಡು ವರ್ಷದ ಆದಿಯಲ್ಲಿ ಜನವರಿ 1ಕ್ಕೆ ಮಾಡ್ತೇವೆ, ಆಮೇಲೆ ಚಾಂದ್ರಮಾನ ಯುಗಾದಿ ಅಂತ ಮಾರ್ಚಲ್ಲಿ ಮಾಡ್ತೇವೆ, ಅದಾದಮೇಲೆ ಏಪ್ರಿಲ್ ವಿಶು ಅಂತ ಬರ್ತದೆ, ಆ ನಂತರ ಬಹಳಷ್ಟು ಜನಕ್ಕೆ ದೀಪಾವಳಿ ಸಮಯದಲ್ಲಿಯೂ ಮತ್ತೆ ಹೊಸ ವರ್ಷ ಅಂತಲೇ ಆಗೋದಿದೆ. ಅದೆಲ್ಲವನ್ನು ಕಟ್ಟಿಕೊಟ್ಟು ಮೊದಲನೇ ಕವನ ಬುಗರಿ, ಹೊಸ ವರ್ಷದ ಶುಭಾಶಯಗಳಿಗಾಗಿ ಬರೆದಂಥ ಒಂದು ಕವನ. ಮತ್ತೊಂದು ಸುತ್ತು ಸುತ್ತಿದೆ ಚಕ್ರ, ತನ್ನಡಿಯ ನೆಲವ ಕೊರೆದುಕೊಂಡು, ಯಾರನೂ ಲೆಕ್ಕಿಸದೆ ಯಾವುದನ್ನೂ ಗಣಿಸದೆ ಮುನ್ನಡೆಯ ನೊಂದನೇ ಗುಣಿಸಿಕೊಂಡು, ಮನುಜ ಲೆಕ್ಕದಲ್ಲಂತೂ ಏನೇನೋ ಘಟಿಸಿದವು ಹುಟ್ಟು ಸಾವುಗಳೊಂದು ಯಾದಿಯಲ್ಲಿ, ಸುತ್ತು ಚಕ್ರದ ಗತಿಗೆ ಹಾರ ಆಹಾರಗಳು ಮಟ್ಟವಿರದೀ ಬಟ್ಟೆ ಭವಗಾದಿಯಲ್ಲಿ, ನಿತ್ಯ ಉತ್ಸವ ಬದುಕು ಸತ್ಯ ಕಾಣುವ ಘನಕ್ಕೆ, ತೋರಣದ ಎರಡು ಚಣ ಉಸಿರ ಬಾಳು, ಬದಲಿಕೆಯ ಬಯಲಿನಲ್ಲಿ ಎರಡು ಸುತ್ತಿನ ಓಟ, ಹೂರಣವದೇ ನಮಗೆ ಹಸಿರು ಕೂಳು, ಸಂದುದನ್ನು ಸಂದಯಿಸಿ ಮುಂದೊತ್ತಿ ಸಾಗೋಣ, ಬಂದೊದಗುವುದು ಬಂಧು ಹೊಸ ಹರುಷಯಾನ. ಇನ್ನೊಂದು ಕವನ ಚಂದ್ರಾಶಯ, ಚೌತಿ ಚಂದ್ರನ ಕಂಡು ಮುಖ ಮುಚ್ಚಿ ಓಡಿದಳು, ನನ್ನ ಹೃದಯವ ಕದ್ದ ಮಣಿಮಲ್ಲಿಗೆ, ಏನಂಥ ನಾಚಿಕೆಯೋ, ಏಕಿಂಥ ಅವಸರವೋ, ಪುಟ್ಟ ಅಂಗಳದಂಚ ಈ ಹೂವಿಗೆ, ಹಸಿರು ಚಪ್ಪರದೊಳಗೆ ಬಳುಕುಬಳ್ಳಿಯ ನಡುವೆ ನಸುನಗೆಯ ಬೀರುತ್ತ ಇಣುಕುವವಳು, ಇಂದೇಕೋ ಮೊಗವೆತ್ತಿ ಚಂದಿರನ ಕಂಡವ

ಅವಳೆ ಗಹನ ಗಾಬರಿಯಲ್ಲಿ ಮರೆಯಾದಳು. ಆಗಸದ ಓರೆ ಮುಖ ನಖದಂತೆ ಕಂಡಿತ್ತೆ, ಬೆದರಿಸಿತೆ ಮುಗುದೆಯನು ಅರಿಯದಂತೆ. ಮಾಮರದ ಬಲವಿಲ್ಲ ತಿಳುಮೈಯ ಕೋಮಲೆಗೆ ಕೈಯ ಹಿಡಿಯಲು ಬಹುದೇ ಬೀಳದಂತೆ. ಓಲೈಸಲರಿಯನೇ, ಒಲವ ಹೇಳಲು ತಿಳಿಯೇ, ಚಂದಿರನೇ ಹರಿಸು ನೀ ಪೂರ್ಣಜೊನ್ನು. ನಿನ್ನ ಉಪಕಾರಕ್ಕೆ ನಾನೀವೇ ಹಾರೈಕೆ, ಚೌತಿ ಕಲೆ ಕಳೆದಾಗು ನೀ ಶುಭ್ರನು. ಆ ಬದಿಯ ಅಂಗಳದ ಈ ಚೊಕ್ಕ ಸುಮದಿಂದ ನನ್ನ ದೇವರ ಪೀಠ ಘಮಘಮಿಸಲಿ. ಬಾಗುಬಾನಿನ ಹೊತ್ತು ಮನೆ ಮನಕ್ಕೆ ತಂಪಿತ್ತು, ಸುಖದೊಳಗೆ ಮಲ್ಲಿಗೆಯು ನಗುತ್ತಲಿರಲಿ. ಇನ್ನೊಂದು ಕವನ, ಕಡಲು. ಕಡಲಿನಂತೆ ನನ್ನೊಡಲು ತೋರದೇನೂ ಮೇಲಕ್ಕೆ, ತೀರದಲೆಯ ಆಟದಲ್ಲಿ ಬಿಡುವಬಹುದೇ ನೋಟಕ್ಕೆ? ಎದ್ದು ಬರುವ ತೆರೆಗಳಲ್ಲೋ ಕಳ್ಳ ತಗ್ಗು ಹಳ್ಳಗಳು, ಧುಮುಧುಮುಕಿ ನುಗ್ಗಲಲ್ಲಿ ಕಣ್ಣ ಸೇರುವ ಬರಿಮರಳು, ಉಸಿರಾಡುವ ಗಾಳಿಯಲ್ಲಿ ತೂಗಿ ತೂಗುವ ಉಪ್ಪು, ಆಳಗಲದ ವಿಸ್ತರದಲ್ಲಿ ಮಡಿಲು ತುಂಬದ ಸೊಪ್ಪು, ಜೀವಜಾಲದ ತೊಟ್ಟಿಲಿದು ಉದರಕಾಗದ ಬಟ್ಟಲು, ಕಟ್ಟುಗಂಟಲಾಚೆಗಿದೆ ಮುಟ್ಟಲಾಗದ ಮೆಟ್ಟಿಲು, ಹಗುರಾಗಿ ಕಾಣುವಂತೆ ಭಾರೀ ಹಡಗು ತೇಲಿದೆ, ಮನಸ್ಸು ಹಾಯಿದೋಣಿಯಂತೆ ಹೊಯ್ದಾಡುತ್ತ ಸೋತಿದೆ. ದೂರ ಚುಕ್ಕಿಯೇ ನೀರ ದಾರಿ ದೀಪ ಆಗದು, ತಡದ ನಿನ್ನ ಸೇರಲಾರೆ ಅಲೆಯೇ ಬಲೆಯ ಬೀಸದು. ಮುಂದಿನ ಕವನ, ಕಾಡಿಗೆ ಕಣ್ಣು. ಅವಳೆದೆ ಪ್ರೀತಿಯ ಕಾಡಿಗೆ ಹಚ್ಚಿ ಕಂಡೆನು ಮೇಘಶ್ಯಾಮನ, ಆವಿನ ಕಿವಿಯಲ್ಲಿ ಪಿಸು ನುಡಿಯಾಡುತ್ತ ಬಂದನು ಮುರಳಿ ಮೋಹನ. ಯಮುನೆಯ ದಡದಲ್ಲಿ ಬರಿಗಾಲಲ್ಲಿ ನಡೆವರ ಹೆಜ್ಜೆಯ ಗುರುತನು, ಗೆಜ್ಜೆ ಸಾಲಿನಲ್ಲಿ ಕಂಪು ತುಂಬುತ್ತಲಿ ಸವರಿದ ನಂದನ ಕಂದನು. ತಿರುಗಣಿ ಕೆನ್ನೆಗೆ ಮುದ್ದಿಸಿ ನಿಂತೆ ಅವಳದೇ ನೆರಳು ಹೆಗಲಿನಲಿ, ಬಾಗಿಲಿನಾಚೆಗೆ ಕುದುರೆಯ ಖರಪುಟ, ಪರದೆಯ ಲಹರಿಯೇ ಮುರಳಿಯುಲಿ. ಕರೆದರು ಬಾರನು ಮಥುರೆಯ ಧೀರ, ಬೃಂದಾವನವೇ ಅನಾಥ. ಪ್ರೀತಿಯ ಕಾಡಿಗೆ ಹಚ್ಚಿದ ಕಣ್ಣಲ್ಲಿ ಹಾಡಿದೆ ನಲುಮೆಯ ಗೀತ. ಈ ಕವನದ ಶೀರ್ಷಿಕೆ ಮೌನ ಮರ. ಅವನು ಹೇಳಿದನೆಂದು ಎಲ್ಲ ಕಳಚುತ ನಿಂತೆ, ಆಚೆ ಬಯಲಿನ ಒಳಗೆ ಒಂಟಿಯಾಗಿ. ದಂಡು ಸೇರಿತು ಮಂದಿ, ಮಾತು ದಂಡಿಯೋ ದಂಡಿ, ದಾರಿ ತಡೆಯುವ ನೂರು ಕೈಗಳಾಗಿ, ಅಕ್ಕರದ ಬೇಲಿಯಲ್ಲಿ ಸಕ್ಕರೆಯ ನುಡಿಯಾಡಿ ಎಲ್ಲರಿಗೂ ಹಂಚುತ್ತ ಇರು ಎಂದಿತು. ಆಕಾಶ ನಮಗಲ್ಲ, ಇಲ್ಲಿ ಸೇವೆಯ ಮಾರ್ಗ, ಅದನ್ನುಳಿದು ಬೇರಿಲ್ಲ ಪರಿ ಎಂದಿತು. ಮೌನವಾಗಿದ್ದಷ್ಟು ಎಷ್ಟು ಗೌರವ ಪ್ರೀತಿ, ಮಾತಿಗಿಲ್ಲವೇ ಇಲ್ಲ ದನಿಯಾದರ. ಇಂದು ಆಡಿದೆನೆಂದು ಸಿಡಿಯಿತೊಂದೇ ಕಣ್ಣು, ಹೋಗೆಂದು ಗದರಿತು ನುಡಿ ಆತುರ. ಮೌನ ಗೌರಿಗೆ ಮಾತ್ರ ಹೂಕಂಪು ನೈವೇದ್ಯ, ಮಾತು ಮಾಣಿಕ್ಯವನ್ನು ಕೊಳ್ಳರಿವರು. ಅಡಿಗಡಿಗೆ ನೋಯುತ್ತ ಒಳಗೆ ಕಂತುವ ಮುಳ್ಳ ಎಷ್ಟು ದಿನ ತಡೆದೀತು ಪದವಾದರೂ. ಬಂದೀತು ಬಂದೀತು ಒಂದು ಗಡಿ ಕೊನೆಯಲ್ಲೂ, ಬಾಳದಾರಿಯಲ್ಲೊಂದು ಕೂಡು ಕವಲು. ಹೊಂದುವುದು ಬೇರಲ್ಲ, ಎಲೆ ಕಾಂಡ ಹಸುರುಗಳು ಹರಡಿ ಹಬ್ಬಿದರುಂಟು ತಂಪು ನೆರಳು. ಮುಂದಿನ ಕವನದ ಶೀರ್ಷಿಕೆ ಅವನ ಮರೆತು. ಸುಳಿ ಪಾತ್ರೆಯಲ್ಲಿಳಿಸಿ ಹದ ಮಧುವ ಸೋಸಿಡುವ ಜೇನು ಝೇಂಕಾರದಲ್ಲಿ ನಿನ್ನ ಧ್ಯಾನ, ಆವಿನೀವಿನ ಜೊಲ್ಲು ಹುಲ್ಲು ಗರಿಯಲ್ಲಿ ಹೊಳೆದು ಮುರಳಿಯನೆ ಮರೆಸಿದ್ದು ಚಣಕಂಪನ, ಬೆಳಗು ದೀವಿಗೆಯಲ್ಲಿ ಮೂಡಲದ ಕೋಡಿನಲ್ಲಿ ಮೆರೆದು ಕರೆಯುವ ಹೊತ್ತು ನಿನ್ನ ನೆನಪು, ದೇವಮಂಟಪದೊಳಗೆ ಉಸಿರಿಗಾಡುವ ಮಿನುಗು ಮಾಧವನ ಮರೆ ಮಾಡಿ ಹೊದಿಸಿ ಕಂಪು. ಬಿಳಿ ಮಂಜು ಹಬ್ಬುತ್ತ ನೆಲಬಾನು ಸೋಸುತ್ತ ತಂಪು ಚಾದರವಿರಲು ನಿನ್ನ ಬಿಸುಪು, ಮಣ್ಣ ಮಡಕೆಯ ನೀರು ಬೆಟ್ಟನೆಲ್ಲಿಯ ಸೇರಿ ಮೋಹನನ ಮರೆಗಿಳಿಸಿ ಉಸಿರಿಗಿಂಪು. ಸುತ್ತಮುತ್ತಿದ ರಂಗು ಬಾನಿಗೇರಿದ ಮೇಲೆ ರಂಗ ನೀ ಬರಲಿಲ್ಲ ಎನ್ನುವುದೇನು? ಮೆತ್ತಿಕೊಂಡಿದೆ ನಿನ್ನ ಮುದ್ದು

0: ಮಾಡುವ ಚಪಲ ತಬ್ಬಿ ನಿಲುವೆನು ಕರುವ ಕೊರಳ ನಾನು. ಇನ್ನೊಂದು ಕವನ, ಶಿವಕಾವ್ಯ ಕೈಂಕರ್ಯ. ನಿನ್ನ ಕಾವ್ಯದ ಹಣತೆ ಹಿಡಿದು ನಡೆ ತರುವಾಗ ಮಿನುಗುವುದು ಪದಮಣಿಯ ಸಾಲು ಸಾಲು, ಘನದೊಳಗೆ ನಲಿಯುವುದು ವಾಗರ್ಥಗಳ ಲಾಸ್ಯ, ನಿನದಿಸುವ ನುಡಿಮಿಂಚು ನನ್ನ ಪಾಲು. ಪೂಜೆಯೆಂದರೂ ಸರಿಯೇ, ಭಾವಾಭಿಷೇಕವಿದೆ ಪದಗಳರ್ಚನೆಯಲ್ಲಿ ನಾಮಾವಳಿ. ಪಾಡುವ ಅನಿವಾರ್ಯಕ್ಕೆ ಲಯದ ನಿಯಮಿತ ನಾದ ಪದ್ಯ ಪರಿಮಳಗಳದೆ ಪ್ರಭಾವಳಿ. ಅರಿವಿನರಿವನು ಮೀರಿ ಒಮ್ಮೊಮ್ಮೆ ತೋರುವುದು ಗುರು ನೀನು ಕೈ ಹಿಡಿದು ಬೆಳಕಿತ್ತುದು. ಗರ್ವ ಪದ ಮುಡಿಗೇರಿ ನಡೆ ನೆಲವ ಕಾಣದಿರೆ ಕರುಣ ರಸವನ್ನು ಕಲಕಿ ಎಚ್ಚರಿಪುದು. ನನದೆನ್ನುವುದೇನೆಲ್ಲ ಅಲ್ಪಮತಿಯದು ಅರಳಿ ನಿನ್ನ ಪದತಲದಲ್ಲಿ ಹರಡಿಕೊಳ್ಳಲಿ. ನನಗಿರುವ ಕ್ಷಣಗಳಲ್ಲಿ ತುಂಬಿಕೊಳ್ಳಲಿ ಬೆಳಕು, ನಿನ್ನ ಕಾವ್ಯದ ಹಣತೆ ಉರಿಯುತ್ತಿರಲಿ. ಮುಂದಿನ ಕವನ, ಲಹರಿ ಕವಿ ನಮನ. ಲಹರಿಯ ವನದಲ್ಲಿ ಅರಳಿವೆ ಸೊಗದಲ್ಲಿ ಹೊಸ ಹೂ ಕಂಪಿನ ಕವನ. ಎಲ್ಲರ ಮನದಲ್ಲಿ ನಗು ಅಲೆ ಹರಿಯಲಿ ಎನ್ನುವ ಕವಿಗಿದೋ ನಮನ. ಹರಡುವ ಘಮಲಿನ ಜೊಂಪಿನ ಅಮಲಿನ ಆಪ್ತತೆ ಅಪ್ಪಿತು ಎದೆಯ, ಅಕ್ಷರದೌತಣ ಉಂಡಿತು ಹೃನ್ಮನ ಅಚ್ಚರಿಗುಪ್ಪಿತು ಹೃದಯ. ಯಾರೋ ಎನ್ನದೆ ಎಂತೋ ಎನ್ನದೆ ಎಲ್ಲರ ತಬ್ಬಿದ ಪ್ರೀತಿ ಕಂಗಳ ದ್ವಾರದೆ ಮಂಗಳವಾಗಿದೆ, ಇದೆಕೋ ಸರಸ್ವತಿ ರೀತಿ. ಈ ಕವನ ಹರಿ ಹರಿ ಲಹರಿ. ಒಂದು ಸೆಲೆ ಪಸೆ ಒಸರು ಹನಿ ಹನಿಗೂಡಿದ ಬಂಡೆ ಬೆವರು ಸೇರಿಕೊಂಡು ಒಂದರೊಡನೊಂದು ಹರಿವ ಝರಿ ನೆಲಕ್ಕಿಳಿಸಿ ಎರಡು ಹನಿ ಉಣಿಸಿದ ಕೈಗೆ ಮರು ಕೈತುತ್ತು ಎರವಲು ಬಾಳಿನ ಅಸಲು ವಸೂಲು ಎರಡಕ್ಷರದ ಆಸರೆ ನೂಲು ಹನಿದಾಗ ಹೀರುವ ನೆಲ ಫಲಕ ತುಂಬುವ ಫಸಲಿನ ಬಲ ಆಡಾಡುವ ಹಸಿರು ಹೊಲ ಹಸಿದ ಮನಸ್ಸಿಗೆ ಕೂಳೀವ ಬೆಂಬಲ ಅರಣ್ಯದಲ್ಲರಿಗೆ ನವಿರೇಳುವ ಸೂಕ್ಷ್ಮ ತೆಳು ಪರದೆಯಾಚೆಗಿನ ಪರಿಚಿತ ಸಖ ಕುಳಿತೋದಿ ತಣಿಯುವ ಸುಖ. ಹರಿ ಹರಿ ಲಹರಿ. ಇನ್ನೊಂದು ಕವನ, ರಾಣಿ ಜೇನು. ಆ ಅದು ಏನು, ಈಗಷ್ಟೇ ಕೋಶ ಒಡೆದ ಹೊಸ ರಾಣಿ ಜೇನು. ಗೂಡಿನ ತುಂಬ ಗಿಜಿಗಿಜಿ ಗೂಡಿನ ತುಂಬ ಗಿಜಿಗಿಜಿ ಗುಡುವ ಗಡಿಬಿಡಿ ತೊಡುವ ಗುಂಡು ಗಂಡುಗಳ ದಂಡು ಕೂಡುವುದಕ್ಕೆ ಮುಂದು ಕೂಡುವುದಕ್ಕೆ ಮುಂದುವರಿಸಿದರೆ ಸರಿಸಿ ಹಾರಿ ಮೇಲೇರಿ ಏರಿ ಏರಿ ಎತ್ತರೆತ್ತರಕ್ಕೂ ಉತ್ತರವಾಗಿ ಸಾರಿ ಸಾಧಿಸಿ ಹದ ಸಾಧನವಾಗಿಸಿ ಮದ ಅಡಗಿಸಿ ಉಡುಗಿಸಿ ಪಳಗಿಸಿ ಮುದುರಿಸಿ ಎಲ್ಲ ಮುಟ್ಟಲಾಗದ ಮಟ್ಟದಲ್ಲಿ ಸೇರುವ ಕೋಟಿಗೊಬ್ಬ ವಿಲೀನ ಅವಿಶ್ರಾಂತ ಜೀವಸ್ರೋತ. ಮಿಕ್ಕವೆಲ್ಲ ಕಳೆದುರುಳಿ ರೆಕ್ಕೆ ಬಸವಳಿದುದಕ್ಕೆ ಭುವಿಯ ತುಂಬ ಅಲ್ಲಲ್ಲಿ ಅತೃಪ್ತ ಗುಂಡುಗಂಡು ಚುಕ್ಕೆ. ಮೈದುಂಬಿದ ರಾಣಿ ಜೇನು ಮರಳಿಗೂಡಿಗೆ ಹೊಸ ಮಧು ಸಂಸಾರಕ್ಕೆ.
1: ಇದುವರೆಗೆ ಕಾವ್ಯಧಾರೆ ಜ್ಯೋತಿ ಮಹಾದೇವ್ ಇವರಿಂದ ಸ್ವರಚಿತ ಕವನಗಳ ವಾಚನ ಕೇಳಿದಿರಿ. ಇದು ಈ ವಾರದ ಕನ್ನಡ ಭಾರತಿ. ಪ್ರಸ್ತುತಿ ಸೂರ್ಯನಾರಾಯಣ ಭಟ್ ಪಿಎಸ್. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಸಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲ್ಗೆ,
2: ಸಿರಿಗನ್ನಡಂ ಬಾಳ್ಗೆ.

0: ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.
2: ಈ

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 10:40. ಇನ್ನೀಗ ಚರ್ಮ ರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಡಾಕ್ಟರ್ ಎಚ್ ಎಸ್ ಪ್ರಸನ್ನ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸಿದ್ದಾರೆ ಜಾಂಪಣ್ಣ ಆಶಿಹಾಳ್.

0: ಕೇಳುಗರಿಗೆಲ್ಲ ನಮಸ್ಕಾರ. ನಾವು ಒಂದು ಚಿಕಿತ್ಸೆ ಅಂತ ಪಡಿಬೇಕಂತಂದಾಗ ಸಹಜವಾಗಿ ಆಲೋಪತಿ, ಹೋಮಿಯೋಪತಿ, ಆಯುರ್ವೇದ, ಸಿದ್ಧ, ಯುನಾನಿ ಎಲ್ಲ ಪ್ರಕಾರಗಳಲ್ಲಿ ನಮ್ಮ ಕಾಯಿಲೆ ವಾಸಿಯಾಗತ್ತಾ ಅಂತ ನೋಡಬೇಕಾಗತ್ತೆ ಕೆಲವು ಕಾಯಿಲೆಗಳಿಗೆ. ಆದರೆ ಕೆಲವರು ನೇರವಾಗಿ ಹೋಮಿಯೋಪತಿ ವೈದ್ಯ ಪದ್ಧತಿ ತುಂಬ ಒಳ್ಳೆಯದು, ಇದರಲ್ಲಿ ಕೆಲವು ಕಾಯಿಲೆಗಳು ಭಾಳ ಬೇಗ ಗುಣ ಆಗತ್ತೆ ಅಂತ ಹೇಳಿ ಅಂತೀವಿ. ಹಾಗಾಗಿ ಇವತ್ತು ಈ ಚರ್ಮ ರೋಗಕ್ಕೆ, ಚರ್ಮದ ಕಾಯಿಲೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಎಷ್ಟು ಪರಿಣಾಮಕಾರಿ ಆಗತ್ತೆ ಅನ್ನೋ ವಿಷಯವನ್ನು ಮಾಹಿತಿ ಪಡಿತಾ ಇದ್ದೀವಿ. ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಸನ್ನ ಎಚ್ ಎಸ್ ಅವರು. ಇವರು ಆಯುಷ್ ಇಲಾಖೆ ಉಪನಿರ್ದೇಶಕರು ಮತ್ತು ಮುಖ್ಯ ವೈದ್ಯಾಧಿಕಾರಿ ಹೋಮಿಯೋಪತಿ. ಸರ್ ನಮಸ್ಕಾರ.
1: ನಮಸ್ಕಾರ.
0: ಈಗ ಬೇರೆ ಬೇರೆ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ತಾವು ಕೊಡ್ತೀರಾ, ವಿಶೇಷವಾಗಿ ಚರ್ಮ ಈ ರೋಗಕ್ಕೆ ಬಹಳಷ್ಟು ಪರಿಣಾಮಕಾರಿಯಾದಂತಹ ಹೋಮಿಯೋಪತಿ ಚಿಕಿತ್ಸೆ ಅಂತ ಒಂದು ನಾವು ನಮ್ಮಲ್ಲಿ ಭಾವನೆ, ಕೇಳುಗರಲ್ಲಿ ಕೂಡ ಆ ಭಾವನೆ ಇರಬಹುದು. ಚರ್ಮ ರೋಗ ಸಾಮಾನ್ಯವಾಗಿ ಕಂಡುಬರೋದು ಯಾವ್ಯಾವ ಕಾರಣಕ್ಕಾಗಿ?
1: ಚರ್ಮ ರೋಗಕ್ಕೆ ಮುಖ್ಯವಾಗಿ ಕಾರಣ ಶುಚಿತ್ವದ ಕೊರತೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಂತೂ ಶುಚಿತ್ವದ ಕೊರತೆ ಎದ್ದು ಕಾರಣದಿಂದ ಎಲ್ಲದಕ್ಕೂ ಚರ್ಮದ ಎಲ್ಲ ಕಾಯಿಲೆಗಳ ಮೂಲ ಕಾರಣ ಅಶುಚಿತ್ವ, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ. ಅಲ್ಲಿ ಏನಾಗುತ್ತೆ, ಮೊದಲನೆಯದಾಗಿ ತಿಳುವಳಿಕೆ ಕೊರತೆ. ಕೆಲವರು ಪ್ರತಿನಿತ್ಯ ಸ್ನಾನ ಮಾಡೋದಿಲ್ಲ, ಸ್ನಾನಕ್ಕೆ ಕಾರಣ ನೀರಿನ ಕೊರತೆ ಇರ್ಬೋದು ಅಲ್ಲಿ ಗ್ರಾಮೀಣ ಭಾಗದಲ್ಲಿ, ಅಥವಾ ಅರಿವಿನ ಕೊರತೆ ಇರ್ಬೋದು, ಅಥವಾ ಸೋಮಾರ್ತನೂ ಇರ್ಬೋದು, ಏ ಸ್ನಾನ ನಾಳೆ ಮಾಡಿದ್ರಾಯ್ತಪ್ಪ. ಹೀಗಾಗಿ ಗ್ರಾಮೀಣ ಭಾಗದ ಪ್ರದೇಶದಲ್ಲಿ ಚರ್ಮದ ಕಾಯಿಲೆಗಳು ಜಾಸ್ತಿ. ಅದೇ ರೀತಿ ನೀವು ನಗರ ಪ್ರದೇಶಗಳು ಜಾಸ್ತಿ ಆಗ್ತದೆ ಇತ್ತೀಚೆಗೆ, ಕಾರಣ ಜಾಸ್ತಿ ಕೇರು, ಓವರ್ ಕೇರು. ಗ್ರಾಮೀಣ ಪ್ರದೇಶದಲ್ಲಿ ಜ್ಞಾನದ ಕೊರತೆ ಇರ್ಬೋದು, ಇಲ್ಲಿ ಜ್ಞಾನದ ದಾಹ ಜಾಸ್ತಿ ಆಗಿರ್ಬೋದು, ಜಾಸ್ತಿಯಾಗಿ ಸೌಂದರ್ಯ ವರ್ಧಕಗಳನ್ನು ಜಾಸ್ತಿ ಉಪಯೋಗಿಸಬಹುದು. ಹಾಗಾಗಿ ನಗರ ಪ್ರದೇಶದಲ್ಲೂ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ.
0: ಮತ್ತೆ ನಿರಂತರ ಓಡಾಟ, ಟ್ರಾಫಿಕ್, ಪೊಲ್ಯೂಷನ್ ಎಲ್ಲವೂ ಕೂಡ ಫಸ್ಟ್ ಗೆ ಬಂದು ನೆಚ್ಕೊಳ್ಳೋದು ಚರ್ಮಕ್ಕೆ.
1: ಹೌದು
0: ಅಲ್ವಾ?
1: ಯಾಕೆಂದ್ರೆ ಚರ್ಮ ನಮ್ಮ ದೇಹದಲ್ಲಿ ಅತ್ಯಂತ ದೊಡ್ಡ ಅಂಗ.
0: ಹೌದೌದು.
1: ಇದು ನಮ್ಮ ದೇಹದವನ್ನ ದೇಹದಲ್ಲಿರ್ತಕ್ಕಂತ ಮಾಂಸಖಂಡ ಇರ್ಬೋದು, ಅಂಗಾಂಗಗಳಿರ್ಬೋದು, ಎಲ್ಲದನ್ನು ಸಹ ರಕ್ಷಣೆ ಮಾಡುತ್ತೆ ಚರ್ಮ
0: ರಕ್ಷಣೆ. ಹೌದೌದೌದು. ಆದ್ರೆ ಈಗ ಇತ್ತೀಚೆಗೆ ತಾವು ಹೇಳ್ತಾ ಇರಬೇಕಾದ್ರೆ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ, ನಗರದಲ್ಲಿ ಕಡಿಮೆ ಅಂತ ಹೇಳಿ ಅಂದ್ಕೊಂಡಿದ್ವಿ ನಾವು, ಬಟ್ ನಗರದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಅದರ ಅರ್ಥ ಏನು, ಚರ್ಮ ರೋಗದ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಅಂತಾನ?
1: ಅರಿವಿನ ಕೊರತೆ, ಪೌಷ್ಟಿಕಾಂಶದ ಕೊರತೆ ಹಾಗೂ ಪೊಲ್ಯೂಷನ್ನು, ಇದೆಲ್ಲ ಕಾರಣದಿಂದ ಜಾಸ್ತಿ ಆಗ್ತಾ ಇದೆ.
0: ಅಂದರೆ ಈಗ ಜಾಗತಿಕವಾಗಿ ಇದರ ಸಮಸ್ಯೆ ಏನು, ಹಾಗಾದರೆ ಈಗ ಗ್ರಾಮೀಣ ನಗರ ಆಯಿತು, ನಮ್ಮ ದೇಶ ಮಟ್ಟದಲ್ಲಿ ಎಷ್ಟೇ ನಾವು ಶುಚಿತ್ವವನ್ನು ಕಾಪಾಡಿಕೊಂಡ್ರೂ ಕೂಡ ಚರ್ಮ ರೋಗದ ಕಾಯಿಲೆ ಕಾಡ್ತಾ ಇದೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಜಾಗತಿಕ ಮಟ್ಟದಲ್ಲಿ ಹೇಗಿದೆ ಇದರ ಪರಿಸ್ಥಿತಿ?
1: ಜಾಗತಿಕ ಮಟ್ಟದಲ್ಲಿ ನೋಡಿ, ವಿಶ್ವ ಆರೋಗ್ಯ ಸಂಸ್ಥೆ 2025 ಇದೊಂದು ಜಾಗತಿಕ ಸಮಸ್ಯೆ ಅಂತ ಘೋಷಿಸ್ಬಿಟ್ಟಿದೆ ಚರ್ಮದ ಕಾಯಿಲೆಗಳನ್ನು.
0: ಹೌದು, ಹಂಗಾರೆ ಇದು ಜಾಗತಿಕ ಸಮಸ್ಯೆ.
1: ಜಾಗತಿಕ ಸಮಸ್ಯೆ. ಈಗ ಹಿಂದೆ ನೋಡಿ, ಚರ್ಮ ಡಾಕ್ಟರ್ಗಳೇ ಇರ್ತಿತ್ತಿಲ್ಲ, ಸ್ಪೆಷಲಿಸ್ಟ್ಗಳೇ ಇರ್ತಿತ್ತಿಲ್ಲ. ಇತ್ತೀಚೆಗೆ ನೀವೆಲ್ಲರೂ ಚರ್ಮ ತಜ್ಞರು ಜಾಸ್ತಿ ಕಾಣ್ತಾ ಇದ್ದಾರೆ, ಕಾರಣ ಚರ್ಮದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ.
0: ಅಂದ್ರೆ ಈಗ ಚರ್ಮ ರೋಗಕ್ಕೆ ಏನೇನು ಕಾರಣಗಳು ಅಂತ ನೋಡ್ತಾ ಹೋದ್ರೆ ನಾವು ಚರ್ಮ ರೋಗ ಕಾರಣಗಳ ಬಗ್ಗೆನೇ ಚರ್ಚೆ ಮಾಡಬೇಕಾಗತ್ತೆ ಇವತ್ತು.
1: ಹೌದು.
0: ಇಂಥ ಈ ಹೆಚ್ಚಾಗ್ತಾ ಇರುವಂತಹ ಕಾಯಿಲೆಗೆ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ನಾವು ಮಾತಾಡ್ಬೇಕೀಗ. ಬೇರೆ ಬೇರೆ ಎಲ್ಲ ಕಾರಣಗಳಿಂದ ಕಾಯಿಲೆ ಬರುತ್ತೆ. ಹೌದು
1: ಹೌದು.
0: ಬಟ್ ನಮಗೆ ಹೋಮಿಯೋಪತಿ ಚಿಕಿತ್ಸೆ ತುಂಬಾ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಈ ವಿಶೇಷವಾಗಿ ಚರ್ಮ ರೋಗಕ್ಕೆ ಅಂದಾಗ ಹೇಗೆ ತಾವು ಈ ಚಿಕಿತ್ಸೆಯನ್ನು ಕೊಡ್ತೀರಿ, ಏನೇನು ಅದಕ್ಕೆ ಕ್ರಮಗಳು?
1: ಈಗ ಚರ್ಮ ರೋಗ ಅಂತಾನೆ ಅಲ್ಲ, ಹೋಮಿಯೋಪತಿ ಎಲ್ಲದಕ್ಕೂ ಚಿಕಿತ್ಸೆ ಇದೆ. ಚರ್ಮ ರೋಗದಲ್ಲಿ ಯಾಕೆ ಅತ್ಯಂತ ಪರಿಣಾಮಕಾರಿಯಾಗುತ್ತೆ ಅಂತಂದ್ರೆ, ನಿಮಗೆ ಬೇರೆ ವೈದ್ಯ ಪದ್ಧತಿಗಳಲ್ಲಿ ಕೆಲವು ಸಲ ಅದಕ್ಕೆ ಸರಿಯಾದ ಚಿಕಿತ್ಸೆ ಸಿಗೋದಿಲ್ಲ. ಮತ್ತೆ ಇನ್ನು ಹಾಗಾಗಿ ಹೋಮಿಯೋಪತಿನಲ್ಲಿ ಇಂಪಾರ್ಟೆನ್ಸ್ ಸಿಗುತ್ತೆ. ಎರಡನೇ ಕಾರಣ ಏನಾಗುತ್ತೆ ಅಂತಂದ್ರೆ, ಹೋಮಿಯೋಪತಿನಲ್ಲಿ ಹೊಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ, ಇಂಡಿವಿಜುವಲೈಸೇಷನ್. ಬರೀ ಚರ್ಮದ ಯಾವುದೋ ಒಂದು ಗುಳ್ಳೆ ಅಂತನೋ ಅಥವಾ ಏನೋ ಒಂದು ಕೀವು ತುಂಬಿದೆ ಅಂತಾನೆ ಬಂದಿರ್ತಾರೆ, ಅದಷ್ಟನ್ನೇ ನೋಡೋದಿಲ್ಲ ನಾವು. ರೋಗಿಯನ್ನು ಸಮಗ್ರವಾಗಿ ಪರಿಶೀಲಿಸಿ ಅದು ಹೇಗೆ ಬಂತು, ಯಾವ ಕಾರಣದಿಂದ ಬಂದಿರ್ಬೋದು, ಈಗ ಕೂಲಂಕುಷವಾಗಿ ಪರಿಶೀಲಿಸಿ ಚಿಕಿತ್ಸೆ ಕೊಡೋದ್ರಿಂದ ವಿಶೇಷವಾಗಿ ದೀರ್ಘವಾಗಿ ಅತ್ಯಂತ ವೇಗವಾಗಿ ಪರಿಣಾಮ ಬೀರುತ್ತೆ,
0: ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಅನ್ಬಹುದು. ಅಂದ್ರೆ ಈಗ ಚರ್ಮದ ಬೇರೆ ಬೇರೆ ಕಾಯಿಲೆಗಳು ಬೇರೆ ಬೇರೆ ಪ್ರಕಾರಗಳನ್ನು ನೋಡ್ತೀರಿ ನೀವು?
1: ಹೌದು.
0: ಅದರಲ್ಲಿ ಎಲ್ಲವನ್ನು ಅಧ್ಯಯನ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಿ?
1: ಹೌದು.
0: ಏನೇನು ಈ ಚರ್ಮದ ಕಾಯಿಲೆ ಪ್ರಕಾರಗಳು ಯಾವ್ಯಾವ ಇರ್ತವೆ ಸರ್?
1: ಸಾಮಾನ್ಯವಾಗಿ ನಿಮಗೆ ಸ್ಕೇಬಿಸ್ ಅಂತೀವಿ, ಅಂದ್ರೆ ಕಜ್ಜಿ, ಅಥವಾ ಎಕ್ಸಿಮಾ ಅಂತೀವಿ, ಇಸಬು, ಅಥವಾ ಸೋರಿಯಾಸಿಸ್ ಆಗ್ಬೋದು, ಅಥವಾ ಹುಣ್ಣುಗಳಾಗ್ಬೋದು, ಈ ತರ ಎಲ್ಲ, ಮತ್ತೆ ಮೊಡವೆಗಳಿರ್ಬೋದು, ಇದೆಲ್ಲ ಚರ್ಮದ ಕಾಯಿಲೆಗಳೇನೆ. ಆದ್ರೆ ನಾವು ರೋಗಿ ಬಂದಾಗ ಇದೊಂದನೇ ನೋಡಲ್ಲ, ಇದಕ್ಕೆ ಕಾರಣ ಏನಿರ್ಬೋದು, ಅವ್ನಿಗೆ ಮಾನಸಿಕವಾಗಿ ತೊಂದರೆ ಆಗಿರ್ಬೋದು, ಮಾನಸಿಕವಾಗಿ ತೊಂದರೆಯಿಂದ ಇದು ಬಂದಿರ್ಬೋದು, ಅಥವಾ ಫುಡ್ ಹ್ಯಾಬಿಟ್ಸ್ ಇಂದ ಬಂದಿರ್ಬೋದು, ಅಥವಾ ಅನುವಂಶಿಕವಾಗಿ ಸಹ ಬಂದಿರ್ಬೋದು. ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದ್ರಿಂದ ನಾವು ಚರ್ಮದ ಕಾಯಿಲೆಗೆ ಅತ್ಯಂತ ಪರಿಣಾಮಕಾರಿ ಚಿಕಿತ್ಸೆ ಹೋಮಿಯೋಪತಿಯಲ್ಲಿ ಕೊಡ್ತೀವಿ.
0: ಸರ್, ತಾವು ಮಾನಸಿಕ ಕಾಯಿಲೆಯಿಂದನೂ ಕೂಡ ನಾವು ಈ ರೀತಿಯಾದ ಕಾಯಿಲೆ ಬರುತ್ತೆ ಅಂತಂದ್ರೆ

0: ಸ್ವಲ್ಪ ನಮಗೆ
1: ಒತ್ತಡ,
0: ಆಶ್ಚರ್ಯ
1: ಸ್ಟ್ರೆಸ್ಸು.
0: ಅನಿಸ್ತು.
1: ಹೌದು ಹೌದು, ಅದರಿಂದನೂ
0: ಈ
1: ಪರಿಣಾಮ
0: ಒತ್ತಡ,
1: ಇದೆ.
0: ಮಾನಸಿಕ ಕಾಯಿಲೆ, ಮಾನಸಿಕ ಸ್ಥಿತಿಗತಿಗಳು ಹೇಗೆ ಇದಕ್ಕೆ ಸಂಬಂಧಪಡ್ತವೆ, ಕಾಯಿಲೆಗೆ ಹೇಗೆ ಬರುತ್ತದೆ, ಏನು ಕಾರಣ, ಹೇಗೆ?
1: ಸಾಮಾನ್ಯವಾಗಿ ಏನಾಗುತ್ತೆ, ನಮಗೆ ಎರಡು ತರ ಕಾಯಿಲೆ, ಒಂದು ದೈಹಿಕ, ಇನ್ನೊಂದು ಮಾನಸಿಕ. ನಮ್ಮ ಮನುಷ್ಯನ ಮೂಲ ಯಾವುದೇ ಕಾಯಿಲೆ ತಗೊಳ್ಳಿ, ಚರ್ಮ ಅಂತಲ್ಲ, ಎಲ್ಲದಕ್ಕೂ ಮೂಲ ಮಾನಸಿಕ, ಯಾವುದೇ ಇರ್ಬೋದು. ಮಾನಸಿಕ ಮನುಷ್ಯ ಫಸ್ಟ್ ಒತ್ತಡ ಶುರುವಾಗುತ್ತೆ, ನಿದ್ರಾಹೀನತೆ, ಒತ್ತಡ. ಅವನ ಬಾಡಿನಲ್ಲಿ ಯಾವುದು ಅಂಗ ವೀಕ್ ಆಗಿರುತ್ತೋ ಅದ್ರ ಮೇಲೆ ತಕ್ಷಣ ಪರಿಣಾಮ ಬೀರುತ್ತೆ. ಚರ್ಮ ವೀಕ್ ಆಗಿ ಚರ್ಮದ ಮೇಲೆ ಪರಿಣಾಮ ಇರ್ಬೋದು, ಲಿವರ್ ವೀಕ್ ಆಗಿದ್ರೆ ಲಿವರ್ ಮೇಲೆ ಪರಿಣಾಮ ಇರ್ಬೋದು, ಅದರಿಂದ ಲಕ್ಷಣ ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ನಾವು ಕರಿತೀವಿ.
0: ಹೌದು,
1: ಮೂಲ
0: ಮನಸ್ಸು,
1: ಮನಸ್ಸು ಆಮೇಲೆ ದೈಹಿಕ.
0: ದೈಹಿಕ
1: ಸೊ ಅದಕ್ಕೆ ನಾವು
0: ದೈಹಿಕ
1: ಹೋಮಿಯೋಪತಿ, ನಾವು ಮಾನಸಿಕವಾಗಿ ಜಾಸ್ತಿ ನಾವು
0: ಪ್ರಶ್ನೆಗಳನ್ನು ಕೇಳ್ತಿರಲ್ಲ, ಅಧ್ಯಯನ ಮಾಡ್ಬೇಕಂದ್ರೆ ಸಾಕಷ್ಟು ಪೂರ್ತಿ ಅಧ್ಯಯನ ಮಾಡ್ಬಿಡ್ತೀರಿ.
1: ಹೌದು, ಮಾನಸಿಕವಾಗಿ ನಾವು ಜಾಸ್ತಿ
0: ಅವನ ಇತಿಹಾಸ ಮತ್ತು ಅವ್ರ ಮನೆಯವರ ಇತಿಹಾಸ,
1: ಮನೆಯವರ ಇತಿಹಾಸ, ಅವನ ಸ್ವಭಾವ ಮತ್ತೆ ಹೆರಿಡಿಟ್ರಿ, ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗೆ ಏನೇನಾಗಿತ್ತು, ಇದನ್ನೆಲ್ಲ ಸ್ಟಡಿ ಮಾಡೋದ್ರಿಂದ ಮೂಲ ಕಾರಣ ಪತ್ತೆ ಹಚ್ತೀವಿ. ಇದರಲ್ಲಿ
0: ಈ ಒಂದು ಈ ರೀತಿಯಾದಂತಹ ಕಾಯಿಲೆಗೆ ಚಿಕಿತ್ಸೆ ಕೊಡೋಕ್ಕಿಂತ ಮುಂಚೆ ತಾವು ಈಗ ಅವಾಗ ಹೇಳಿದ್ರಲ್ಲ, ಏನೇನು ಚಿಹ್ನೆಗಳನ್ನ ನೀವು ನೋಡ್ತೀರಂತ
1: ಸಾಮಾನ್ಯ? ಮೂಲವಾಗಿ ಕೆರೆತ ಅಥವಾ ಕಡಿತ ಅಥವಾ ಇಚ್ಚಿಂಗ್ ಅಂತೀವಿ ಸಾಮಾನ್ಯವಾಗಿ, ಯಾವುದೇ ಚರ್ಮದ ಕಾಯಿಲೆ ಕಡಿತ ಬರುತ್ತೆ ಅಥವಾ ನವೆ ಅಂತ ಹೇಳ್ತಾರೆ, ಅಥವಾ ಸಣ್ಣ ಸಣ್ಣ ಗುಳ್ಳೆಗಳಾಗ್ಬೋದು, ಅಥವಾ ಪಸ್ಟ್ಯೂಲ್ಸ್ ಅಂತೀವಿ, ಕಿವಿ ತುಂಬಿದ ಗುಳ್ಳೆಗಳಾಗ್ಬೋದು, ಅದು ಹಾಗೆ ಬಿಟ್ಟು ದೊಡ್ಡದಾಗುತ್ತೆ, ಅದಕ್ಕೆ ನಾಡ್ಯೂಲ್ಸ್ ಅಂತೀವಿ. ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಚರ್ಮ ರೋಗದ ಲಕ್ಷಣಗಳು. ಇನ್ನು ಕಾಯಿಲೆಯಿಂದ ಕಾಯಿಲೆಗೆ ಚಿಹ್ನೆಗಳು ವ್ಯತ್ಯಾಸ ಆಗುತ್ತೆ,
0: ಹಾಗೆ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿಯಾದ. ಈಗ ಮತ್ತೆ
1: ಹುಣ್ಣಾಗತ್ತೆ, ಹುಣ್ಣಲ್ಲಿ ಕಿವಿರುತ್ತೆ.
0: ಈ ಗಂಭೀರವಾದಂತಹ ಕಾಯಿಲೆ ನಮ್ಮಲ್ಲಿ ಅಂತ ಹೇಳ್ಬೇಕಂದ್ರೆ ಯಾವ ಕಾಯಿಲೆ ನಿಮಗೆ ಕಂಡು ಬರ್ತಾ ಇದೆ?
1: ಸರ್, ಎಲ್ಲಾವುದು ಗಂಭೀರವಾದ ಕಾಯಿಲೆನ ಇತ್ತೀಚಿನ ದಿನಗಳಲ್ಲಿ, ಯಾವುದು ಒಂದು ತಾತ್ಸಾರ ಮಾಡೋ ಹಾಗಿಲ್ಲ.
0: ಈಗ ಹೋಮಿಯೋಪತಿ ಹೇಗೆ ಪರಿಣಾಮಕಾರಿಯಾಗಿ, ಇನ್ನು ಈಗ ತಾವು ಅವರನ್ನು ಕೇಳ್ತೀರಿ, ಪ್ರಶ್ನೆ ಕೇಳ್ತೀರಿ, ಅವರ ಇತಿಹಾಸ ಅರಿತುಕೊಳ್ತೀರಿ, ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಲ್ಲ, ಅವರು ಎಷ್ಟು ದೀರ್ಘಕಾಲ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ? ಸಾಮಾನ್ಯ ಎಲ್ಲರೂ ಏನಂತಾರೆ ಅಂದರೆ ಹೋಮಿಯೋಪತಿ ಅಂದರೆ ಸ್ವಲ್ಪ ಲಾಂಗ್ ಟ್ರೀಟ್ಮೆಂಟ್ ಅಂತ ಅಂತಾರೆ, ಇವನ್ ಆಯುರ್ವೇದನೂ ಕೂಡ ಹಾಗೆ ಅಂತಾರೆ ಬಿಡಿ, ಹೇಗೆ ಅವ್ರನ್ನ ನೀವು ಉಪಚರಿಸ್ತೀರಿ ಅಂತ?
1: ಇದು ಒಳ್ಳೆ ಪ್ರಶ್ನೆನೇ. ಈ ಜನಗಳ ಸಾಮಾನ್ಯ ತಪ್ಪು ಕಲ್ಪನೆ ಇದೆ ಹೋಮಿಯೋಪತಿ ನಿಧಾನ ಅಂತ.
0: ಹೌದು,
1: ಅದೇನಾಗುತ್ತೆ, ನಾವು ಅಕ್ಯೂಟ್ ಡಿಸೀಸ್, ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ. ಅಕ್ಯೂಟ್ ಅಂದ್ರೆ ತಕ್ಷಣ ಬಂದಿರತಕ್ಕಂಥದ್ದು, ಕ್ರಾನಿಕ್ ಡಿಸೀಸ್ ಅಂತಂದ್ರೆ 1 ತಿಂಗಳಿಂದ, 3 ತಿಂಗಳಿಂದ, 6 ತಿಂಗಳಿಂದ, ವರ್ಷಾನುಗಟ್ಟಲಿಂದ ಇರುತ್ತೆ. ಅಕ್ಯೂಟ್ ಡಿಸೀಸ್ ನಲ್ಲಿ ಸಡನ್ ಆಗಿ ಪರಿಣಾಮ ಬೀರುತ್ತೆ. ಕ್ರಾನಿಕ್ ಡಿಸೀಸ್ ನಲ್ಲಿ ಏನಾಗ್ಬಿಡುತ್ತೆ, ಅವ್ನು ಯಾರು ಹೋಮಿಯೋಪತಿನಲ್ಲಿ ಹುಡ್ಕೊಂಡು ಬರಲ್ಲ, ಡೈರೆಕ್ಟ್ ಆಗಿ ಯಾರು ಬಂದಿರಲ್ಲ, ಅವ್ನು ಎಲ್ಲಾ ಕಡೆ ಸುತ್ತಿ ಕೊನೆಗೆ ಇಲ್ಲುವೇ ಏನೋ ಆಗ್ಬೋದೇನೋ ಅಂತ ಬರ್ತಾರೆ ಹೊರತು 100% ಆಗುತ್ತೆ ಅಂತ ಬಂದಿರಲ್ಲ.
0: ಯಾವಾಗ ಗುಣ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ ಅವಾಗ ನಮಗೆ ಬರುತ್ತೆ ಬರ್ಬೇಕಿತ್ತು ನಾನು ಅಂತ.
1: ಅವ್ರು ಬಂದಾಗ ಏನಾಗುತ್ತೆ, ಎಲ್ಲಾ ಕಡೆ ಸುತ್ತಾಡ್ಕೊಂಡು ಬಂದಿರ್ತಾರೆ. ಇಲ್ಲಿ ಫಸ್ಟ್ ಟೈಮ್ ಬಂದಾಗ ಅವ್ರು ಎಲ್ಲಾದನ್ನು ಸಹ ಮುಚ್ಚು ಮರೆಯದಲ್ಲ ಹೇಳೋದಿಲ್ಲ. ಇದು ಮುಖ್ಯವಾಗಿ ಏನಾಗುತ್ತೆ, ಅವ್ರ ಎಲ್ಲ ತಮ್ಮ ಕಾಯಿಲೆಗಳು ಏನ್ ಸಮಸ್ಯೆ ಇರುತ್ತೋ, ವೈದ್ಯರು ಏನ್ ಕೇಳ್ತಾರೋ, ಎಲ್ಲ ಮುಚ್ಚು ಮರೆಯದೆ ಹೇಳ್ಕೋಬೇಕು
0: ಹೇಳ್ಕೋಬೇಕು
1: ಮೊದಲನೇದು. ಎರಡನೇದು ವೈದ್ಯರು ಅಷ್ಟೇ ಅಷ್ಟೇ ತಾಳ್ಮೆಯಿಂದ ಎಲ್ಲ ಕೇಳಿ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಸೂಚಿಸಲು ಸಹ ವೈದ್ಯರ ಕರ್ತವ್ಯ.
0: ಸರ್, ಇವತ್ತು ಹೋಮಿಯೋಪತಿ ವೈದ್ಯರ ತಾಳ್ಮೆಯನ್ನು ನಾವು ಮೆಚ್ಚಲೇಬೇಕು. ಬೇರೆ ವೈದ್ಯರು ಅವರು ನಾವು ಹೇಳ್ತಾನೆ ಇರ್ತೀವಿ ಕೆಳಗಡೆ ಹಿಂಗೆ ಅವ್ರು ಮೆಡಿಸಿನ್ ಬರೀತಾ ಇರ್ತಾರೆ, ಅಂದರೆ ಎಲ್ಲ ರೋಗಿಗಳ ಮಾತುಗಳನ್ನು ಕೇಳಿ ಕೇಳಿ ಸಾಕಾಗಿದೆ ಅಂತೇಳಿ ಅವ್ರ ವಿಷಯದಲ್ಲಿ ಹೇಳ್ಬೋದು, ಆದರೆ ನಿಮ್ಮಲ್ಲಿ ಆಗಿಲ್ಲ. ನೀವು ರೋಗಿ ಎಷ್ಟು ವಿವರವಾಗಿ ಮಾತಾಡ್ತಾನೆ, ಎಷ್ಟು ಹೇಳ್ಕೊಳ್ತಾನೆ, ಅಷ್ಟು ನಿಮಗೆ ಸುಲಭ ಅಲ್ವಾ? ಈಗ ಚರ್ಮರೋಗ ಕಾಯಿಲೆಗೆ ಹೋಮಿಯೋಪತಿ ಚಿಕಿತ್ಸೆ ತುಂಬ ಪರಿಣಾಮಕಾರಿ ಅಂತಂದಾಗ ಇನ್ನೊಂದು ವಿಷಯ ಅಂದರೆ, ಒಂದು ದೀರ್ಘಕಾಲಿಕ ಅಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ, ಪರವಾಗಿಲ್ಲ, ಅರ್ಜೆಂಟಾಗಿ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಅಂತ. ಮತ್ತು ಇನ್ನೊಂದು ಏನಂತಂದರೆ, ಖರ್ಚಿಂದು ಅಂತ ಬರುತ್ತೆ ನೋಡಿ, ಇವಾಗ ವೈದ್ಯಕೀಯ ಖರ್ಚು ಭಾಳ ದೊಡ್ಡದು ನಮಗೆ.
1: ಹೌದು,
0: ಅದು
1: ಇತ್ತೀಚೆಗೆ ವೈದ್ಯಕೀಯ ವೃತ್ತಿ ಕಮರ್ಷಿಯಲ್ ಆಗ್ತಾ ಇದೆ ಸಾಮಾನ್ಯವಾಗಿ. ನಿಮ್ಮ ಹೋಮಿಯೋಪತಿನಲ್ಲಿ ಬಹಳ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಸಿಗುತ್ತೆ. ಅದು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬಿಟ್ರಂತವೆ, 1 ರೂಪಾಯಿ ಖರ್ಚಿಲ್ಲ. ಮನೆಯಿಂದ ಆಸ್ಪತ್ರೆಗೆ ಬರೋಕೆ ಏನಾದರೂ ವೆಹಿಕಲ್ ಅಲ್ಲಿ ಬಂದಿದ್ರೆ, ಏನಾದ್ರು ಆಟೋ ಬಂದ ಬಿಟ್ಬಿಟ್ರೆ, ಯಾವುದೇ ಖರ್ಚು ಇಲ್ಲ. ಅಕಸ್ಮಾತ್ ನಿಮಗೆ ಸರ್ಕಾರಿ ಆಸ್ಪತ್ರೆ ಸಿಗದೆ ಹೋದ್ರೆ ಖಾಸಗಿ ಕ್ಲಿನಿಕ್ ಹೋದ್ರೆ ಒಂದು 200-300-500 ರೂಪಾಯಿ ಆಗ್ಬಿಡುತ್ತೆ.
0: ಅದು ಕಾರ್ಪೊರೇಟ್ ರೀತಿಯಲ್ಲಿ ಇರಬಾರ್ದು, ಪರವಾಗಿಲ್ಲ, ಅಂದ್ರೆ ನೋಡ್ಬೇಕು, ಹುಡುಕ್ಬೇಕು. ಯಾಕಂದ್ರೆ ಹೋಮಿಯೋಪತಿನಲ್ಲಿ ಕೂಡ ಹೆಚ್ಚಿನ ಖರ್ಚು ವೆಚ್ಚಗಳಾಗೋ ರೀತಿಯೂ ಕೂಡ ಇವತ್ತು
1: ಅದು ಸಿಟಿಗಳಲ್ಲಿದೆ, ಸಣ್ಣ ಸಣ್ಣ ಊರುಗಳಲ್ಲಿ ಆ ತರದ ಇನ್ನು ಬಂದಿಲ್ಲ.
0: ಸುಲಭ ಏನಂದ್ರೆ ತಾವು ಹೇಳಿದಂಗೆ ಸರ್ಕಾರ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದೆ, ಇಷ್ಟೆಲ್ಲ ಸೌಲಭ್ಯ ಕೊಡುತ್ತೆ, ಆಸ್ಪತ್ರೆಗಳನ್ನು ಕಟ್ಟಿದೆ, ಅನೇಕ ಹಾಸ್ಪಿಟಲ್ಗಳು ಎಲ್ಲ ಇವತ್ತು ಗ್ರಾಮೀಣ ಭಾಗದಲ್ಲಿ ಕೂಡ ಸಿಗ್ತಾ ಇದ್ದಾವೆ.
1: ಮಾಹಿತಿ ಕೊರತೆ, ಈ ಮಾಹಿತಿ ಕೊರತೆಯಿಂದ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ, ಅದರ್ವೈಸ್ ಎಲ್ಲರೂ ಇತ್ತೀಚೆಗೆ ತಗೊಳ್ತಾ ಇದ್ದಾರೆ ಬರ್ತಾರೆ.
0: ಅಂದ್ರೆ ಸಂಪೂರ್ಣವಾಗಿ ಪರಿಹಾರ ಆಗ್ಬಿಡುತ್ತೆ ಒಂದ್ಸಲ ಚಿಕಿತ್ಸೆ ತಗೊಂಡ್ಬಿಟ್ರೆ?
1: ಪರಿಹಾರ ಆಗಲಿ ಅಂತಾನೆ ಚಿಕಿತ್ಸೆ ಕೊಡುತ್ತೆ,
0: ಕೊಡ್ತಾ ಇದೆ. ಅಂದ್ರೆ ಈ ಕೆಲಸ ಈ ಸೈಡ್ ಇಫೆಕ್ಟು ಅಥವಾ ಮತ್ತು ಮತ್ತು ಕಾಣಿಸುತ್ತೆ ಅಂತಂತ ಹೇಳಿ ಹೇಳ್ತಾರಲ್ಲ, ಹೋಮಿಯೋಪತಿ ಇದರೊಳಗೆ ಏನೇ ನೀವು ಚಿಕಿತ್ಸೆ ಕೊಡಕ್ಕೆ ಶುರು ಮಾಡಿಬಿಟ್ರೆ ಸಂಪೂರ್ಣವಾಗಿ ಆ ಕಾಯಿಲೆ ಗುಣ ಆಗ್ಬಿಡುತ್ತೆ ಅಂತ ಒಂದು ಭಾವನೆ
1: ಆಗುತ್ತೆ. ಆಗುತ್ತೆ
0: ಆಗುತ್ತೆ
1: 100% ಆಗುತ್ತೆ. ಇಲ್ಲಿ ಏನಾಗುತ್ತೆ, ಕೆಲವೊಂದು ಬೇರೆ ಬೇರೆ ವೈದ್ಯ ಪದ್ಧತಿಗಳಲ್ಲಿ ಇದರಲ್ಲಿ ಎಕ್ಸ್ಟರ್ನಲ್ ಆಯಿಂಟ್ಮೆಂಟ್ ಮುಲಾಮಂದು ಹಚ್ತಾರೆ, ಅದನ್ನ ಅಲ್ಲಿ ಏನಾಗುತ್ತೆ, ಸಪ್ರೆಸ್ ಆಗುತ್ತೆ, ಸಪ್ರೆಷನ್ ಆಗುತ್ತೆ. ಜನಗಳು ಅಷ್ಟೇನೆ, ಈಗ

0: ಹೋಮಿಯೋಪತಿ ಡಾಕ್ಟರ್ ಹತ್ರ ಬಂದಾಗ ಔಷಧಿಗಳ ಜೊತೆಗೆ ಆಯಿಂಟ್ಮೆಂಟ್ ಕೊಡಿ ಅಂತ ಕೇಳ್ತಾರೆ.
1: ಅದು ಬೇಕಾದ್ರೆ ಕಾಣಿಸ್ಬೇಕು ಅವ್ರು ಹಚ್ಬೇಕು ಅವ್ರಿಗೆ.
0: ಆದ್ರೆ ಅದನ್ನ ಆಕ್ಚುಲಿ ನಾವು ಅದನ್ನ ಸಪೋರ್ಟ್ ಮಾಡಲ್ಲ, ಯಾಕೆಂತಂದ್ರೆ ಅದು ಅವಶ್ಯಕತೆ ಇರೋದಿಲ್ಲ.
1: ಒಳಗಿಂದನೇ
0: ಕಾಯಿಲೆಗೆ ಮೂಲ ಕಾರಣ ಒಳಗಡೆ, ಅದನ್ನ ಕಂಡಿಡಿದ ಚಿಕಿತ್ಸೆ ಕೊಡಬೇಕಾಗುತ್ತೆ. ಇದೇನಾದ್ರು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಗೆ ಸೈಕಲಾಜಿಕಲ್ ಎಫೆಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೋದೇ ಹೊರತು ಬರೀ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ವಾಸಿ ಆಗಲ್ಲ. ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಯಿಂಟ್ಮೆಂಟ್ ಆಗ್ತಕ್ಕಂತೆ ಸಪ್ರೆಸ್ ಆಗುತ್ತೆ, ಸಪ್ರೆಸ್ ಆಗಿ ಅದು ಬೇರೆ ಕಾಯಿಲೆ ತರ ಕಾಣಿಸ್ಕೊಳತಕ್ಕ ಅವಕಾಶ ಜಾಸ್ತಿ ಮುಂದೆ.
1: ಈಗ ತಾವು ಈಗ ಹೋಮಿಯೋಪತಿ ಒಂದು ವೈದ್ಯ ಪದ್ಧತಿ ಹೇಗೆ ಅಂತಂದ್ರೆ ಅದಕ್ಕೆ ಒಂದು ಸಪರೇಟ್ ಆದಂತಹ ಒಂದು ಅರ್ಥ ವಿವರಣೆ ಕೊಡ್ತಿರ್ತಾವೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಹೋಮಿಯೋಪತಿ ವೈದ್ಯ ಪದ್ಧತಿಯ ಒಂದು ಲಕ್ಷಣ ಹೇಗೆ ಮಾಡೋದು ಕೆಲಸ ಮಾಡೋದು?
0: ಈಗ ಹೋಮಿಯೋಪತಿನಲ್ಲಿ ಅದರ ಮೂಲ ತತ್ವ ಸಿಮಿಲಿಯಾ ಸಿಮಿಲಸ್ ಕರೆಂಟ್ ಅಂತ. ಅಂದ್ರೆ ಯಾವ ವಸ್ತು ನಿಮಗೆ ಕಾಯಿಲೆ ಉಂಟು ಮಾಡುತ್ತೋ ಅದೇ ವಸ್ತುನ ಔಷಧ ರೂಪದಲ್ಲಿ ಕೊಟ್ಟಾಗ ಅದು ವಾಸಿ ಮಾಡುತ್ತೆ,
1: ಪ್ರಚೋದಿಸೋದು. ಅದನ್ನ ಅದರ ಮೂಲಕವಾಗಿನೇ ಅದನ್ನ ಆರಾಮ ಮಾಡಬೇಕು.
0: ಮುಳ್ಳನ್ನ ಮುಳ್ಳಿನಲ್ಲಿ ತೆಗೆದು ಆತರ. ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಗೆ ಈರುಳ್ಳಿ ನಾನು ಕಟ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಸಾಮಾನ್ಯವಾಗಿ. ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಆ ಈರುಳ್ಳಿಂದನೇ ತಯಾರಿಸತಕ್ಕಂಥ ಒಂದು ಔಷಧಿ ಇದೆ, ಆಲಿಯಂ ಸೀಪ ಅಂತ. ಯಾರಿಗೆ ಕಣ್ಣಲ್ಲಿ ನೀರು ಬರುತ್ತೆ, ನೆಗಡಿ ಆಗುತ್ತೆ, ಅದನ್ನೇ ಔಷಧಿ ರೂಪದಲ್ಲಿ ಕೊಟ್ಟಾಗ ವಾಸಿ ಆಗುತ್ತೆ. ಇದು ಹೋಮಿಯೋಪತಿಯ ತತ್ವ. ಸೊ ಹೀಗಾಗಿ ನಾವು ಏನಾಗುತ್ತೆ, ರೋಗ ಲಕ್ಷಣಗಳನ್ನ ಆಧರಿಸಿ ಅದರ ಜೊತೆಗೆ ವಿಶೇಷವಾದ ಚಿಹ್ನೆಗಳನ್ನ ಗಮನಿಸಿ ಔಷಧಿ ಕೊಡ್ತೀವಿ. ಹಾಗಾಗಿ ಬಹಳ ಪರಿಣಾಮಕಾರಿ ಕೆಲಸ ಮಾಡುತ್ತೆ.
1: ಈಗ ಚರ್ಮ ಕಾಯಿಲೆ ಒಳಗಿಂದ ಆರಾಮ ಆಗಬೇಕು ಅಂತ ಅನ್ನೋದನ್ನ ಹೇಳಿದಂಗೆ ಐತಿ. ಮೇಲ್ಗಡೆ ಹಚ್ಚಲಿಬೇಕಾದ್ರೆ ಸಮಾಧಾನಕ್ಕೆ ಒಂದು ಆಯಿಂಟ್ಮೆಂಟ್ ಕೊಡ್ತೀರಿ, ಅದಕ್ಕೂ ಕೂಡ ಎಲ್ಲಾ ವೈದ್ಯ ಪದ್ಧತಿಯಲ್ಲಿ ಇದ್ದಂಗೆ ನಿಮ್ಮಲ್ಲಿ ಕೂಡ ಆಯಿಂಟ್ಮೆಂಟ್ಸ್ ಇರುತ್ತೆ. ಅಂದ್ರೆ ಈಗ ಏನೋ ಒಂಥರ ಒಂದೇ ರೀತಿ ಔಷಧ ಕಾಣಿಸುತ್ತಲ್ಲ ಅಂತ ಒಂದು ಭಾವನೆ ಚರ್ಮ ರೋಗಕ್ಕೆ. ತಾವು ನಾನು ಈ ಬೇರೆ ಯಾರಾದ್ರೂ ನಾನು ಹೋಗಿದ್ದೆ ಹಾಸ್ಪಿಟ್ಲಿಗೆ ನನಗೂ ಅದನ್ನೇ ಕೊಟ್ಟರು ಅಂತಾರಲ್ಲ, ಇದು ಏನು?
0: ಇದು ತಪ್ಪು ಕಲ್ಪನೆ. ಏನಾಗುತ್ತೆ, ಸಾಮಾನ್ಯ ಜನರಿಗೂ ಅಂತಲ್ಲ, ಈ ಒಂದು ಎಜುಕೇಟೆಡ್ ಪೀಪಲ್ಗೂ ಸ್ವಲ್ಪ ಅಷ್ಟರನ್ನಲ್ಲ ಅದೇ ಅನುಭವ ಆಗುತ್ತೆ. ಯಾಕೆಂದ್ರೆ ಔಷಧಿ ನೋಡಕ್ ಒಂದೇ ತರ ಇರುತ್ತೆ. ಆ ಸಣ್ಣ ಸಣ್ಣ ಗುಳಿಗೆಗಳು ಏನಿದೆ ಅದನ್ನ ಗ್ಲಾಬ್ಯುಲ್ಸ್ ಅಂತ ಕರಿತೀವಿ. ಅದಕ್ಕೆ ಔಷಧಿ ಹಾಕಕ್ ಮುಂಚೆ ಅದು ಪ್ಲೈನ್ ಗ್ಲಾಬ್ಯುಲ್ಸ್, ಸಕ್ಕರೆ ಗುಳಿಗೆ ಏನೂ ಇರಲ್ಲ. ನಮ್ಮಲ್ಲಿ 2,000-3,000 ಔಷಧಿಗಳಿವೆ. ಔಷಧಿಗಳನ್ನ ಮಿಕ್ಸ್ ಮಾಡಿದ ಮೇಲೆ ಅದು ಔಷಧಿ ಆಗುತ್ತೆ. ಯಾವ ರೋಗಿಗೆ ಯಾವ
1: ಖಾಲಿ ಗುಳಿಗೆ
0: ಖಾಲಿ ಗುಳಿಗೆ ಮಕ್ಕಳು ಬಂದ ತಕ್ಷಣ ಕೊಟ್ಬಿಡ್ತೀವಿ, ಗಲಾಟೆ
1: ಮಾಡ್ತೀವಿ ಅಂತ. ಔಷಧಿ ಹಾಕಿದ್ಮೇಲೆ ಕೊಡಂಗಿಲ್ಲ,
0: ಔಷಧಿ ಹಾಕಿದ್ಮೇಲೆ ಕೊಡಕ್ ಬರೋದಿಲ್ಲ, ಅದು ಔಷಧಿ ಆಗುತ್ತದ, ಅದು ಔಷಧಿ ಆಗುತ್ತವ. ಹೀಗಾಗಿ ನೋಡಕ್ ಒಂದೇ ತರ ಇರುತ್ತೆ, ಆದ್ರೆ ಅದು ಔಷಧಿಗಳು ಬೇರೆ ಬೇರೆ ಆದ್ರಿಂದ ಸ್ವಲ್ಪ ಕೆಲವರಿಗೆ ಇನ್ನೂ ಅವೇರ್ನೆಸ್ ಬೇಕಾಗುತ್ತೆ.
1: ಅಂದ್ರೆ ಔಷಧಗಳು ಬೇರೆ ಬೇರೆ ಇರ್ತವೆ, ನೋಡಕ್ ಒಂದೇ ರೀತಿ ಕಾಣಿಸಿದ್ರು ಕೂಡ ಈ ಮಾರ್ಗ ಹೆಂಗೆ ಅಂದ್ರೆ ಒಂದು ಬಸ್ ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬರುತ್ತೆ, ಎಲ್ಲಾ ಆರಾಮ್ ಮಾಡ್ಕೊಂಡು ಲಾಸ್ಟಿಗೆ ಬರೋದು. ಹೌದಲ್ಲ, ಆ ರೀತಿ ಒಂದು ಉದಾಹರಣೆ. ಅಂದ್ರೆ ಒಂದೇ ರೀತಿ ಔಷಧ ಇದೆಯಲ್ಲ, ಒಂದೇ ಔಷಧ ಅಂತ ನಾವು ಹೇಳ್ತೀವಿ. ಈಗ ಕೆಲಸಲ್ಲ, ಒಂದು ಔಷಧ ಕೊಟ್ರೆ ಪರಿಣಾಮಕಾರಿಯಾಗಿ ಸಂಪೂರ್ಣವಾಗಿ ಅವನಿಗೆ ಅದು ಕೆಲಸ ಮಾಡಬೇಕು, ಆ ರೀತಿಯಾದಂತ ಒಂದು ವಿಚಾರ ಪದ್ಧತಿ ಇದೆಯಲ್ಲ ನಿಮ್ಮಲ್ಲಿ?
0: ಹೌದು ಹೌದು. ಯಾಕೆಂದ್ರೆ ನಾವು ವ್ಯಕ್ತಿಯನ್ನ ಸಮಗ್ರವಾಗಿ ಪರಿಶೀಲಿಸ್ತೀವಿ, ಇಂಡಿವಿಜುವಲೈಸೇಷನ್ ಅಂತೀವಿ. ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಭಿನ್ನ. ಈಗ ಚರ್ಮ ರೋಗನೇ ತಗೊಳ್ಳೋಣ,
1: ಹೌದು,
0: ಯಾವ್ದೋ ಒಂದು ಇಸ್ಬೋ ಅಥವಾ ಒಂದು ಸ್ಕೇಬಿಸ್, ಏನೋ ಒಂದು ರೋಗ ಬಂದಿರುತ್ತೆ. 4 ಜನಕ್ಕೆ ಕಜ್ಜಿನ ಸ್ಕೇಬಿಸ್ ಅಂತಲೇ ಇಟ್ಕೊಳ್ಳೋಣ. 4 ಜನಕ್ಕೂ ಸ್ಕೇಬಿಸ್ ಇದ್ರೆ 4 ಜನಕ್ಕೆ ಒಂದೇ ಔಷಧಿ ಬರೋದಿಲ್ಲ, ಪ್ರತಿಯೊಬ್ಬನಿಗೂ ಬೇರೆ ಬೇರೆ ಔಷಧಿ. ಯಾಕೆಂದ್ರೆ ಅವನ ಸ್ವಭಾವ, ಅವನ ಒಂದು ಮಾನಸಿಕ ಸ್ವಭಾವ, ಅವನು ಬೆಳೆದಿರ್ತಕ್ಕಂಥ ವಾತಾವರಣ, ಅವನಲ್ಲಿರ್ತಕ್ಕಂಥ ಚಿಹ್ನೆ. ಒಂದು ವ್ಯಕ್ತಿಯಿಂದ ವ್ಯಕ್ತಿಗೆ ರೋಗ ಲಕ್ಷಣ ಏನು ಹೇಳ್ತೀವಿ, ಡಯಾಗ್ನೋಸಿಸ್ ಏನು ಮಾಡ್ತೀವಿ, ರೋಗದ ಲಕ್ಷಣ ಸೇಮ್ ಇರ್ಬೋದು, ಆದರೆ ವೈಯಕ್ತಿಕ ಚಿಹ್ನೆ ಬೇರೆ ಬೇರೆ ಇರುತ್ತೆ. ಈಗ ನೋಡಿ, ಕೆಲವ್ರಿಗೆ ತಣ್ಣೀರು ಹಾಕಿದ್ರೆ ಕಡಿಮೆ ಆಗುತ್ತೆ, ಕೆಲವ್ರಿಗೆ ಬಿಸಿನೀರು ಬಿದ್ದರೆ ಕಡಿಮೆ ಅನಿಸುತ್ತೆ, ಕಾಯಿಲೆ ಒಂದೇ. ಇನ್ ಕೆಲವರಿಗೆ ಮೀನ್ ತಿಂದ್ರೆ ಜಾಸ್ತಿ ಆಗ್ಬೋದು, ಇನ್ ಕೆಲವರಿಗೆ ಹಾಲು ಕುಡಿದ್ರೆ ಜಾಸ್ತಿ ಆಗ್ಬೋದು. ಇದನ್ನೆಲ್ಲ ಗಮನಿಸಿ ಔಷಧಿ ಕೊಡಬೇಕಾಗುತ್ತೆ. ಹಾಗಾಗಿ ಇದೊಂಥರ ವಿಶೇಷವಾದ ಚಿಕಿತ್ಸೆ.
1: ಹೌದು. ಈಗ ಅಂದ್ರೆ ಬಹಳ ಸಲ ಏನಂತ ಗೊತ್ತಾ, ಈ ಅಲರ್ಜಿ ಅಲರ್ಜಿ ಅಂತ ಹೇಳ್ತಾರೆ ನೋಡಿ ಸರ್, ಚರ್ಮ ರೋಗ ಕಾಯಿಲೆಗೂ ಅಲರ್ಜಿ ಇರುತ್ತಾ?
0: 100% ಪೊಲ್ಯೂಷನ್ ಇಂದ ಬರುತ್ತೆ. ಕೆಲವೊಂದ ನೀವು ಡಸ್ಟ್ಗಳು, ಪಾರ್ಥೆನಿಯಂ ಅಲರ್ಜಿ ಇರ್ಬೋದು, ಕೆಲವು ಫುಡ್ ಇಂದ ಇರ್ಬೋದು,
1: ನೆರಳಿಂದ ಬಿಸಿಲಿಗೆ ಹೋದ್ರೂ ಕೂಡ ಚರ್ಮ ಕೊಚ್ಚ ಕೊಚ್ಚ ಅಂತ
0: ಆಯಿಲ್ಸ್ ಇರ್ಬೋದು, ಇದೆಲ್ಲ ತರ ಅಲರ್ಜಿಂದನೂ ಬರುತ್ತೆ.
1: ಈ ನೆರಳಿಂದ ಬಿಸಿಲಿಗೆ ಹೋದಾಗ ಚರ್ಮ ಒಂಥರ
0: ಅಲ್ಟ್ರಾವಯೊಲೆಟ್ ರೇಸ್, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿ, ಯಾಕೆ ಎಲ್ಲರೂ ಒಂದೇ ತರ ಇರೋದಿಲ್ಲ.
1: ಸರ್, ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆ ಅಂತಂದಾಗ ಅವನು ಗುಣಮುಖ ಆಗುವಂತ ಸಾಮರ್ಥ್ಯ ಕೆಲವು ವ್ಯಕ್ತಿಗಳು ಜಾಸ್ತಿ ಇರುತ್ತೆ, ಕೆಲವರಿಗೆ ಕಮ್ಮಿ ಇರುತ್ತಾ?
0: ಆ ತರದ
1: ಕ್ವಿಕ್ ಆಗಿ ಅಂದ್ರೆ ಬಹಳ ಇಲ್ಲ, ರಿಯಾಕ್ಟ್ ಬೇಗ ಆದ್ರೂ ಬೇಗ ಅಂದ್ರೆ ಒಂದು ಔಷಧಕ್ಕೆ ಅವರು ಪ್ರತಿಕ್ರಿಯೆ ಚೆನ್ನಾಗಿ ಕೊಡ್ಬೇಕಂದ್ರೆ ಗುಣ ಆಗ್ಬೇಕು ಅಂತ.
0: ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು, ನಮ್ಮ ಆಹಾರ ಕ್ರಮ ಚೆನ್ನಾಗಿರ್ಬೇಕು, ಅವಾಗ ಪರಿಣಾಮಕಾರಿ ಕೆಲಸ ಮಾಡುತ್ತೆ.
1: ಸರ್, ಈಗ ಈ ಚರ್ಮ ರೋಗ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ವಿ, ಚರ್ಮದ ಕಾಯಿಲೆಗಳಿಗೆ ಹೋಮಿಯೋಪತಿಯಲ್ಲಿರುವಂತಹ ಔಷಧಗಳ ಬಗ್ಗೆ ಸ್ವಲ್ಪ ಮಾತಾಡಿ.
0: ಔಷಧಿಗಳನ್ನ ಏನಾಗುತ್ತೆ, ನಾ ಇಲ್ಲಿ ಹೇಳ್ಬಿಟ್ರೆ
1: ಅದನ್ನ ತಗೋತಾರೆ.
0: ಈಗ ನಾನು ಆಗ್ಲೇ ಹೇಳಿದೆ ಏನು ಎಕ್ಸಿಮಾ ಅಂತ
1: ಹೇಳಿ,
0: ಯಾರು ಎಕ್ಸಿಮಾ ಅದೇ ಔಷಧ ತಗೊಂಡ್ಬಿಟ್ಟು ಅದು ಎಲ್ರಿಗೂ ಬರುತ್ತೆ.
1: ಪದೇ ಪದೇ ಹೇಳ್ತಾ ಇದ್ರಿ ತಾವು, ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ಆಗುತ್ತೆ, ಆಮೇಲೆ ಗುಳಿಗೆ ಒಂದೇ ಇದ್ರು ಸಾವಿರಾರು ಔಷಧಗಳು ಆಗಿ ಪರಿಣಮಿಸ್ತವೆ.
0: ಹೌದು, ಹಾಗಾಗಿ ಔಷಧಿಗಳು ಹೇಳಿ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಜನಗಳಿಗೆ ಮಾಹಿತಿಗೋಸ್ಕರ 4 ಔಷಧಿ ಹೇಳ್ತೀನಿ. ಆರ್ಸೆನಿಕಮ್ ಆಲ್ ಇರ್ಬೋದು, ಸಲ್ಫರ್ ಇರ್ಬೋದು,

0: ಎಟ್ರಮ್ಯೂರ್ ಇರ್ಬೋದು, ಬ್ರಯಾನಿಯ, ಹೀಗೆ ಹಲವಾರು ಔಷಧಿಗಳು, ಎಲ್ಲ ಔಷಧಿಗಳನ್ನು ಸಹ ಉಪಯೋಗಿಸ್ತೇವೆ ನಾವು. ಇಂಥದ್ದೇ ಔಷಧಿ ಅಂತ ಏನಿಲ್ಲ, ಪರ್ಟಿಕ್ಯುಲರ್ ಇದೇ ಔಷಧಿ ಕೊಡಬೇಕಂತ ಇಲ್ಲ. ಆ ವ್ಯಕ್ತಿಯ ರೋಗ ಲಕ್ಷಣಗಳ ಅನುಸಾರವಾಗಿ ಅವರಿಗೆ ಯಾವುದು ಸೂಟ್ ಆಗುತ್ತೋ ಔಷಧಿ ಕೊಡ್ತೀವಿ.
1: ಅಂದ್ರೆ ಈಗ ಬೇರೆ ಬೇರೆ ಔಷಧಿಗಳನ್ನ ಹೇಳ್ತಿದ್ರು ತಾವು, ಈ ಔಷಧಿಗಳು ಸ್ವಲ್ಪ ಗಂಭೀರವಾದಂತಹ ಕಾಯಿಲೆಗಳಿಗೆ ಅದು ವೈದ್ಯರ ಒಂದು ನೆರವಿನಲ್ಲೇ ತಗೋಬೇಕು. ಈಗ ಸುಮ್ಮನೆ ಒಂಚೂರು ಏನೋ ಚರ್ಮ ಸ್ವಲ್ಪ ಏನೋ ಆಗಿದೆ, ಈಗ ತದ್ದು ಟೈಪ್ ಕಾಣಿಸುತ್ತೆ ನೋಡಿ, ಅದಕ್ಕೆ ಒಂಚೂರು ಆಸ್ಪತ್ರೆಗೆ ಹೆಂಗೆ ಮೆಡಿಕಲ್ ಶಾಪಿಗೆ ಹೋಗಿ ಸ್ವಲ್ಪ ಏನಾರು ಕೊಡಿ ಅಂತಾರಲ್ಲ, ಹಾಗೆ ಹೋಮಿಯೋಪತಿ ಔಷಧಾಲಯಕ್ಕೆ ಹೋಗಿ ಒಂಚೂರು ಕೊಡಿ ಸರ್ ಅಂತ ಹೇಳಿ ಕೇಳ್ಬೋದಾ?
0: ಅಲ್ಲ, ನೀವು ಔಷಧಾಲಯಕ್ಕೆ ಹೋದಾಗ ಡಾಕ್ಟರ್ ಇರ್ತಾರೆ, ನೋಡ್ಕೊಂಡು ನಿಮ್ಗೆ ಯಾವ ಔಷಧಿ ಸೆಟ್ ಆಗುತ್ತೆ ಅದನ್ನೇ ಕೊಟ್ಬಿಡ್ತಾರೆ. ಡೈರೆಕ್ಟ್ ಆಗಿ ತಗೊಳ್ಳೋದು ನಾನು ಹೇಳಿದ್ನಲ್ಲ, ಸರ್ವರ್ಗಕ್ಕೂ ಒಂದೇ ಔಷಧಿ ಅಂತ ಇಲ್ಲ ಇಲ್ಲಿ. ನೀವು ಜ್ವರ ಬಂತು
1: ತಗೊಳ್ಳೇಬಾರ್ದು,
0: ಪ್ಯಾರಾಸಿಟಮಾಲ್ ಅಂದ್ರೆ ಎಲ್ಲ ಜ್ವರಕ್ಕೂ ಆಗ್ಬಿಡುತ್ತೆ,
1: ಚರ್ಮ ರೋಗ ಕಾಯಿಲೆ ಅದು ಜಾಸ್ತಿ ಆಗ್ಬಿಡುದು, ಬೇಕಾರೆ
0: ಜಾಸ್ತಿನೂ ಆಗ್ಬೋದು, ಅಥವಾ ನೀವು ವಾಸಿ ಅದ್ರಲ್ಲಿ ಆಗ್ದೇ ಇರ್ಬೋದು, ಯಾಕೆಂದ್ರೆ ಆ ಔಷಧಿಯನ್ನು ಸೆಟ್ ಆಗಿರಲ್ಲ. ಅವಾಗ ಏನಾಗುತ್ತೆ, ಸಿಸ್ಟಮ್ ಮೇಲೆ ಒಂದು ತಪ್ಪು ಕಲ್ಪನೆ ವಾಸಿ ಆಗೋದಿಲ್ಲ
1: ಕಾರಣಕ್ಕಾಗಿ ಹಂಗಾಗಿರ್ತದೆ ಅಂತ. ಈಗ ಆರಂಭದಲ್ಲಿ ನಾವು ಮಾತಾಡ್ತಾ ಇರಬೇಕಾದ್ರೆ ತಾವು ಸೂಕ್ಷ್ಮವಾಗಿ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ರಿ, ಎಲ್ಲ ಕಡೆನೂ ಕೂಡ ಹೈಜಿನಿಕ್ ಬಹಳ ಮುಖ್ಯ. ಅಂದ್ರೆ ಸ್ವಚ್ಛತೆ ನಗರದಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತೀವಿ, ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಅದು ಸ್ವಚ್ಛತೆ ರೀತಿ ಇರಲಿಕ್ಕಿಲ್ಲ, ಮತ್ತೆ ಇವರಿಗೂ ಕೂಡ ಸ್ವಚ್ಛತೆ ಕಾಪಾಡಿಕೊಳ್ಳೋಕೆ ಸಾಧ್ಯ ಆಗಿರ್ಲಿಕ್ಕಿಲ್ಲ. ಈ ಪೌಷ್ಟಿಕ ಆಹಾರದ ಬಗ್ಗೆ ಹೆಂಗೆ ಸರ್? ಈಗ ಒಂದು ಆಹಾರದ ಸಮಸ್ಯೆ ಮೂಲಕವಾಗಿ ದೇಹದ ಒಂದು ಚರ್ಮವನ್ನ ಚೆನ್ನಾಗಿ ಕಾಪಾಡ್ಕೋಬಹುದಾ?
0: ಹೌದು, ನಮ್ಮ ಚರ್ಮ ತನಾಗ್ಲೇ ಹೇಳಿದೆ, ಚರ್ಮ ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ರಕ್ಷಣೆ ಕೊಡುತ್ತೆ. ಚಳಿಯಿಂದ ಇರ್ಬೋದು, ಮಳೆ ಇರ್ಬೋದು, ಗಾಳಿ ಇರ್ಬೋದು, ಬಿಸಿಲಿಂದ ರಕ್ಷಣೆ ಕೊಡುತ್ತೆ. ಹಾಗೆ ನೂರಾರು ಸಾವಿರಾರು ಕ್ರಿಮಿಕೀಟಗಳು ಚರ್ಮದ ಮೂಲಕ ದೇಹವನ್ನು ಪ್ರವೇಶಿಸುತ್ತೆ.
1: ಹೌದೌದೌದು.
0: ಆಗ ಅದು ರೋಗ ನಿರೋಧಕ ಶಕ್ತಿ ಯಾರಿಗೆ ಚೆನ್ನಾಗಿರುತ್ತೋ ಆಗ ಅದು ಕ್ರಿಮಿಕೀಟಗಳು ದೇಹವನ್ನು ಪ್ರವೇಶಿಸಕ್ಕೆ ಸಾಧ್ಯ ಆಗಲ್ಲ. ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕು. ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕಂತಂದ್ರೆ ನಮ್ಮ ಆಹಾರ ಚೆನ್ನಾಗಿರ್ಬೇಕು,
1: ಮತ್ತು
0: ಅದರಲ್ಲಿ ಏನು ವಿಟಮಿನ್ಸ್ ಮಿನರಲ್ಸ್ ಇದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಹಾಗಾಗಿ ಹಸಿರು ತರಕಾರಿ, ಸೊಪ್ಪು, ಹಣ್ಣುಗಳು ಇದನ್ನು ಜಾಸ್ತಿ ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಹೀಗಾಗಿ ಇದು ಚರ್ಮ ರೋಗ ರಕ್ಷಣೆ ಮಾಡಲು ಸಹ ಸಹಾಯ ಆಗುತ್ತೆ. ಹಾಗೆ ವಿಟಮಿನ್ ಸಿ, ವಿಟಮಿನ್ ಸಿನು ಸಹ ನಾಶವಾಗಿರ್ತಕ್ಕಂಥ ಕೋಶಗಳನ್ನು ಚರ್ಮ ಮತ್ತೆ ಅದು ಹೊಸದಾಗಿ ಬೆಳೆಯಬೇಕಾಗುತ್ತೆ. ಹಾಗೆ ವಿಟಮಿನ್ ಸಿ ಬಹಳ ಮುಖ್ಯ. ಹಾಗೆ ನಮ್ಮ ದೇಹಕ್ಕೆ ವಿಟಮಿನ್ ಡಿನು ಮುಖ್ಯ. ವಿಟಮಿನ್ ಡಿ ತಯಾರಾಗೋದು ಚರ್ಮದಲ್ಲಿ. ನ್ಯಾಚುರಲ್, ನಾವು ಪ್ರತಿನಿತ್ಯ ಒಂದು 5-10 ನಿಮಿಷ ಸೂರ್ಯನ ಕಿರಣಗಳಿಗೆ ನಾವು ಎಕ್ಸ್ಪೋಸ್ ಆದ್ರೆ ಆ ಸೂರ್ಯನ ಕಿರಣ ನಮ್ಮ ಚರ್ಮದ ಮೇಲೆ ಬಿದ್ದು ವಿಟಮಿನ್ ಡಿ ತಯಾರಾಗುತ್ತೆ.
1: ಬೇಕಂಗಾರೆ ಈಗ ಓಡಾಟ ಮಾಡಲೇಬೇಕು, ಹೊರಗಡೆ ಹೋಗಲೇಬೇಕು.
0: ಇವತ್ತಿನ ದಿವಸ ನೋಡಿ, ಹಿಂದಿನ ಕಾಲದಲ್ಲಿ ಅರ್ಬನ್ ನಗರ ಪ್ರದೇಶಗಳಲ್ಲಿ ಮಾತ್ರ ವಿಟಮಿನ್ ಡಿ ಕೊರತೆ ಇರ್ತಾ ಇತ್ತು, ಇವತ್ತು ಗ್ರಾಮೀಣ ಪ್ರದೇಶದಲ್ಲೂ ಸಹ ವಿಟಮಿನ್ ಡಿ ಕೊರತೆ ಆಗ್ತಾ ಇದೆ. ಕಾರಣ ಅವರು ಬಿಸಿಲಿಗೆ ಹೋಗ್ತಾ ಇಲ್ಲ, ಯಾರು ರೈತರು ಕೆಲಸ ಮಾಡ್ತಾ ಇಲ್ಲ, ಈಗ ಎಲ್ಲ ಮನೆಗಳಲ್ಲಿ ಕೂತ್ಕೊಂಡು ಬಿಡ್ತಾರೆ, ಯಾರನ್ನ ಕೆಲಸ ಮಾಡಿ ಬಿಟ್ಬಿಟ್ಟಿರ್ತಾರೆ, ಅಲ್ಲೂ ಸಹ ವಿಟಮಿನ್ ಡಿ ಕೊರತೆ ಆಗ್ತಾ ಇದೆ. ಇದಕ್ಕೆ ಕಾರಣ ನಾವು ಸನ್ಗೆ ಎಕ್ಸ್ಪೋಸ್ ಆಗ್ತಾ ಇಲ್ಲ.
1: ಡಾಕ್ಟರ್ ಪ್ರಸನ್ನ ಅವರೇ, ಏನಾಗಿದೆ, ಮೊದಲು ಬೆಳಿಗ್ಗೆ 10 ಗಂಟೆಗೆ ಹೋದ್ರೆ ಸಂಜೆ ತನಕ ದುಡಿತಿದ್ರು.
0: ಹೌದು.
1: ಇವಾಗ ಏನಾಗಿದೆ ಅಂದ್ರೆ ಬೆಳಿಗ್ಗೆ 6 ರಿಂದ 10 ಗಂಟೆ ಒಳಗೆ ಮುಗಿತು, ಅದೊಂದು ಕೆಲಸ ಮುಗಿತು, ಕೂಲಿ ಕೊಡ್ಬೇಕು,
0: ಕೆಲಸ ಮುಗಿತು.
1: ಹಾಗಾಗಿ ತಂಪು ಹೊತ್ತಲ್ಲಿ ಮನೆಗೆ ಬಂದ್ಬಿಟ್ರು,
0: ಹಾಗಾಗಿ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಾ ಇಲ್ಲ.
1: ಗ್ರಾಮೀಣ ಭಾಗದಲ್ಲಿ
0: ಈವನ್ ನಗರ ಪ್ರದೇಶದಲ್ಲಿ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಬಂದ್ಮೇಲೆ 24 ಅವರ್ಸ್ ಕಂಪ್ಯೂಟರ್ ಮುಂದೆ ಕೂತ್ಬಿಟ್ಟಿರ್ತಾರೆ, ಒಂದು 10 ನಿಮಿಷನೂ ಬಿಸಿಲಿಗೆ ಹೋಗ್ತಾ ಇಲ್ಲ. ಹಾಗೆ ವಿಟಮಿನ್ ಡಿ ಸಮಸ್ಯೆ ಜಾಸ್ತಿ ಆಗ್ತದೆ.
1: ವಿಟಮಿನ್ ಡಿ ಸಮಸ್ಯೆಯಿಂದ ಚರ್ಮಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳ್ತೀರಿ, ಬೇರೆ ಬೇರೆ ಕಾಯಿಲೆಗಳಿಗೂ ಬೇಕು, ಅದು
0: ಚರ್ಮಕ್ಕೂ ಬೇಕು,
1: ಮೂಳೆಗೂ ಚರ್ಮಕ್ಕೂ,
0: ಹೌದು,
1: ಮನುಷ್ಯನ ಒಟ್ಟು ಪ್ರಕೃತಿಗೂ ಕೂಡ ಬೇಕೇ ಬೇಕಾಗತ್ತೆ ಅಂತ. ಈಗ ಹೋಮಿಯೋಪತಿ ಚಿಕಿತ್ಸೆ ಈ ರೀತಿ ಚರ್ಮದ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೀಲಿಕ್ಕೆ ಹೋದಾಗ ಎಲ್ಲ ಚಿಕಿತ್ಸಾಲಯಗಳಲ್ಲಿ ಸೌಲಭ್ಯ ಇದೆ,
0: ಇದೆ
1: ಗ್ರಾಮೀಣ ಭಾಗದಲ್ಲಿ,
0: ಎಲ್ಲ ಭಾಗದಲ್ಲೂ ಇರುತ್ತೆ.
1: ಆ ಬಗ್ಗೆ ಆಯುಷ್ ಇಲಾಖೆ ಕಡೆಯಿಂದ ಸಾಕಷ್ಟು ಒಳ್ಳೆಯ ಒಂದು ವ್ಯವಸ್ಥೆ ಇದೆ.
0: ಖಂಡಿತ ಇದೆ.
1: ಯಾಕಂದ್ರೆ ತಾವು
0: ಔಷಧಿಗಳ ಜೊತೆಗೆ ನಾವು ಸ್ವಲ್ಪ ಆಹಾರದೊಂದು ಸ್ವಲ್ಪ ಹೇಳಬೇಕಾಗುತ್ತೆ.
1: ಹೌದೌದು.
0: ಜನಗಳಿಗೆ ಎಜುಕೇಟ್ ಮಾಡಬೇಕಾಗುತ್ತೆ.
1: ಆ ಒಂದು ತಾಳ್ಮೆ ನಿಮ್ಮಲ್ಲಿ ಇದೆ, ಹೋಮಿಯೋಪತಿ ವೈದ್ಯರಲ್ಲಿ ಅದು ತಾಳ್ಮೆ ಇದೆ. ಮೂಲತಃ ಅವರು ಹೇಳಿ ಹೇಳಿ ಹೇಳಿ ಶಾಂತ ಸ್ವಭಾವದಾರಾಗ್ಬಿಟ್ಟಾರೆ ಎಲ್ಲರೂ.
0: ಇರಲೇಬೇಕು.
1: ಆ ರೋಗಿಯನ್ನ ಗುಣಪಡಿಸ್ಬೇಕಂತಂದ್ರೆ ಅವರಲ್ಲಿ ಕೂಡ ಒಂದು ಒಳ್ಳೆ ಹೇಳುವಂತಹ ತಾಳ್ಮೆ ಬೇಕಾಗತ್ತೆ. ಆದ್ರೂ ಸರ್, ಈಗ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಾವು ನೀಡಿದಿರಿ. ಚರ್ಮ ರೋಗ ಕಾಯಿಲೆ ಇದ್ದಂಥವ್ರು ಅಥವಾ ಚರ್ಮ ರೋಗ ಕಾಯಿಲೆಯಿಂದ ಹೊರತಾಗಿ ದೂರ ಇರಬೇಕು ಅಂತಂದ್ರೆ ಏನೇನು ಸಲಹೆಗಳನ್ನ ಕಿವಿ ಮಾತನ್ನ ತಾವು ಹೇಳ್ಬೋದು ಸರ್?
0: ಮೊಟ್ಟ ಮೊದಲನೇದಾಗಿ ಸ್ವಚ್ಛತೆ. ಪ್ರತಿನಿತ್ಯ ಸ್ನಾನ ಮಾಡಬೇಕು. ದಿನಕ್ಕೆ ಎರಡು, ತುಂಬಾ ಬೆವರಲ್ಲಿ 2-3 ಸಲ ಸ್ನಾನ ಮಾಡಿದ್ರು ಸಹ ಒಳ್ಳೇದು.
1: ಬೇಸಿಗೆಯಲ್ಲಿ ಮಾಡ್ತಾನೆ ಇರಬೇಕು,
0: ಒಳ್ಳೇದು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಉಪಯೋಗಿಸ್ತಕ್ಕಂಥ ಟವಲ್ ಇರ್ಬೋದು, ಸೋಪ್ ಇರ್ಬೋದು, ಅದು ಪ್ರತಿಯೊಬ್ಬರು ಬೇರೆ ಬೇರೆ ಉಪಯೋಗಿಸೋದು ಒಳ್ಳೇದು. ಯಾಕೆಂದ್ರೆ ಒಬ್ಬರು ಇರ್ತಕ್ಕಂಥ ಕಾಲ ಇನ್ನೊಬ್ಬರಿಗೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ಫೆಕ್ಷನ್ ಡಿಸೀಸ್ ಇದ್ದಾಗ ಹಿಂದಿನ ಗ್ರಾಮೀಣ ಪ್ರದೇಶದಲ್ಲಿ ಎಸ್ಪೆಷಲಿ ಒಂದೇ ಸೋಪು, ಒಂದೇ ಟವಲು, ಇಡೀ ಮನೆಗೆ ಒಂದೇ ಸೋಪು, ಇಡೀ ಮನೆಗೆ ಒಂದೇ ಟವಲು, ಇದರಿಂದ ಸಹ ಕಾಯಿಲೆಗಳು ಜಾಸ್ತಿ ಆಗುತ್ತೆ.
1: ನಾವೇನು ಅನ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ ಸೋಪು ಅದೇನು ಬಿಡು ಸ್ವಚ್ಛ ಮಾಡ್ಬಿಡುತ್ತದೆ ನಮ್ಮನ್ನ, ಅದೇ ಬಳಸಬಹುದು ಅಂತ ಹೇಳಿ, ಆದ್ರೂ ಕೂಡ
0: ಅಲ್ಲ, ಸೋಪ್ನಲ್ಲಿ ಏನು ಕ್ರಿಮಿಕೀಟಗಳೇನಾದ್ರು ಇದ್ರೆ ಅದು ಬೇರೆಯವರಿಗೂ ಬಂದ್ಬಿಡುತ್ತೆ, ಅದರಿಂದ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸಪರೇಟ್ ಉಪಯೋಗಿಸಬೇಕಾಗುತ್ತೆ. ಈ ಒಂದು ಭಾಷಣಿಗೆ ಕೂಂಬು, ಅದನ್ನು ಸಹ ಸಪರೇಟ್ ಇಟ್ಕೋಬೇಕಾಗುತ್ತೆ. ಆಮೇಲೆ ಎಸ್ಪೆಷಲಿ

0: ಹಳ್ಳಿಗಳ ಕಡೆಯಲ್ಲಿ ಸಲೂನ್ಗೆ ಹೋಗ್ತಾರೆ, ಹೇರ್ ಕಟ್ಗೆ ಹೋಗ್ತಾರೆ,
1: ಹಾ ಹಾ,
0: ಅಲ್ಲೂ ಸಹ ಶುಚಿತ್ವ ಕಾಪಾಡ್ಕೋಬೇಕಾಗುತ್ತೆ. ಅವ್ನಿಗೆ ಸಲೂನು ಅವ್ನಿಗೆ ಹೇಳಿ
1: ಅವ್ನಿಗೆ ಹೇಳ್ಬೇಕು
0: ಸಪ್ರೇಟ್ ಬೇಡ ಹಾಕಪ್ಪ ಅಂತ ಹೇಳಿ, ಆಮೇಲೆ ಡೆಟಾಲ್ ಎಲ್ಲ ಹಾಕಿ ಯೂಸ್ ಮಾಡು ಅಂತ ಹೇಳಿ ಇದೆಲ್ಲ ಸ್ವಲ್ಪ ಪಾಲಿಸಬೇಕಾಗುತ್ತೆ.
1: ಹೌದೌದು, ಈಗ ಅವರು ಎಲ್ಲ ಕೂದಲುಗಳನ್ನ ಉದುರಿಸಕ್ಕೆ ಒಂದು ಬ್ರಷ್ ಇಟ್ಟಿರ್ತಾರೆ, ಅದಂತೂ ಎಲ್ಲರಿಗೂ ಹಂಗೆ ಒಡೆದೇ ಒಡೆದು
0: ಅಲರ್ಜಿ
1: ಕುಡಿತಾರೆ, ಮೂಗು ಕುಡಿತಾರೆ.
0: ಹೌದು, ಅದ್ರಲ್ಲಿ ತಕ್ಕ ಡಸ್ಟ್ ನಮ್ಗೆ ಅಲರ್ಜಿ ಆಗ್ಬೋದು.
1: ಬಟ್ ಅನಿವಾರ್ಯವಾಗಿ ಆ ಕೆಲವೊಂದನ್ನ ಈಗ ಕೂದಲ ಉದುರಿಸಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಬ್ರಷ್ ಇಡಕ್ ಆಗ್ಲಿಕ್ಕಿಲ್ಲ ಅವ್ರಿಗೆ, ಅಂದ್ರೆ
0: ಅಟ್ಲೀಸ್ಟ್ ಬ್ಲೇಡ್
1: ಬ್ಲೇಡ್ ಬ್ಲೇಡ್ ಅನ್ನ ಬಳಸಬೇಕು. ಮತ್ತೆ ನಾವು ಬರ್ತಿದ್ದಂಗೆ ಮನೆಗೆ ಬರ್ತಿದ್ದಂಗೆ ಅಲ್ಲೆಲ್ಲೋ ಮಾರ್ಕೆಟ್ ಎಲ್ಲ ಸುತ್ತಾಡ್ಕೊಂಡು ಹೋಗಬಾರ್ದು, ಸೀದಾ ಮನೆಗೆ ಹೋಗಿ ಸ್ವಚ್ಛತೆ ಸ್ನಾನ ಮಾಡ್ಬೇಕು.
0: ಸ್ನಾನ ಮಾಡ್ಬೇಕು
1: ಈ ತರ ಕ್ಷೌರಗೆ ಕ್ಷೌರ ಹೋಗ್ಬಂದ ಮೇಲೆ.
0: ಇತ್ತೀಚೆಗೆ ಏನಾಗಿದೆ, ಸೌಂದರ್ಯ ವರ್ಧಕಗಳನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ, ಅದರಿಂದನೂ ಸಹ ನಿಮಗೆ ಅಲರ್ಜಿ ಆಗುತ್ತೆ. ಅದು ಜಾಸ್ತಿ ಉಪಯೋಗಿಸೋದ್ರಿಂದ ಡೈಗಳು, ಕೆಲವು ಡೈ ತುಂಬಾ ಯೂಸ್ ಮಾಡ್ತಾರೆ. ಡೈ ಯೂಸ್ ಮಾಡೋದ್ರಿಂದ ನಾನೇ ಒಂದೆರಡು ಪೇಷಂಟ್ ನೋಡಿದೆ, ತುಂಬಾ ವಾರ್ಸ್ ಆಗ್ಬಿಟ್ಟಿತ್ತು ಅವ್ರಿಗೆ ಬಿಕಾಸ್ ಆಫ್ ಡೈ.
1: ಹೌದಲ್ಲ ಸರ್.
0: ಹಾಗಾಗಿ ಕೊನೆಗೆ ಸ್ಟಾರ್ಟಿಂಗ್ ಎರಡು ಸಲ ಗೊತ್ತಾಗ ಯಾಕೆ ವಾಸಿ ಆಗ್ತಿಲ್ಲ ಅಂತ ಕೊನೆಗೆ ನೋಡಿದಾಗ ಬಿಕಾಸ್ ಆಫ್ ಡೈ, ಅದು ರಾಸಾಯನಿಕಗಳಿರುತ್ತದೆ, ಅದು ಸಹ ಅಲರ್ಜಿ.
1: ಅದು ನೋಡಕ್ ಚಂದ ಕಾಣಬೇಕಂತ ನಾವು ಕಪ್ಪು ಬಣ್ಣ ಹೊಡಿತೀವಿ, ಅದರ ಪರಿಣಾಮಗಳೇ ಬೇರೆ ಇವೆ.
0: ಡೈ ಯೂಸ್ ಮಾಡಬಾರ್ದು, ಆದಷ್ಟು ನ್ಯಾಚುರಲ್ ಆಗಿ ಇರಬೇಕು. ನೀರು ಚೆನ್ನಾಗಿ ಕುಡಿಬೇಕು, ನೀರು ಚೆನ್ನಾಗಿ ಕುಡಿರಿ, ಚೆನ್ನಾಗಿ ನಿದ್ದೆ ಮಾಡಿ, ಪೌಷ್ಟಿಕ ಆಹಾರ ಸೇವನೆ ಮಾಡಿ, ಸ್ವಚ್ಛವಾಗಿ ಇಟ್ಕೊಳ್ಳಿ.
1: ಅಷ್ಟೇ
0: ಇಷ್ಟು ಇಟ್ಕೊಂಡ್ರೆ ಚರ್ಮದ ಕಾಯಿಲೆಗಳು 50-70% ತಾನಾಗಿ ವಾಸಿ ಆಗುತ್ತೆ,
1: ಆರಾಮಾಗ್ಬಿಡುತ್ತೆ.
0: ಇನ್ನೊಂದು 30%
1: ಆಸ್ಪತ್ರೆಗೆ ಹೋದ್ರೆ ಸಾಕು,
0: ಸಾಕಾಗುತ್ತೆ.
1: ಎಲ್ಲಾ ಕಡೆನೂ ಹೋಮಿಯೋಪತಿ ಚಿಕಿತ್ಸೆ ಮೂಲಕವಾಗಿ ಎಲ್ಲಾ ಕಾಯಿಲೆಗಳಿಗೂ ಚಿಕಿತ್ಸೆ ದೊರೀತದೆ ಅಂತಂದ್ರೂ, ಇವತ್ತು ನಾವು ಚರ್ಮರೋಗ ಕಾಯಿಲೆಗಳಿಗೆ ವಿಶೇಷವಾಗಿ ಹೋಮಿಯೋಪತಿ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಒಂದು ಒಳ್ಳೆ ರೀತಿಯಾದಂಥ ಔಷಧಗಳು ಇವೆ, ಮತ್ತು ನೋಡಕ್ ಒಂದೇ ರೀತಿ ಇದ್ರೂ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ರೀತಿಯಾದಂಥ ಔಷಧಗಳನ್ನು ಕೊಡಲಾಗ್ತದೆ ಅಂತ ಹೇಳಿ ನಾವು ತಿಳ್ಕೋಬಹುದು ಸರ್. ಈ ಸಂದರ್ಭದಲ್ಲಿ ತಾವು ಇಷ್ಟು ಮಾಹಿತಿಯನ್ನು ನಮ್ಮ ಕೇಳುವರಿಗೆ ನೀಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಚರ್ಮರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಎಚ್ ಎಸ್ ಪ್ರಸನ್ನ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಜಂಪಣ್ಣ ಆಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಚಿತ್ರಗೀತೆಗಳು. ಹಂತಕನಸಂಚು ಚಿತ್ರದ ಗೀತೆ ವಾಣಿ ಜಯರಾಮ್ ಹಾಗೂ ಜಯಚಂದ್ರನ್ ಹಾಡಿದ್ದಾರೆ. ಕುವೆಂಪು ವಿರಚಿತ ಗೀತೆಗೆ ವಿಜಯ್ ಭಾಸ್ಕರ್ ಸ್ವರಕಲ್ಪನೆ ಮಾಡಿದ್ದಾರೆ.

ಅದಲು ಬದಲು ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ವಿಜಯ್ ನರಸಿಂಹ ಅವರ ಗೀತ ರಚನೆಗೆ ವಿಜಯ್ ಭಾಸ್ಕರ್ ಅವರ ರಾಗ ಜೋಡಣೆ.

ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ತರಂಗಾಂತರ 490.0

ಒಂದು ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಕಾರ್ಯಕ್ರಮ ಗೀತಚಂದ್ರಿಕೆ. ಮೆಲೋಡಿ ಟೈಮ್. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಹಾಗೆ ಸುಮ್ಮನೆ ಚಿತ್ರದಿಂದ ಆಯ್ದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಹಾಡಿರುವಂತಹ ಧ್ವನಿಗಳು ಸೋನು ನಿಗಮ್, ಅನುರಾಧ ಭಟ್ ಹಾಗೂ ಸಂಗಡಿಗರು. ಕವಿ ಜಯಂತ್ ಕಾಯ್ಕಿಣಿ, ಸಂಗೀತ ನಿರ್ದೇಶಕರು ಮನೋಮೂರ್ತಿ.

ಹೋಗಿ ಬಾ ಮಗಳೇ ಚಿತ್ರದ ಗೀತೆಯನ್ನು ಕೇಳಿದಿರಿ ಎಲ್ ಎನ್ ಶಾಸ್ತ್ರಿಯವರ ಧ್ವನಿಯಲ್ಲಿ. ಸಂಗೀತ ಕೂಡ ಎಲ್ ಎನ್ ಶಾಸ್ತ್ರಿಯವರದ್ದೇ ಆಗಿತ್ತು. ಇನ್ನು ಮುಂದೆ ಮೇಹೋನ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ, ಅಲ್ಕಾ ಯಾಜ್ಞಿಕ್ ಹಾಗೂ ಕೆ ಕೆ ಅವರ ಧ್ವನಿಗಳಲ್ಲಿ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ರಾಗ ಸಂಯೋಜನೆ ಮಾಡಿದ್ದಾರೆ.

ಹೊಂಗನ ಸುಚಿತ್ರದ ಗೀತೆ ಹೇಮಂತ್ ಕುಮಾರ್ ಹಾಗೂ ಶ್ರೇಯಾ ಘೋಷಲ್ ಅವರ ಧ್ವನಿಗಳಲ್ಲಿ ಮೂಡಬಂದಿದೆ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

ಹೃದಯಗಳ ವಿಷಯ ಚಿತ್ರದ ಗೀತೆ ಮಯೂಖ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿದೆ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತವಿದೆ.

ಪುಷ್ಪ ಚಿತ್ರದ ಗೀತೆಯನ್ನು ಕೇಳೋಣ. ಜಾವೇದ್ ಅಲಿಯವರ ಧ್ವನಿಯಲ್ಲಿ ರಕೀಬ್ ಅಲಂ ಅವರ ಸಾಹಿತ್ಯಕ್ಕೆ ದೇವಿಶ್ರೀ ಪ್ರಸಾದ್ ಸಂಗೀತವನ್ನು ನೀಡಿದ್ದಾರೆ.